ಏಳು ಕೋಟಿ ಒಡೆಯನಾಗಿರತಕ್ಕಂಥ ಮಲ್ಹಾರಿ ದೇವನು ಭೂಲೋಕ ಜನರ ಕಲ್ಯಾಣಕ್ಕೋಸ್ಕರ ಕೈಲಾಸನಾಥನಾದ ಪರಮಾತ್ಮನ ಪ್ರತಿರೂಪವನ್ನು ಪಡೆದವನಾಗಿ ಪಟ್ಟೆ ಪೀತಾಂಬರ ಧರಿಸಿ ನೀಲಕುದುರೆ ಏರಿಕೊಂಡು ಗಿರಿಸಾಲು ಸುತ್ತಿಕೊಂಡು ಮಣಿಚೂಲ ಪರ್ವತಗಳ ಮಾರ್ಗವಾಗಿ ಬಂದು ಶಿಷ್ಟರನ್ನು ರಕ್ಷಣೆ ಮಾಡುತ್ತಾ ದುಷ್ಟ ಜನತೆಯನ್ನು ನಿಗ್ರಹಿಸುತ್ತಾ ಭಕ್ತರಿಗೆ ಒಳ್ಳೆಯದನ್ನು ಮಾಡುತ್ತಿದ್ದಾನೆ.

0: ಮಲ್ಲೇಶ ಲಿಂಗೇಶ ಸರ್ವೇಶನಾದಂಥ ಶಿವಪರಮಾತ್ಮನು
1: ಮಣಿಚೂಲ ಗುಡ್ಡದಲ್ಲಿ ಅಶ್ವಾರೂಢನಾಗಿ ಕಾಡಿನ ತುಂಬೆಲ್ಲ ಅಲಿಯುತ್ತಿರಬೇಕಾದರೆ ಕಾಡಿನಲ್ಲಿರುವ ಋಷಿಮುನಿಗಳೆಲ್ಲ ನೊಂದ ಮನಸ್ಸಿನವರಾಗಿ ಕಾಪಾಡು ಕಾಪಾಡು ಮಹದೇವ ಎಂದು ಶಿವನನ್ನೇ ಧ್ಯಾನಿಸುತ್ತ ಕಾಡೆಲ್ಲ ಅಲಿಯುತ್ತಿರಬೇಕಾದರೆ ಆಗ ಸಂಕಟಹರನಾದ ನಮ್ಮ ಶಂಕರನು ಮುನಿಶ್ರೇಷ್ಠರ ಕಷ್ಟವನ್ನು ಅರಿತವನಾಗಿ

ಬ್ರಹ್ಮನಿಂದ ಹೊರಪಡೆದ ಮಣಿಮಲ್ಲಾಸುರನು ಮೂರು ಲೋಕದಲ್ಲಿ ತಮಗೆ ಸಮರಾರು ಇಲ್ಲೆನ್ನುತ್ತಾನೆ. ದುಷ್ಟ ಗರ್ಭದಲ್ಲಿ ಋಷಿಮುನಿಗಳಿಗೆ ಮತ್ತಷ್ಟು ಕಷ್ಟವನ್ನು ನೀಡುತ್ತಾನೆ. ಗೋವುಗಳನ್ನು ಕತ್ತರಿಸಿ ಹಾಕುತ್ತಾ ಯಜ್ಞಕುಂಡವನ್ನು ನಾಶ ಮಾಡುತ್ತಾ ನಡೆದಿರಲು ರಕ್ಕಸರ ಬಾಧೆ ತಾಳಲಾರದ ಮುನಿಗಳು ಮತ್ತೊಮ್ಮೆ ಘೋರ ತಪದಿಂದ ಶಿವನನ್ನು ಪ್ರಾರ್ಥಿಸಲು ಪರಶಿವನು ಪ್ರತ್ಯಕ್ಷನಾಗಿ ನೊಂದು ಬಂದ ಭಕ್ತ ಮುನಿಗಳ ಗೋಳನ್ನು ಕೇಳಿ

ಮಾರ್ತಾಂಡ ವೈರವ ರೂಪದಲ್ಲಿ ಮಣಿಕಮಲ್ಲರನ್ನು ಕೊಂದ ನಮ್ಮ ಶಿವಪರಮಾತ್ಮನು ಮಲ್ಲಾಸುರನ ಹಿರಿದಾದ ಆಸೆಯಂತೆ ಅಸುರ ಮಲ್ಲಾಸುರನಿಗೆ ಮುಕ್ತಿಯನ್ನು ಕರುಣಿಸಿ ದೇವಮಲ್ಹಾರಿಯನ್ನಾಗಿ ಮಾಡಿರಲು ಮಲ್ಹಾರಿ ನಾಮಾಂಕಿತನಾದ ಮಲ್ಲಾಸುರನ ತಾಣವೇ ಮಣ್ಣ ಮೈಲಾರವಾಯಿತು.

ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

ನೀವು ಕೇಳ್ತಾ ಇದ್ರ ರೇಡಿಯೋ ಶಿವಮೊಗ್ಗ 94.5 ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 ಆಗಸ್ಟ್ 30 ಭಾನುವಾರ. ಪರಾಭವ ಸಂವತ್ಸರ, ದಕ್ಷಿಣಾಯನ, ಕೃಷ್ಣ ಪಕ್ಷ, ಪಾಡ್ಯತಿಥಿ ಇರಲಿದೆ. ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂದಿನ ಪ್ರಸಾರ ಇಂತಿದೆ. ಬೆಳಗ್ಗೆ 6:10 ಬೆಳಗಿನ ಭಕ್ತಿ ಗಾಯನದೊಂದಿಗೆ ಮಾತುಗಳು, ಅರುಣೋದಯ ಕಾರ್ಯಕ್ರಮದಲ್ಲಿ ವಿಶೇಷ ಕಾರ್ಯಕ್ರಮ ಇರಲಿದೆ. ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7 ಪರಿಸರ ಸಂರಕ್ಷಣೆ ಯಾರ ಹೊಣೆ ಸರಣಿ ಕಾರ್ಯಕ್ರಮ ಇರಲಿದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವಿಶ್ರಾಂತ ಮುಖ್ಯ ಪರಿಸರ ಅಧಿಕಾರಿ ಡಿಎಂ ಕುಮಾರಸ್ವಾಮಿ ಪರಿಸರ ಕಾನೂನುಗಳ ಕುರಿತಾಗಿ ಮಾತನಾಡಲಿದ್ದಾರೆ. ಬೆಳಗ್ಗೆ 7:15 ಧ್ವನಿ ಧಾರವಾಡ ಇವರು ಅರ್ಪಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. 7:30 ಮಂಕುತಿಮ್ಮನ ಕಗ್ಗ ವಿಜಯ ಗಣೇಶ್ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:35 ಮನೋನಾಟಕ ನಾ ಶ್ರೀನಿವಾಸ್ ಪಾಪು ನಡೆಸಲಿದ್ದಾರೆ. ಬೆಳಗ್ಗೆ 8 ಮಕ್ಕಳ ಲೋಕ ಮಕ್ಕಳ ಪ್ರತಿಭೆಗೊಂದು ವೇದಿಕೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳಿಂದ ಮೂಡಿ ಬರಲಿರುವ ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ಕತೆ ಕವನ ಹಾಡಿನ ಕಾರ್ಯಕ್ರಮಗಳು ನಡೆಯಲಿವೆ. ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ಕೇಳಲಿದ್ದೀರಿ. ಬೆಳಗ್ಗೆ 9 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಬೆಳಗ್ಗೆ 10 ಮಧುರಗಾನ ನೇರ ಪ್ರಸಾರ ಕಾರ್ಯಕ್ರಮವಿದ್ದು ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ಹಾಡಬಹುದು. ಬೆಳಗ್ಗೆ 11 ವಿಶೇಷ ಕಾರ್ಯಕ್ರಮವಿದ್ದು ಶೌರ್ಯ ತ್ಯಾಗ ಮತ್ತು ದೇಶಪ್ರೇಮದ ಸಾಕಾರ ಮೂರ್ತಿ ನಾಯಕ್ ದೀಪ್ ಚಂದ್ರವರ ವಿಶೇಷವಾದ ಸಂದರ್ಶನ ಇರಲಿದೆ. ಕಾರ್ಯಕ್ರಮದ ನಿರೂಪಣೆ ಸಂದರ್ಶನವನ್ನು ರಾಜೇಶ್ ವಿ ಅವಲಕ್ಕಿ ನಡೆಸಿಕೊಡುವರು. ಮಧ್ಯಾಹ್ನ 12:30 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಮಧ್ಯಾಹ್ನ 1:30 ಸ್ಥಳೀಯ ವಿದ್ಯಮಾನಗಳನ್ನು ತಿಳಿಸುವ ಸುತ್ತಮುತ್ತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಮಧ್ಯಾಹ್ನ 2 ಹರಿಕತೆ ಕೇಳಲಿದ್ದೀರಿ. ಮಧ್ಯಾಹ್ನ 3 ಕನ್ನಡ ಹಾಗೂ ಹಿಂದಿಯ ಹಳೆಯ ಚಲನಚಿತ್ರ ಗೀತೆಗಳನ್ನು ಕೇಳಲಿದ್ದೀರಿ. ಸಂಜೆ 4:30 ಕೇಳುಗರ ಸ್ಪಂದನೆಯ ಕಾರ್ಯಕ್ರಮ ಭಾವಬಾನುಲಿ ಇರಲಿದೆ. ಇದನ್ನು ಆರ್ಜೆ ರಕ್ಷಿತಾ ಹೊಳ್ಳ ನಡೆಸಿಕೊಡಲಿದ್ದಾರೆ. ಸಂಜೆ 5 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಸಂಜೆ 6 ರೈತ ಚಳುವಳಿಯ ಸಿಂಹಾವಲೋಕನವನ್ನು ರಾಜ್ಯ ರೈತ ಸಂಘದ ಪ್ರಮುಖರಾದ ಕೆಟಿ ಗಂಗಾಧರ್ ಇವರು ನಡೆಸಿಕೊಡಲಿದ್ದಾರೆ. ಸಂಜೆ 6:15 ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಪೂರ್ಣ ಸ್ವರಾಜ್ ಫೌಂಡೇಶನ್ ಸದಸ್ಯರು ಇದನ್ನು ನಡೆಸಿಕೊಡಲಿದ್ದಾರೆ. ಸಂಜೆ 6:30 ಪ್ರೊಫೆಸರ್ ಶ್ರೀಪತಿಯವರು ಪಶ್ಚಿಮ ಘಟ್ಟಗಳ ಕುರಿತು ಮಾತನಾಡಲಿದ್ದಾರೆ. ಸಂಜೆ 7 ಜಾನಪದ ಜಗತ್ತಿನ ಅನಾವರಣ ಜನಪದ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. ಸಂಜೆ 8:20 ರೈತನ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:30 ನಾಳೆ ಬೆಳಗ್ಗೆ 5:30 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಸುಬ್ರಹ್ಮಣ್ಯ ಐತಾಳ್ ಅವರಿಂದ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಹಳೆಯ ಕನ್ನಡ ಹಿಂದಿ ಚಲನಚಿತ್ರ ಗೀತೆಗಳು, ಹರಿಕಥೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಸುಬ್ರಹ್ಮಣ್ಯ ಐತಾಳ್ ಅವರಿಂದ ಬೆಳಗ್ಗೆ 5:00 ಭಕ್ತಿಗೀತೆ ಕಾರ್ಯಕ್ರಮವು ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ಎಲ್ಲರಿಗೂ ಶುಭ ದಿನ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನ ಬಯಸೋರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತು ಸಂಡೇ, ಆಫೀಸ್ ಟೆನ್ಷನ್ ಇಲ್ಲ, ಕೆಲಸದ ಗಡಿಬಿಡಿ ಇಲ್ಲ ಅಲ್ವಾ? ಮನೇಲಿ ಅಮ್ಮ ಮಾಡೋ ಬಿಸಿ ಬಿಸಿ ತಿಂಡಿ ಜೊತೆ ರೇಡಿಯೋ ಕೇಳ್ತಾ ರಿಲ್ಯಾಕ್ಸ್ ಆಗೋ ಸಮಯ. ಇಂತಹ ಹೊತ್ತಿನಲ್ಲಿ ನಿಮ್ಮ ಭಾನುವಾರವನ್ನು ಮತ್ತಷ್ಟು ಕಲರ್ಫುಲ್ ಮಾಡೋದಕ್ಕೆ ನಾನು ಇವತ್ತು ಒಂದು ವಿಶೇಷವಾದ ಬಾಲಿವುಡ್ ಜರ್ನಿಯನ್ನ ನಿಮ್ ಮುಂದೆ ತರ್ತಾ ಇದ್ದೀನಿ. ಎಸ್, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಗೊತ್ತಾ? ಬಾಲಿವುಡ್ ಚಿತ್ರರಂಗದ ಇತಿಹಾಸದಲ್ಲಿ ತಮ್ಮ ಸೌಂದರ್ಯ ಮತ್ತು ನಟನೆಯಿಂದ ಕೋಟ್ಯಾಂತರ ಹೃದಯ ಗೆದ್ದ ಪಂಚರತ್ನಗಳ ಬಗ್ಗೆ. ಹೌದು, ರೇಖಾ, ಶ್ರೀದೇವಿ, ಹೇಮಮಾಲಿನಿ, ಮಧುಬಾಲ ಮತ್ತು ನರ್ಗಿಸ್, ಈ ಐವರ ಮಹಾ ನಾಯಕಿಯರ ಜೀವನ, ಸಾಧನೆ ಮತ್ತು ಅವರು ನಮಗೆ ಬಿಟ್ಟು ಹೋದ ಅದ್ಭುತ ಸಿನಿಮಾಗಳ ಬಗ್ಗೆ ಇವತ್ತು ಒಂದೊಂದಾಗಿ ಮೆಲುಕು ಹಾಕೋಣ. ಮೊದಲನೇದಾಗಿ ಬಾಲಿವುಡ್ನ ಎವರ್ ಗ್ರೀನ್ ಬ್ಯೂಟಿ ರೇಖಾ ಅವರ ಬಗ್ಗೆ. ಎಸ್, ಹಿಂದಿ ಚಿತ್ರರಂಗದಲ್ಲಿ ಮಿಂಚಿದ ದಕ್ಷಿಣದ ನಟಿಯರಲ್ಲಿ ರೇಖಾ ಪ್ರಮುಖ ತಾರೆ ಅಂತಲೇ ಹೇಳಬಹುದು. ಅವರು ನಾಯಕಿಯಾಗಿ ಪರಿಚಯವಾಗಿದ್ದು ಗೋವಾದಲ್ಲಿ CID 999 ಕನ್ನಡ ಚಿತ್ರದಲ್ಲಿ. ಡಾಕ್ಟರ್ ರಾಜ್ಕುಮಾರ್ ನಾಯಕರಾಗಿ ನಟಿಸಿದ್ದ ಚಿತ್ರ ದೊಡ್ಡ ಯಶಸ್ಸು ಕಂಡಿತ್ತು. ತಮಿಳುನಾಡಿನ ಜನಪ್ರಿಯ ನಟ ಜಮಿನಿ ಗಣೇಶನ್ ಮತ್ತು ಪುಷ್ಪವಲ್ಲಿ ಪುತ್ರಿ ರೇಖಾ. ಹುಟ್ಟಿದ್ದು 10 October 1954. ರೇಖಾ ಅವರ ಬಾಲ್ಯದ ಹೆಸರು ಭಾನುರೇಖಾ. ರಂಗುಲ ರತ್ನಂ ತೆಲುಗು ಚಿತ್ರದೊಂದಿಗೆ ರೇಖಾ ಅವರು ಬಾಲನಟಿಯಾಗಿ ಬೆಳ್ಳಿ ತೆರೆಗೆ ಪಾದಾರ್ಪಣೆ ಮಾಡಿದರು. ಸ್ನೇಹಿತರೆ, ಸೊ ರೇಖಾ ಹಿಂದಿ ಚಿತ್ರರಂಗಕ್ಕೆ ಪರಿಚಯವಾಗಿದ್ದು ಅಂಜಾನಾ ಸಫರ್ ಅನ್ನೋ ಚಿತ್ರದಿಂದ. ಆದರೆ ಸೆನ್ಸಾರ್ ಸಮಸ್ಯೆಯಿಂದಾಗಿ ಚಿತ್ರ ತೆರೆ ಕಾಣಲಿಲ್ಲ. ಮುಂದೆ 1970 ಸಾವನ್ ಬಾದನ್ ತೆರೆ ಕಂಡ ಅವರ ಅಧಿಕೃತ ಹಿಂದಿ ಚಿತ್ರವಾಯಿತು. ಸಾವನ್ ಬಾದನ್ ಯಶಸ್ವಿಯಾಗುತ್ತಿದ್ದಂತೆ ರೇಖಾ ಅವರು ಒಮ್ಮೆಗೆ ಜನಪ್ರಿಯತೆ ಪಡ್ಕೊಳ್ತಾರೆ. ನಂತರದ ದಿನಗಳಲ್ಲಿ ರೇಖಾ ನಟಿಸಿದ್ದ ಕಹಾನಿ ಕಿಸ್ಮತ್ ಕಿ, ರಾಮ್ಪುರ್ ಕಾ ಲಕ್ಷ್ಮಣ್ ಮತ್ತು ಪ್ರಾಣ್ ಜಾಯೆ ಪರ್ ವಚನ್ ನಾ ಜಾಯೆ ಹಿಂದಿ ಚಿತ್ರಗಳು ತೆರೆ ಕಂಡವು. ರೇಖಾಗೆ ಹಿಂದಿ ಚಿತ್ರರಂಗದಲ್ಲಿ ಮಹತ್ವದ ಸ್ಥಾನ ಕಲ್ಪಿಸಿದ್ದು ದೋ ಅಂಜಾನೆ ಸಿನಿಮಾ. ಅಮಿತಾಭ್ ಬಚ್ಚನ್ ನಟಿಸಿದ್ದ ಚಿತ್ರದಲ್ಲಿ ರೇಖಾ ಅವರ ಅಭಿನಯಕ್ಕೆ ಹೆಚ್ಚಿನ ಸ್ಕೋಪ್ ಸಿಗ್ತಾ ಇತ್ತು. 1978 ತೆರೆ ಕಂಡ ಘರ್ ಚಿತ್ರದ ಉತ್ತಮ ಅಭಿನಯಕ್ಕಾಗಿ ರೇಖಾಗೆ ಅತ್ಯುತ್ತಮ ನಟಿ ಫಿಲ್ಮ್ಫೇರ್ ಪುರಸ್ಕಾರ ಸಿಕ್ಕಿತು. ಮುಂದೆ ಅಮಿತಾಭ್ ಬಚ್ಚನ್ ಹಾಗೂ ರೇಖಾ ಅಭಿನಯದ ಚಿತ್ರಗಳು ಸಾಲಾಗಿ ಯಶಸ್ವಿಯಾದವು. ಸ್ನೇಹಿತರೆ, ಇದು ಸ್ಟಾರ್ ಜೋಡಿ ಎಂದೇ ಗುರುತಿಸಲ್ಪಟ್ಟಿತು. ಇದೇ ವೇಳೆ ಇವರಿಬ್ಬರು ಸತಿ ಪತಿಯಾಗುತ್ತಾರೆ ಎನ್ನುವ ವದಂತಿಯೂ ಕೂಡ ಹರಡಿತ್ತು. ಸಿಲ್ಸಿಲಾ ಎಂಬ ಚಿತ್ರವು ಇವರು ಒಟ್ಟಿಗೆ ಕಾಣಿಸಿಕೊಂಡ ಕೊನೆಯ ಚಿತ್ರವಾಯಿತು. 1981 ತೆರೆ ಕಂಡ ಉಮ್ರವೋ ಜಾನ್ ಚಿತ್ರ ರೇಖಾರವರ ಸಿನಿಮಾ ಜೀವನದ ಅತ್ಯಂತ ಮಹತ್ವದ ಸಿನಿಮಾವಾಗಿತ್ತು. ಈ ಚಿತ್ರದ ಉತ್ತಮ ನಟನೆಗೆ ಅವರು ರಾಷ್ಟ್ರ ಪ್ರಶಸ್ತಿಗೆ ಭಾಜನರಾಗಿದ್ರು. ಅನಂತರದ ದಿನಗಳಲ್ಲಿ ರೇಖಾ ಅವರು ಹೆಚ್ಚು

ಕಥಾ ಪ್ರಧಾನ ರಿಯಲಿಸ್ಟಿಕ್ ಸಿನಿಮಾಗಳ ಕಡೆಗೆ ಹೊರಳಿದರು. ಈ ಅವಧಿಯಲ್ಲಿ ಅವರು ನಟಿಸಿದ ಕಲಿಯುಗ್, ಬಸೇರಾ, ಏಕ್ ಹಿ ಭೋಲ್, ಜೀವನ್ಧಾರಾ, ಉತ್ಸವ್, ಇಜ್ಜತ್ ಚಿತ್ರಗಳನ್ನು ವಿಮರ್ಶಕರು ವಿಶೇಷವಾಗಿ ಗುರುತಿಸುತ್ತಾರೆ. ಖೂಬ್ಸೂರತ್ ಮತ್ತು ಖೂನ್ ರೀ ಮಾಂಗ್ ಚಿತ್ರಗಳ ಉತ್ತಮ ನಟನೆಗೆ ರೇಖಾ ಫಿಲಂ ಫೇರ್ ಪುರಸ್ಕಾರ ಪಡೆದರು. 1990 ನಂತರ ರೇಖಾ ಅವರ ಜನಪ್ರಿಯತೆ ಕಡಿಮೆಯಾಗ್ತಾ ಬಂತು. ಅವರು ಹಲವು ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಂಡರು. 2003 ತೆರೆ ಕಂಡ ಹೃತಿಕ್ ರೋಷನ್ರ ಕೊಯ್ ಮಿಲ್ ಗಯಾ ಚಿತ್ರದಲ್ಲಿ ರೇಖಾ ಹೃತಿಕ್ ತಾಯಿಯಾಗಿ ನಟಿಸಿದ್ದರು. 2010 ರೇಖಾಗೆ ಭಾರತ ಸರ್ಕಾರದ ಪ್ರತಿಷ್ಠಿತ ಪದ್ಮಶ್ರೀ ಪುರಸ್ಕಾರ ನೀಡಿತು ಸ್ನೇಹಿತರೆ. ಸೊ ಸ್ನೇಹಿತರೆ, ರೇಖಾ ಅವರು ಅಭಿನಯಿಸಿದ ಹಿಂದಿ ಚಲನಚಿತ್ರದ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಬಾಲಿವುಡ್ ತೆರೆಯ ಮೇಲೆ ಮಿಂಚಿದ ಐವರು ಮಹಾನಾಯಕಿಯರ ಜೀವನದ ಏರಿಳಿತಗಳು ಮತ್ತು ಅವರ ಅಭಿನಯದ ಸೊಬಗನ್ನ ಇವತ್ತು ನಾನು ನಿಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಎಸ್, ಈಗ ಹಿಂದಿ ಚಿತ್ರರಂಗದಲ್ಲಿ ಮಿಂಚಿದ ದಕ್ಷಿಣದ ನಟಿಯರ ಪೈಕಿ ಹೇಮಮಾಲಿನಿ ಅವರಿಗೆ ದೊಡ್ಡ ಹೆಸರಿದೆ. ಹಿಂದಿಯ ಸೂಪರ್ ಸ್ಟಾರ್ಗಳ ಜೊತೆ ನಟಿಸಿದ ಹೇಮಾ ಡ್ರೀಮ್ ಗರ್ಲ್ ಎಂದೇ ಖ್ಯಾತರಾಗಿದ್ದಾರೆ. ಪಾಂಡವ ವನವಾಸಂ ತೆಲುಗು ಚಿತ್ರದೊಂದಿಗೆ ಬೆಳ್ಳಿ ತೆರೆಗೆ ಪಾದಾರ್ಪಣೆ ಮಾಡಿದ ಹೇಮಾಗೆ ಹಿಂದಿಯಲ್ಲಿ ಒಮ್ಮೆಗೆ ಅವಕಾಶ ಸಿಕ್ಕಿರಲಿಲ್ಲ. ಹೇಮಾ ರೂಪವತಿಯಲ್ಲ ಎಂದೇ ಅಲ್ಲಿನವರ ಅಭಿಪ್ರಾಯವಾಗಿತ್ತು. ಆದರೆ ಮುಂದಿನ ಕೆಲವೇ ದಿನಗಳಲ್ಲಿ ಹೇಮಾ ಮಾಲಿನಿಯವರು ಹಿಂದಿ ಸಿನಿಮಾದ ದೊಡ್ಡ ನಟಿಯಾಗಿ ಬೆಳೆದರು. ಹೇಮಾ ಮಾಲಿನಿ ಹುಟ್ಟಿದ್ದು 1948 ಅಕ್ಟೋಬರ್ 16 ತಮಿಳುನಾಡಿನ ಅಮ್ಮನ್ಕುಡಿಯಲ್ಲಿ. ವಿಎಸ್ಆರ್ ಚಕ್ರವರ್ತಿ ಮತ್ತು ಜಯ ಅವರು ಪೋಷಕರು. ರಾಜ್ ಕಪೂರ್ ಜೊತೆಗಿನ ಸಪ್ನೋಂಕಾ ಸೌದಾಗರ್ ಅವರ ವೃತ್ತಿ ಬದುಕಿಗೆ ತಿರುವು ಕೊಟ್ಟ ಹಿಂದಿ ಸಿನಿಮಾ ಅಂತಾನೆ ಹೇಳಬಹುದು. ಮುಂದೆ ದೇವಾನಂದ್ ಜೊತೆಗಿನ ಜಾನಿ ಮೇರಾ ನಾಮ್ ಮತ್ತು ತೆರೆ ಮೇರೆ ಸಪ್ನೆ ಚಿತ್ರಗಳೊಂದಿಗೆ ಸ್ಟಾರ್ ನಟಿ ಎನಿಸಿಕೊಂಡರು. ದ್ವಿಪಾತ್ರ ಅಭಿನಯಕ್ಕಾಗಿ ಹೇಮಾಗೆ ಫಿಲ್ಮ್ ಫೇರ್ ಅತ್ಯುತ್ತಮ ನಟಿ ಪುರಸ್ಕಾರ ಪಡೆದರು. ಹೇಮಾ ಮಾಲಿನಿಯವರು ಫಿಲ್ಮ್ ಫೇರ್ ಅತ್ಯುತ್ತಮ ನಟಿ ಪುರಸ್ಕಾರ ಪಡ್ಕೊಳ್ತಾರೆ. ಶೋಲೆ ಚಿತ್ರದಲ್ಲಿ ಬಸಂತಿ ಪಾತ್ರ ಅವರಿಗೆ ದೊಡ್ಡ ಹೆಸರು ತಂದುಕೊಟ್ಟಿತು. 80 ಆರಂಭದಲ್ಲಿ ಹೇಮಾ ಅವರು ದೋ ಔರ್ ದೋ ಪಾಂಚ್ ಚಿತ್ರದಲ್ಲಿ ಶಶಿ ಕಪೂರ್ ಜೊತೆ ನಟಿಸಿದರು. ಅಮಿತಾಭ್ ಬಚ್ಚನ್ ಜೊತೆಗಿನ ಸತ್ತೆ ಪೇ ಸತ್ತೆ ಚಿತ್ರದಲ್ಲೂ ಅವರಿಗೊಂದು ಪ್ರಮುಖ ಪಾತ್ರವಿತ್ತು. ವಿಜಯ್ ಚಿತ್ರದಲ್ಲಿ ಬಡ ಯುವಕನನ್ನು ಮದುವೆಯಾಗುವ ಶ್ರೀಮಂತ ಯುವತಿಯ ಪಾತ್ರದಲ್ಲಿ ಹೇಮಾ ಅವರು ಮಿಂಚಿದ್ರು ಸ್ನೇಹಿತರೆ. ಸೊ ಮುಂದೆ ಹೇಮಾ ಅವರು ಹಿಂತಿರುಗಿ ನೋಡಲೇ ಇಲ್ಲ. ಹಿಂದಿಯ ಪ್ರಮುಖ ನಾಯಕ ನಟರೊಂದಿಗೆ ಹಲವು ಹಿಟ್ ಚಿತ್ರಗಳಲ್ಲಿ ಹೇಮಾ ಅವರು ಅಭಿನಯಿಸಿದ್ರು. ನಟಿಯಾಗಿ ಅವರ ಜನಪ್ರಿಯತೆ ಕಡಿಮೆಯಾಗ್ತಲೇ ತೆರೆಮೆರೆಗೆ ಸರಿದ ಹೇಮಾ ಅವರು ಮತ್ತೆ ಮರಳಿದ್ದು ಪೋಷಕ ನಟಿಯಾಗಿ. ಶಾರುಖ್ ಖಾನ್ ತಾಯಿಯಾಗಿ, ವೀರ್ ಜರಾ ಸೇರಿದಂತೆ 16 ಚಿತ್ರಗಳಲ್ಲಿ ಪೋಷಕ ನಟಿಯಾಗಿ ಅವರಿಗೆ ಗಮನಾರ್ಹ ಪಾತ್ರಗಳಿವೆ. 1999 ಜೀವಮಾನ ಸಾಧನೆ ಪರಿಗಣಿಸಿ ಫಿಲ್ಮ್ ಫೇರ್ ಅವರನ್ನು ಗೌರವಿಸಿತು ಸ್ನೇಹಿತರೆ. ಹೇಮಾ ಅವರು ನಿರ್ದೇಶನದಲ್ಲೂ ತೊಡಗಿಸಿಕೊಂಡಿದ್ದರು. 1992 ಅವರು ನಿರ್ದೇಶಿಸಿದ ದಿಲ್ ಆಶ್ನಾ ಹೇ ಚಿತ್ರದಲ್ಲಿ ಶಾರುಖ್ ಖಾನ್ ಮತ್ತು ದಿವ್ಯಾ ಭಾರತಿ ನಟಿಸಿದ್ರು. ನುಪುರ್ ಸೀರಿಯಲ್ ನಿರ್ದೇಶಿಸಿದ ಹೇಮಾ ಅವರು ಅದರಲ್ಲಿ ಭರತನಾಟ್ಯ ಕಲಾವಿದೆಯಾಗಿ ಕಾಣಿಸಿಕೊಂಡಿದ್ದು ವಿಶೇಷವಾಗಿತ್ತು. ನಾಯಕ ನಟಿ ಹಾಗೂ ಪೋಷಕ ಪಾತ್ರಧಾರಿಯಾಗಿ ಹೇಮಾ ಅವರು 130 ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. 1980 ಹೇಮಾ ಅವರು ನಟ ಧರ್ಮೇಂದ್ರ ಅವರನ್ನು ವರಿಸಿದರು. ಈ ದಾಂಪತ್ಯಕ್ಕೆ ಇಶಾ ಮತ್ತು ಅಹನಾ ಇಬ್ಬರು ಪುತ್ರಿಯರಿದ್ದಾರೆ. ತಾಯಿಯ ಹಾದಿಯಲ್ಲೇ ಸಾಗಿದ ಇಶಾ ಬಾಲಿವುಡ್ ನಟಿಯಾಗಿ ಹೆಸರು ಮಾಡಿದರು. ಸ್ವತಃ ಉತ್ತಮ ಶಾಸ್ತ್ರೀಯ ನೃತ್ಯಗಾರತಿಯಾದ ಹೇಮಾ ಅವರು ತಮ್ಮಿಬ್ಬರು ಮಕ್ಕಳಿಗೂ ನೃತ್ಯದಲ್ಲಿ ತರಬೇತಿ ನೀಡಿದ್ದಾರೆ. ಪ್ರಸ್ತುತ ಇವತ್ತಿಗೂ ಪೋಷಕ ಪಾತ್ರಗಳನ್ನು ನಿರ್ವಹಿಸುತ್ತಿರುವ ಹೇಮಾ ಅವರು ರಾಜಕೀಯದಲ್ಲೂ ಗುರುತಿಸಿಕೊಂಡಿದ್ದಾರೆ. ಬಿಜೆಪಿ ಪಕ್ಷದಿಂದ ಅವರು ರಾಜ್ಯಸಭೆಗೆ ಆಯ್ಕೆಯಾಗಿದ್ದರು. ಚಲನಚಿತ್ರ ರಂಗದಲ್ಲಿನ ಹೇಮಾ ಅವರ ಸಾಧನೆ ಪರಿಗಣಿಸಿ ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಪುರಸ್ಕಾರ ನೀಡಿ ಗೌರವಿಸಿದೆ. ಕೇಳಿಸ್ಕೊಂಡಲ್ವ ಸ್ನೇಹಿತರೆ, ಬಾಲಿವುಡ್ನ ಡ್ರೀಮ್ ಗರ್ಲ್ ಹೇಮಾ ಮಾಲಿನಿ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾಯ್ತು. ಹಾಗಾದ್ರೆ ಈಗ ಅವರು ನಟಿಸಿರುವಂತಹ ಒಂದು ಹಿಂದಿ ಚಿತ್ರದ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ನಾವು ಬಾಲಿವುಡ್ನ ಐವರು ಅದ್ಭುತ ಕನಸಿನ ಕನ್ಯೆಯರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ದೆ. ಈಗ ನಟಿ ಶ್ರೀದೇವಿಯವರ ಬಗ್ಗೆ. ಎಸ್, ಹಿಂದಿ ಸಿನಿಮಾ ಕಂಡ ಸೂಪರ್ ಸ್ಟಾರ್ ಹೀರೋಯಿನ್ಗಳಲ್ಲಿ ಶ್ರೀದೇವಿಯ ಹೆಸರು ಕಡ್ಡಾಯವಾಗಿ ಪ್ರಸ್ತಾಪವಾಗ್ತಾ ಇತ್ತು. ಬಾಲಿವುಡ್ನಲ್ಲಿ ಯಶಸ್ವಿಯಾದ ದಕ್ಷಿಣ ಭಾರತದ ಸುಂದರಿ ಶ್ರೀದೇವಿಯವರು 80 ಮತ್ತು 90ರ ದಶಕದಲ್ಲಿ ತಮ್ಮ ಹೆಸರಿನಿಂದಲೇ ಶ್ರೀದೇವಿಯವರು ಪ್ರೇಕ್ಷಕರನ್ನು ಥಿಯೇಟರಿಗೆ ಸೆಳೆಯುವಷ್ಟು ಜನಪ್ರಿಯತೆ ಗಳಿಸಿದ್ರು. ಸ್ನೇಹಿತರೆ, ಹೇಮಾ ಮಾಲಿನಿಯ ನಂತರ ಬಾಲಿವುಡ್ನಲ್ಲಿ ಸೂಪರ್ ಸ್ಟಾರ್ ಹೀರೋಯಿನ್ ಪಟ್ಟಕ್ಕೇರಿದ ದಕ್ಷಿಣದ ತಾರೆ ಆಕೆ ಅಂತಾನೆ ಹೇಳಬಹುದು. ಸೊ ಸ್ನೇಹಿತರೆ, 1963 ಆಗಸ್ಟ್ 13ರಂದು ಜನಿಸಿದ ಶ್ರೀದೇವಿಯವರ ಪೂರ್ಣ ಹೆಸರು ಶ್ರೀದೇವಿ ಅಯ್ಯಪ್ಪನ್. ತಮಿಳುನಾಡಿನ ಶಿವಕಾಶಿ ಜಿಲ್ಲೆಯ ಮೀನಾಂಪಟ್ಟಿ ಅವರ ಜನ್ಮಸ್ಥಳ. ತಂದೆ ಅಯ್ಯಪ್ಪನ್ ವಕೀಲರು, ಹಾಗೆ ಅವರ ತಾಯಿ ರಾಜೇಶ್ವರಿಯವರು ಗೃಹಿಣಿಯಾಗಿದ್ರು. ಶ್ರೀಲತಂ ಆಕೆಯ ಸಹೋದರಿ. ಕಂದನ್ ಕರುಣೈ ತಮಿಳು ಚಿತ್ರದ ಬಾಲನಟಿಯಾಗಿ ಶ್ರೀದೇವಿಯವರು ಬೆಳ್ಳಿತೆರೆ ಪ್ರವೇಶಿಸಿದರು. ಈ ಚಿತ್ರದಲ್ಲಿ ಶ್ರೀದೇವಿಯವರು ಮುರುಘಾ ದೇವತೆಯ ಪಾತ್ರ ನಿರ್ವಹಿಸಿದ್ದರು. ಟೀನೇಜ್ನಲ್ಲಿ ಅವರು ಹಲವು ತೆಲುಗು, ಕನ್ನಡ, ತಮಿಳು ಮತ್ತು ಮಲಯಾಳಂ ಚಿತ್ರಗಳಲ್ಲಿ ನಟಿಸಿದರು. ಪದಹರೆಲ್ಲ ವಯಸ್ಸು, ವೇಟೆಗಾಡು, ಜಗದೇಕೆ ವೀರುಡು, ಅತಿಲೋಕ ಸುಂದರಿ, ಕ್ಷಣಕ್ಷಣಂ ಇವುಗಳು ಅವರ ಯಶಸ್ವಿ ತೆಲುಗು ಚಿತ್ರಗಳು ಅಂತಾನೆ ಹೇಳಬಹುದು. ಐ ವಿ ಸಸಿ ನಿರ್ದೇಶನದ ಆದ್ಯಾಪಾದಂ, ಆಲಿಂಗನಂ, ಕುಟ್ಟುವಂ ಶಿಕ್ಷಯಂ, ಆ ನಿಮಿಷಂ ಮಲಯಾಳಂ ಚಿತ್ರಗಳಲ್ಲಿಯೂ ಕೂಡ ಅವರು ಹೆಸರು ಮಾಡಿದರು. ಭಕ್ತ ಕುಂಬಾರ, ಹೆಣ್ಣು ಸಂಸಾರದ ಕಣ್ಣು ಮತ್ತು ಪ್ರಿಯ ಕನ್ನಡ ಚಿತ್ರಗಳಲ್ಲಿ ಶ್ರೀದೇವಿಯವರು ಕೂಡ ಅಭಿನಯಿಸಿದ್ದಾರೆ. ಶ್ರೀದೇವಿಯವರು ಹಿಂದಿ ಸಿನಿಮಾದ ಅಭಿನಯ ಆರಂಭವಾಗಿದ್ದು ಜೂಲಿ ಚಿತ್ರದ ಬಾಲನಟಿಯಾಗಿ. ಸೋಲ್ವಾ ಸಾವನ್ ಚಿತ್ರದೊಂದಿಗೆ ನಾಯಕಿಯಾಗಿ ಬಾಲಿವುಡ್ಗೆ ಪರಿಚಯವಾದರು. ಈ ಚಿತ್ರದ ಸೋಲಿನೊಂದಿಗೆ ಶ್ರೀದೇವಿ ತೆಲುಗು ಚಿತ್ರರಂಗಕ್ಕೆ ವಾಪಸಾದರು. ಹಿಮ್ಮತ್ವಾಲಾ ಅವರ ಸಿನಿಮಾ ಜೀವನಕ್ಕೆ ಮಹತ್ವದ ತಿರುವು ಕೊಟ್ಟಿತು. ಸೇಂದ್ರೆ, ಜಿತೇಂದ್ರ ಹೀರೋ ಆಗಿದ್ದ ಚಿತ್ರದೊಂದಿಗೆ ಆಕೆ ಸ್ಟಾರ್ ಹೀರೋಯಿನ್ ಆದರು. ಮುಂದೆ ಶ್ರೀದೇವಿ ಹಾಗೂ ಜಿತೇಂದ್ರ ಜೋಡಿಯ ತೋಫಾ ಮತ್ತು ಮಾವಲಿ ಚಿತ್ರಗಳು ಯಶಸ್ವಿಯಾದವು ಅಂತಾನೆ ಹೇಳಬಹುದು. ಸೊ ಹಾಗಾದ್ರೆ ಈಗ ಶ್ರೀದೇವಿ ಅವರು ಅಭಿನಯಿಸಿದ ಒಂದು ಚಲನಚಿತ್ರ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ.

ಎನಿಸಿಕೊಂಡರು. ಅದ್ಭುತವಾಗಿ ನೃತ್ಯ ಮಾಡುತ್ತಿದ್ದ ಶ್ರೀದೇವಿ ಹಿಂದಿ ಚಿತ್ರರಂಗದ ನಂಬರ್ ಒನ್ ನಟಿಯಾಗಿ ಸ್ಥಾಪಿತರಾದರು. ಅಲ್ಲಿವರೆಗೆ ರೇಖಾ, ಹೇಮಮಾಲಿನಿ ಅವರ ಮುಡಿಯಲ್ಲಿದ್ದ ಕಿರೀಟ ಶ್ರೀದೇವಿ ಮುಡಿಗೇರಿತು ಅಂತಲೇ ಹೇಳಬಹುದು. ಮುಂದೆ ಮಾಧುರಿ ದೀಕ್ಷಿತ್ ಗುರುತಿಸಿಕೊಳ್ಳುವವರೆಗೂ ಶ್ರೀದೇವಿ ಹಿಂದಿ ಚಿತ್ರರಂಗದ ಮುಂಚೂಣಿ ನಾಯಕಿಯಾಗಿದ್ದರು. ಮಿಸ್ಟರ್ ಇಂಡಿಯಾ, ಚಾಲ್ಬಾಜ್, ನಾಗಿನ್, ಚಾಂದಿನಿ, ಜುದಾಯಿ ಸೇರಿದಂತೆ ಹತ್ತಾರು ಸೂಪರ್ ಹಿಟ್ ಹಿಂದಿ ಚಿತ್ರಗಳು ಶ್ರೀದೇವಿಯವರ ಹೆಸರಿನಲ್ಲಿದೆ. 80ರ ದಶಕದ ಶ್ರೀದೇವಿ ಚಿತ್ರಗಳ ಪೈಕಿ ಜಸ್ಟಿಸ್ ಚೌಧರಿ, ಜಾನಿ ದೋಸ್ತಿ, ಮಾವಲಿ, ಮಕ್ಸದ್, ತೋಫಾ, ಆಖ್ರಿ ರಾಸ್ತಾ, ಘರ್ ಸಂಸಾರ್, ಮಿಸ್ಟರ್ ಇಂಡಿಯಾ, ಸುಹಾಗನ್, ಔಲದ್ ಪ್ರಮುಖವಾದವು ಅಂತಾನೆ ಹೇಳಬಹುದು. ಇನ್ನ ದ್ವಿಪಾತ್ರದಲ್ಲಿ ನಟಿಸಿದ್ದ ಚಾಲ್ಬಾಜ್ ಚಿತ್ರದ ಉತ್ತಮ ಅಭಿನಯಕ್ಕಾಗಿ ಶ್ರೀದೇವಿಯವರಿಗೆ ಮೊದಲ ಫಿಲ್ಮ್ ಫೇರ್ ಪುರಸ್ಕಾರ ಸಂದಿತು. ಹಾಗೆ ಸ್ನೇಹಿತರೆ, 1988ರಲ್ಲಿ ತೆರೆ ಕಂಡ ಯಶ್ ಚೋಪ್ರಾ ನಿರ್ದೇಶನದ ಚಾಂದಿನಿ ಚಿತ್ರದ ಅತ್ಯುತ್ತಮ ನಟಿ ಪುರಸ್ಕಾರಕ್ಕೆ ಅವರು ನಾಮನಿರ್ದೇಶನಗೊಂಡಿದ್ದರು. ಮುಂದೆ ಚೋಪ್ರಾ ಅವರೇ ನಿರ್ದೇಶಿಸಿದ ಲಮ್ಹೆ ಚಿತ್ರದ ದ್ವಿಪಾತ್ರಕ್ಕಾಗಿ ಅವರು ಮತ್ತೊಮ್ಮೆ ಫಿಲ್ಮ್ ಫೇರ್ನಿಂದ ಪುರಸ್ಕೃತರಾದರು ಅಂತಲೇ ಹೇಳಬಹುದು. ಇನ್ನ ಖುದಾ ಗವಾ ಚಿತ್ರದಲ್ಲಿ ಶ್ರೀದೇವಿಯವರು ಮೇರು ನಟ ಅಮಿತಾಬ್ ಬಚ್ಚನ್ ಜೊತೆ ನಟಿಸಿದ್ದರು. ಈ ಚಿತ್ರದಲ್ಲಿನ ಅವರ ಪಾತ್ರ ಪ್ರೇಕ್ಷಕರ ಮನಸೋರುಗೊಂಡಿತು ಅಂತಲೇ ಹೇಳಬಹುದು. ಹಾಗೆಯೇ 1992ರಲ್ಲಿ ಅವರ ಅಭಿನಯದ ಕ್ಷಣ ಕ್ಷಣಂ ತೆಲುಗು ಚಿತ್ರ ತೆರೆ ಕಂಡಿತು. ಈ ಚಿತ್ರದಲ್ಲಿನ ಉತ್ತಮ ಅಭಿನಯಕ್ಕಾಗಿ ಅವರು ಮತ್ತೊಮ್ಮೆ ಫಿಲ್ಮ್ ಫೇರ್ ಹಾಗೂ ನಂದಿ ಪ್ರಶಸ್ತಿಗೆ ಭಾಜನರಾದರು. ಮುಂದೆ ಮಹೇಶ್ ಭಟ್ ನಿರ್ದೇಶನದ ಗುಮ್ರಾಹ, ಲಾಡ್ಲಾ ಚಿತ್ರಗಳಲ್ಲಿ ಶ್ರೀದೇವಿ ಅವರು ಮಿಂಚಿದರು. ಹಾಗೆ ಸೇದ್ರೆ, ಜುದಾಯಿ ಚಿತ್ರದ ನಂತರ ಶ್ರೀದೇವಿ ಅವರು ಚಿತ್ರರಂಗಕ್ಕೆ ವಿದಾಯ ಹೇಳಿ ನಿರ್ಮಾಪಕ ಬೋನಿ ಕಪೂರ್ ಅವರನ್ನು ವರಿಸಿದರು. ಈ ದಾಂಪತ್ಯಕ್ಕೆ ಜಾನ್ಹವಿ ಮತ್ತು ಖುಷಿ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ. ಸಿನಿಮಾಗೆ ವಿದಾಯ ಹೇಳಿದ 6 ವರ್ಷಗಳ ನಂತರ ಶ್ರೀದೇವಿ ಅವರು ಮಾಲಿನಿ ಅಯ್ಯರ್ ಸರಣಿಯೊಂದಿಗೆ ಕಿರುತೆರೆಗೆ ಬಂದಿದ್ದರು. ಮೇರೆ ಭೀವಿಕಾ ಜವಾಬ್ ನಹಿ ಚಿತ್ರದೊಂದಿಗೆ ಅವರು ಹಿರಿತೆರೆಗೆ ಮರಳಿದರು. 2012ರಲ್ಲಿ ತೆರೆ ಕಂಡ ಇಂಗ್ಲಿಷ್ ವಿಂಗ್ಲಿಷ್ ಸಿನಿಮಾ ಶ್ರೀದೇವಿ ಅವರಿಗೆ ಹೆಸರು ತಂದುಕೊಟ್ಟಿತು. 2013ರ ಬಾಂಬೆ ಟಾಕೀಸ್ ಚಿತ್ರದಲ್ಲೂ ಅವರು ಕಾಣಿಸಿಕೊಂಡಿದ್ದರು. ಸಿನಿಮಾ ಕ್ಷೇತ್ರದ 16 ಪ್ರತಿಷ್ಠಿತ ಪುರಸ್ಕಾರಗಳು ಶ್ರೀದೇವಿ ಅವರನ್ನು ಅರಿಸಿಕೊಂಡು ಬಂದಿದ್ದಾವೆ. ಸ್ನೇಹಿತರೆ, ಶ್ರೀದೇವಿ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನೀವು ಈಗಷ್ಟೇ ಕೇಳಿಸ್ಕೊಂಡ್ರಿ. ಅವರು ನಟಿಸಿರುವಂತಹ ಒಂದು ಚಿತ್ರದ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ನಾವು ಬಾಲಿವುಡ್ನ ಐವರು ಅದ್ಭುತ ಕನಸಿನ ಕನ್ಯೆಯರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ದೆ. ಈಗ ನಟಿ ಮಧುಬಾಲಾ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ಸ್ನೇಹಿತರೆ, ಮಧುಬಾಲಾ ಅವರು ಫೆಬ್ರವರಿ 14 1933 ದೆಹಲಿಯಲ್ಲಿ ಜನಿಸಿದರು. ಇವರ ಬಾಲ್ಯದ ಹೆಸರು ಮುಮ್ತಾಜ್ ಜೆಹನಾ ಬೇಗಂ ದೆಹಲ್ವಿ. 11 ಮಕ್ಕಳಿದ್ದ ಬಡ ಕುಟುಂಬದಲ್ಲಿ ಬೆಳೆದ ಇವರು ಕುಟುಂಬದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸೋದಕ್ಕೆ ಬಾಲ್ಯದಲ್ಲೇ ಚಿತ್ರರಂಗಕ್ಕೆ ಕಾಲಿಟ್ಟರು. ಮಧುಬಾಲಾ ಅವರು 1942 ಬಸಂತ್ ಚಿತ್ರದ ಮೂಲಕ ಬಾಲನಟಿಯಾಗಿ ಚಿತ್ರರಂಗ ಪ್ರವೇಶಿಸಿದರು. ಆಗ ಇವರನ್ನು ಬೇಬಿ ಮುಮ್ತಾಜ್ ಅಂತ ಕರೆಯಲಾಗ್ತಾ ಇತ್ತು. ಇವರ ಪ್ರಥಮ ಚಿತ್ರದ ಬಗ್ಗೆ ಹೇಳಬೇಕಪ್ಪ ಅಂದರೆ 1947 ನೀಲ್ ಕಮಲ್ ಚಿತ್ರದಲ್ಲಿ ರಾಜ್ ಕಪೂರ್ ಅವರ ಎದುರು ಮೊದಲ ಬಾರಿಗೆ ನಾಯಕಿಯಾಗಿ ಕಾಣಿಸಿಕೊಂಡರು. ಇದೇ ಸಮಯದಲ್ಲಿ ಇವರು ಮಧುಬಾಲಾ ಎಂಬ ಹೆಸರನ್ನು ಅಳವಡಿಸಿಕೊಂಡರು. ಇವರನ್ನು ಭಾರತೀಯ ಚಿತ್ರರಂಗದ ವೆನಿಸ್ ಅಂದರೆ ಸೌಂದರ್ಯದ ದೇವತೆ ಅಂತ ಕರೆಯಲಾಗ್ತಾ ಇತ್ತು. ಇವರ ಅಪ್ರತಿಮ ಸೌಂದರ್ಯ ಮತ್ತು ಮುಗುಳ್ನಗೆಗೆ ಇವತ್ತಿಗೂ ಕೂಡ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಸ್ನೇಹಿತರೆ, 1950 ಇವರು ಭಾರತದ ಅತ್ಯಂತ ಹೆಚ್ಚು ಸಂಭಾವನೆ ಪಡೆಯುವ ನಟಿಯಾಗಿದ್ದರು. ಕೇವಲ ಭಾರತದಲ್ಲಿ ಮಾತ್ರವಲ್ಲದೆ ಹಾಲಿವುಡ್ ಮ್ಯಾಗ್ಝಿನ್ಗಳಲ್ಲೂ ಇವರ ಬಗ್ಗೆ ಲೇಖನಗಳು ಪ್ರಕಟವಾಗ್ತಾ ಇದ್ವು. ಹಾಗೆ ಸೇತರೆ, ಮಧುಬಾಲಾ ಅವರ ವೈಯಕ್ತಿಕ ಜೀವನ ಸುಖಮಯವಾಗಿರಲಿಲ್ಲ. ನಟ ದಿಲೀಪ್ ಕುಮಾರ್ ಅವರೊಂದಿಗೆ ಇವರು ಸುದೀರ್ಘ ಪ್ರೇಮ ಸಂಬಂಧ ಹೊಂದಿದ್ದರು. ಆದರೆ ಕೆಲವು ಕಾರಣಗಳಿಂದ ಅದು ಮದುವೆಯವರೆಗೆ ತಲುಪಲಿಲ್ಲ. ನಂತರ 1960 ಖ್ಯಾತ ಗಾಯಕ ಕಿಶೋರ್ ಕುಮಾರ್ ಅವರನ್ನು ವಿವಾಹವಾದರು. ಇವರು ಹುಟ್ಟುತ್ತಲೇ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ರು. ಅಂದಿನ ಕಾಲದಲ್ಲಿ ಇದಕ್ಕೆ ಸೂಕ್ತ ಚಿಕಿತ್ಸೆ ಇರಲಿಲ್ಲ. ಮೊಘಲೇಜಂ ಚಿತ್ರದ ಚಿತ್ರೀಕರಣದ ಸಮಯದಲ್ಲಿ ಇವರ ಆರೋಗ್ಯ ತುಂಬಾ ಹದಗೆಟ್ಟಿತ್ತು ಅಂತಾನೆ ಹೇಳಬಹುದು. ತಮ್ಮ 36 ವಯಸ್ಸಿನಲ್ಲಿ ಅಂದರೆ ಫೆಬ್ರವರಿ 23, 1969 ಈ ಮಹಾನ್ ನಟಿ ಇಹಲೋಕ ತ್ಯಜಿಸಿದರು. ಸ್ನೇಹಿತರೆ, ಅಲ್ಪಕಾಲ ಬದುಕಿದ್ದರೂ ಭಾರತೀಯ ಚಿತ್ರರಂಗದಲ್ಲಿ ಅವರು ಮೂಡಿಸಿದ ಛಾಪು ಯಾವತ್ತಿಗೂ ಅಳಿಸಲಾಗದಂತಹದ್ದು ಅಂತಾನೆ ಹೇಳಬಹುದು. ಸೋ ಸ್ನೇಹಿತರೆ, ಮಧುಬಾಲಾ ಅವರು ನಟಿಸಿರುವಂತಹ ಒಂದು ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ನಾವು ಬಾಲಿವುಡ್ನ ಐವರು ಅದ್ಭುತ ಕನಸಿನ ಕನ್ಯೆಯರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ದೆ. ಸ್ನೇಹಿತರೆ, ಈಗ ನಾನು ಒಬ್ಬ ವಿಶೇಷ ವ್ಯಕ್ತಿಯ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ. ಅವರು ಕೇವಲ ನಟಿಯಲ್ಲ, ಭಾರತೀಯ ಚಿತ್ರರಂಗದ ಗೌರವಾನ್ವಿತ ತಾಯಿ ಅಂತಾನೆ ಹೇಳಬಹುದು. ಎಸ್, ನಾನು ಹೇಳ್ತಾ ಇರೋದು ಲೆಜೆಂಡರಿ ನರ್ಗಿಸ್ ದತ್ ಅವರ ಬಗ್ಗೆ. ನಿಮಗ್ ಗೊತ್ತಾ, ಇವತ್ತು ನಾವೆಲ್ಲ ಆಸ್ಕರ್ ಬಗ್ಗೆ ಮಾತನಾಡ್ತಾ ಇದ್ದೀವಿ, ಆದ್ರೆ 1957ರಲ್ಲೇ ಭಾರತವನ್ನ ಆಸ್ಕರ್ ಮೆಟ್ಟಿಲು ಹತ್ತಿಸಿದ ಸಿನಿಮಾ ಮದರ್ ಇಂಡಿಯಾ. ಅದರಲ್ಲಿ ರಾಧಾ ಅನ್ನೋ ಪಾತ್ರಕ್ಕೆ ಜೀವ ತುಂಬಿದವರು ಈ ನರ್ಗಿಸ್ ಅವರು. ಬೆಳ್ಳಿ ತೆರೆಯ ಮೇಲೆ ರಾಜ್ ಕಪೂರ್ ಅವರ ಜೊತೆ ಇವರ ಕೆಮಿಸ್ಟ್ರಿ ಎಂಥವರಿಗೂ ಮೋಡಿ ಮಾಡಿತ್ತು ಅಂತಾನೆ ಹೇಳಬಹುದು. ಸೊ ಸ್ನೇಹಿತರೆ, ನಿಮಗೆಲ್ಲ ಶ್ರೀ 420 ಸಿನಿಮಾದ ಆ ಮಳೆ ಹಾಡು ನೆನಪಿದೆಯಾ?
1: ಪ್ಯಾರ್ ಹುವಾ ಇಕ್ರಾರ್ ಹುವಾ ಹೈ,
0: ಅದನ್ನ ನೆನ್ಸ್ಕೊಂಡ್ರೆ ಸಾಕು, ಈಗ್ಲೂ ಕೂಡ ರೋಮಾಂಚನ ಆಗುತ್ತೆ ಅಲ್ವಾ? ಅಷ್ಟೇ ಅಲ್ಲ ಸ್ನೇಹಿತರೆ, ಇವರ ರಿಯಲ್ ಲೈಫ್ ಲವ್ ಸ್ಟೋರಿನೂ ಕೂಡ ಒಂಥರ ಸಿನಿಮಾ ತರಾನೇ ಇತ್ತು. ಮದರ್ ಇಂಡಿಯಾ ಸೆಟ್ನಲ್ಲಿ ಬೆಂಕಿ ಬಿದ್ದಾಗ ತಮ್ಮ ಪ್ರಾಣದ ಹಂಗು ತೊರೆದು ಸುನೀಲ್ ದತ್ ಅವರು ನರ್ಗಿಸ್ ಅವರನ್ನ ಕಾಪಾಡಿದರು. ಆ ಶೌರ್ಯವೇ ಮುಂದೆ ಇವರಿಬ್ಬರ ಮದುವೆಗೆ ದಾರಿಯಾಯಿತು. ಪದ್ಮಶ್ರೀ ಪ್ರಶಸ್ತಿ ಪಡೆದ ಮೊದಲ ನಟಿ ಅನ್ನೋ ಹೆಗ್ಗಳಿಕೆ ಇವರದ್ದು. ಸಿನಿಮಾದಲ್ಲಿ ಮಿಂಚಿದ ಇವರು ಮುಂದೆ ರಾಜ್ಯಸಭೆ ಸದಸ್ಯರಾಗಿ ಕೂಡ ದೇಶದ ಸೇವೆ ಮಾಡಿದರು. ಇವರು ನಮ್ಮನ್ನ ಅಗಲಿ ವರ್ಷಗಳೇ ಕಳೆದರೂ ಆ ಕಮಲದಂತಹ ಕಣ್ಣುಗಳು ಮತ್ತು ಆಕರ್ಷಕ ಸ್ಮೈಲ್ ಇವತ್ತಿಗೂ ನಮ್ಮ ಕಣ್ಮುಂದೆ ಹಾಗೇ ಇದೆ ಸ್ನೇಹಿತರೆ. ಸೊ ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಕೇಳಿ ನೋಡಿ, ಅವರಿಗೆ ನರ್ಗಿಸ್ ಅವರ ಸಿನಿಮಾಗಳ ಬಗ್ಗೆ ಎಷ್ಟು ಕ್ರೇಜ್ ಇತ್ತು ಅಂತ ಗೊತ್ತಾಗುತ್ತೆ. ಈಗ ಅವರ ನೆನಪಿನಲ್ಲಿ ಆ ಸುಂದರವಾದ ಹಾಡನ್ನ ಕೇಳೋಣ ಅಂತ ಹೇಳ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸ್ವಲ್ಪ ತಾಳಿ. ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
1: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
0: ಕೆಎಂಎಫ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
2: ಬಳಸಿ ಪರಿಶುದ್ಧ ನಂದಿನಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಪರಿಸರ ಸಂರಕ್ಷಣೆ ಯಾರ ಹೊಣೆ? ಇದು ಎಲ್ಲರ ಪ್ರಶ್ನೆ. ಪರಿಸರದ ಕಾನೂನುಗಳ ಕುರಿತಾದ ಮಾಹಿತಿಯನ್ನ ಈಗ ನೀವು ಕೇಳಲಿದ್ದೀರಿ. ಈ ಮಾಹಿತಿಯನ್ನ ಡಿಆರ್ ಕುಮಾರಸ್ವಾಮಿ ಅವರು ನೀಡಲಿದ್ದಾರೆ. ಶ್ರೀಯುತ ಡಿಆರ್ ಕುಮಾರಸ್ವಾಮಿ ಅವರು ನಮ್ಮ ಶಿವಮೊಗ್ಗದ ದಿವಂಗತ ರಂಗಪ್ಪ ಮತ್ತು ದಿವಂಗತ ಲಕ್ಷ್ಮಮ್ಮರವರ ಪುತ್ರರಾಗಿ 1959 ಜನಿಸಿದ್ದಾರೆ. ಪ್ರಾಥಮಿಕ ಶಿಕ್ಷಣವನ್ನು ಜಿಲ್ಲೆಯ ವಿವಿಧೆಡೆ ನಡೆಸಿ ಆನಂತರ ಇಂಜಿನಿಯರಿಂಗ್ ಪದವಿಯನ್ನು ದಾವಣಗೆರೆಯಲ್ಲಿ 1983 ಪಡೆದುಕೊಂಡಿರುತ್ತಾರೆ. ಆನಂತರ 1984 ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಪರಿಸರ ವಿಜ್ಞಾನಿಯಾಗಿ ಸೇರಿಕೊಂಡು ಅವಿರತ 35 ಕಾಲ ಕಾರ್ಯನಿರ್ವಹಿಸಿರುತ್ತಾರೆ. ಇಲಾಖೆಯ ಪ್ರಮುಖ ಜವಾಬ್ದಾರಿಯಾದ ಸದಸ್ಯ ಕಾರ್ಯದರ್ಶಿ, ಮುಖ್ಯ ಪರಿಸರಾಧಿಕಾರಿ, ಮುಖ್ಯ ವೈಜ್ಞಾನಿಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿರುತ್ತಾರೆ. ಶ್ರೀಯುತರು ಗುಜರಾತಿನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾಲಯದಲ್ಲಿ ಎಂಟೆಕ್ ಪದವಿಯನ್ನು ಪಡೆದುಕೊಂಡಿರುತ್ತಾರೆ. ವಿಶ್ವದ ಹಲವಾರು ದೇಶಗಳಲ್ಲಿ ಅಧ್ಯಯನ ಪ್ರವಾಸ ಮಾಡಿದ ಅನುಭವಿಗಳಾಗಿದ್ದಾರೆ. ಪ್ರಸ್ತುತ ನಿವೃತ್ತ ಜೀವನವನ್ನು ಬೆಂಗಳೂರಿನಲ್ಲಿ ಪತ್ನಿಯೊಂದಿಗೆ ಕಳೆಯುತ್ತಿದ್ದಾರೆ. ಇದರ ಜೊತೆಗೆ ಕರ್ನಾಟಕ ರಾಜ್ಯವನ್ನು ರಾಷ್ಟ್ರ ಮಟ್ಟದಲ್ಲಿ ಪರಿಸರದ ಕುರಿತು ಇರುವ ಕಾರ್ಯಕ್ರಮಗಳ ಅರಿವನ್ನು ಶಾಲಾ ಕಾಲೇಜುಗಳಿಗೆ, ಉದ್ಯಮಗಳಿಗೆ ನೀಡುತ್ತಾ ತಮ್ಮ ವಿಶ್ರಾಂತ ಜೀವನವನ್ನು ನಡೆಸುತ್ತಿದ್ದಾರೆ. ಶ್ರೀಯುತರು ಪ್ರೀತಿಯಿಂದ ನಮ್ಮ ರೇಡಿಯೋ ಶಿವಮೊಗ್ಗ FM ಕೇಳುಗರಿಗಾಗಿ ಪರಿಸರದ ಕಾನೂನು ಮಾಹಿತಿಯನ್ನು ಈ ಸರಣಿ ಕಾರ್ಯಕ್ರಮದ ಮೂಲಕ ಹಂಚಿಕೊಳ್ಳುತ್ತಿದ್ದಾರೆ. ಬನ್ನಿ ಶ್ರೀಯುತ ಕುಮಾರಸ್ವಾಮಿಯವರ ಮಾತುಗಳನ್ನು ಕೇಳೋಣ.
4: ಇಲ್ಲಿ ಹೇಳುವ ಪ್ರತಿ ವಿಷಯವು ನಾನು ಓದಿದ ಬುಕ್ಕಿನಿಂದ ತೆಗೆದುಕೊಳ್ಳಲಾಗಿದೆ. ಜಪಾನ್ನ ಮೀನಾಮಾಟ ಬೇನಲ್ಲಿ ಕಾರ್ಖಾನೆಯ ಪಾದರಸವು ಕ್ಯಾಡ್ಮಿಯಂ ಮತ್ತು ಮಾಲಿಬ್ಡಿನಮ್ ಕಡಿಮೆ ಸಾಂದ್ರತೆಯ ಕಲುಷಿತ ನೀರನ್ನು ನಿರಂತರವಾಗಿ ಸಮುದ್ರಕ್ಕೆ ವಿಸರ್ಜಿಸಲಾಗುತ್ತಿತ್ತು. ಹೀಗೆ ವಿಸರ್ಜಿಸಿದ ನೀರಿನಲ್ಲಿ ಇದ್ದ ಪಾದರಸ ಮತ್ತು ಕ್ಯಾಡ್ಮಿಯಂಗಳನ್ನು ಅಲ್ಲಿರುವ ಸಣ್ಣ ಸಸ್ಯಗಳು ಅವನ್ನು ಮೀಥೇಲ್ ಮರ್ಕ್ಯುರಿಯನ್ನಾಗಿ ಪರಿವರ್ತನೆ ಮಾಡುತ್ತಿದ್ದವು. ಅಂತಹ ಸಣ್ಣ ಸಸ್ಯಗಳನ್ನು ಮೀನುಗಳು, ಏಡಿಗಳು ಹಾಗೂ ಇದರ ಜಲಚರಗಳು ತಿಂದಾಗ ಅವುಗಳಲ್ಲಿ ಶೇಖರಣೆಯಾದ ಭಾರಲೋಹಗಳು ಮೀನಿನ ಮಾಂಸಖಂಡಗಳಲ್ಲಿ ಅಥವಾ ಜಲಚರಗ ಮಾಂಸಖಂಡಗಳಲ್ಲಿ ಶೇಖರಣೆಯಾಗುತ್ತಿದ್ದವು. ಇಂತಹ ಮೀನು, ಏಡಿ ಅಥವಾ ಜಲಚರಗಳನ್ನು ಯಾವುದೇ ಮನುಷ್ಯರು ಅಥವಾ ಅದರ ಪೊಲ್ಯೂಷನ್ ಆಗಿರತಕ್ಕಂಥ ಸುತ್ತಮುತ್ತ ಇರುವ ಜಪಾನ್ ದೇಶದ ಮೀನಾಮಾಟ ಬೇನಲ್ಲಿರುವ ಮೀನುಗಾರರು ಇಂತಹ ಮೀನುಗಳನ್ನು, ಏಡಿಗಳನ್ನು ತಿಂದಾಗ ಅವರಲ್ಲಿ ಅವರ ಎಲುಬುಗಳು ಅತ್ಯಂತ ಕಡಿಮೆ ಶಕ್ತಿಯುತವಾಗಿ ಇರುತ್ತಿದ್ದವು. ಅದರ ನೋವು ಹೆಚ್ಚಾಗಿದ್ದರಿಂದ ಅವುಗಳಿಗೆ ಈಟಾ ಈಟಾ ಎಂಬ ರೋಗವೆಂದು ಹೆಸರಿಡಿಸಲಾಗಿದೆ. ಇದು ಅಲ್ಲಿ ಇರುವ ಮಾನವರಿಗೆ ಅಷ್ಟೇ ಅಲ್ಲ, ಅಲ್ಲಿರುವ ಬೆಕ್ಕುಗಳು, ನಾಯಿಗಳು, ಈ ಮೀನುಗಳನ್ನು ಯಾವ್ಯಾವು ತಿಂತಾಯಿದ್ವೋ ಆ ಪ್ರತಿ ಪ್ರಾಣಿಗಳಲ್ಲಿಯೂ ಸಹ ಈ ಕ್ಯಾಡ್ಮಿಯಂ ಅಥವಾ ಏನು ಪಾದರಸ ಇದೆ ಅದರ ಅಂಶವು ಮೂಳೆಗಳಲ್ಲಿ ಶೇಖರಣೆಯಾಗಿ ಸುಮಾರು 30 ಹುಡುಗರು 80 ಮುದುಕರಂತೆ ಕಾಣುತ್ತಿದ್ದರು. ಹಾಗೂ ಅವರು ಸಾಕಿದ ಬೆಕ್ಕುಗಳು, ನಾಯಿಗಳು ಓಡಾಡದೆ ಎಲ್ಲಿ ಮಲಗಿರುತ್ತವೆಯೋ ಅಲ್ಲೇ ಮಲಗಿರುತ್ತಿದ್ದವು. ಇದನ್ನು ಕಂಡ ನಂತರ ಸರ್ಕಾರವು ಇದರ ಬಗ್ಗೆ ಸಂಶೋಧನೆ ನಡೆಸಿ ನಂತರ ಅವರು ತಿಳಿಸಿದ ವರದಿಯೆಂದರೆ ಅಲ್ಲೇ ಮೀನಾಮಾಟ್ ಬೇನ ಕೆಲವು ಕಿಲೋಮೀಟರ್ ದೂರದಲ್ಲಿರುವ ಒಂದು ಕಾರ್ಖಾನೆಯಿಂದ ಬರುವ ಕಲುಷಿತ ನೀರನ್ನು ಸಂಸ್ಕರಣಗೊಳಿಸದೆ ನೇರವಾಗಿ ಮೀನಾಮಾಟ ಬೇಗೆ ಬಿಟ್ಟಾಗ ಅಲ್ಲಿ ಕಲುಷಿತವಾಗಿ, ಅಲ್ಲಿರುವ ಜಲಚರಗಳು ಸಹ ಕಲುಷಿತವಾಗಿ, ಅಲ್ಲಿರುವ ನೀರು ಸಹ ಕಲುಷಿತವಾಗಿದೆ ಎಂದು ತಿಳಿಸಿರುತ್ತಾರೆ. ಒಂದು ಮುಖ್ಯ ಸಂಗತಿ ಎಂದರೆ ಭಾರಲೋಹಗಳು ಅಂದರೆ ಕಬ್ಬಿಣ, ಮ್ಯಾಂಗನೀಸ್, ಜಿಂಕ್, ಕೋಬಾಲ್ಟ್, ಕ್ರೋಮಿಯಂ, ಕಾಪರ್, ನಿಕ್ಕಲ್, ಮಾಲಿಬ್ಡಿನಮ್, ವೆನಡಿಯಂ ಲೋಹಗಳು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಗಿಡಗಳಿಗೆ ಮತ್ತು ಪ್ರಾಣಿಗಳಿಗೆ ಹಾಗೂ ಮನುಷ್ಯನಿಗೂ ಸಹ ಅವಶ್ಯಕತೆ ಇದೆ. ಆದರೆ ಈ ಭಾರಲೋಹಗಳು ಮನುಷ್ಯನ ದೇಹದಲ್ಲಿ ಹೆಚ್ಚಿಗೆ ಆದ ಪ್ರಮಾಣದಲ್ಲಿ ವಿವಿಧ ರೀತಿಯ ಕಾಯಿಲೆಗಳನ್ನು ಮನುಷ್ಯನಿಗೆ ತರುತ್ತವೆ. ನಮಗೆ ಗೊತ್ತಿರುವ 97 ಧಾತುಗಳಲ್ಲಿ ಎಲಿಮೆಂಟ್ಸ್ 19 ಧಾತುಗಳು ಪರಿಸರಕ್ಕೆ ಧಕ್ಕೆಯನ್ನುಂಟು ಮಾಡುತ್ತವೆ. ಈ 19 ಭಾರಲೋಹಗಳಲ್ಲಿ ಲೆಡ್, ಕ್ಯಾಡ್ಮಿಯಂ, ಮರ್ಕ್ಯುರಿ, ಕ್ರೋಮಿಯಂ ಇವುಗಳೆಲ್ಲವೂ ಸೇರಿವೆ. ಇವು ಪರಿಸರಕ್ಕೆ ಯಾವುದೇ ಥರದ ಪೂರಕವಾದ ಬೆಳವಣಿಗೆಗೆ ಅವಶ್ಯಕತೆ ಇರುವುದಿಲ್ಲ. ಬೇರೆ ವಿಷಕಾರಿಯಾದ ಭಾರಲೋಹಗಳಾದ ಕ್ರೋಮಿಯಂ, ಕಾಪರ್, ಮ್ಯಾಗ್ನೀಷಿಯಂ, ನಿಕ್ಕಲ್, ಟಿನ್, ಜಿಂಕ್ ಇವುಗಳು ಒಮ್ಮೆ ಪರಿಸರಕ್ಕೆ ಬಿಡುಗಡೆಯಾದರೆ ಇವುಗಳನ್ನು ಪುನರ್ ಪಡೆಯಲು ಸಾಧ್ಯವೇ ಇಲ್ಲ. ಇವು ಪರಿಸರದಲ್ಲಿ ಹಾಳಾಗದೆ ಹಾಗೆಯೇ ಉಳಿದಿರುತ್ತವೆ. ನಂತರ ಇವು ಜಲಚರಗಳಲ್ಲಿ ಅಥವಾ ಮಣ್ಣಿನಲ್ಲಿ ಅಲ್ಲಿನ ಮೂಲಕ ಮಾನವನಿಗೆ ಅಥವಾ ಪ್ರಾಣಿಗಳ ದೇಹವನ್ನು ಸೇರುತ್ತವೆ. 1970 ಭಾರತ ಸರ್ಕಾರವು ಇಂಟಗ್ರೇಟೆಡ್ ಎನ್ವೈರನ್ಮೆಂಟಲ್ ಪ್ರೋಗ್ರಾಮ್ ಆಫ್ ಹೆವಿ ಮೆಟಲ್ ಪ್ರಾಜೆಕ್ಟ್ ಇದನ್ನು ಕೈಗೆತ್ತಿಕೊಂಡಿತ್ತು. ಇದರಲ್ಲಿ ಗಾಳಿ, ನೀರು, ಆಹಾರ ಮತ್ತು ಮನುಷ್ಯನ ರಕ್ತದ ಮಾದರಿಗಳನ್ನು ಸಂಗ್ರಹಿಸಿ ಭಾರಲೋಹಗಳಿರುವ ಬಗ್ಗೆ ಖಚಿತಪಡಿಸಿಕೊಂಡಿತ್ತು. ಈ ಭಾರಲೋಹಗಳು ಆಹಾರದ ಸರಪಳಿಯ ಮೂಲಕ ಮನುಷ್ಯನ ದೇಹವನ್ನು ಸೇರುತ್ತವೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ. ಈ ಭಾರಲೋಹಗಳ ಮಾಲಿನ್ಯವು ಬಹಳ ವರ್ಷಗಳವರೆಗೆ ಸುಪ್ತ ಸ್ಥಿತಿಯಲ್ಲಿರುತ್ತದೆ. ನಂತರ ಏಕಾಏಕಿಯಾಗಿ ಅತ್ಯಂತ ಹೆಚ್ಚು ಕಠಿಣವಾಗಿ ಮನುಷ್ಯನ ಮೇಲೆ ಕಾಣಿಸಿಕೊಳ್ಳುತ್ತದೆ. ಇಂಥ ಸಂದರ್ಭದಲ್ಲಿ ಮನುಷ್ಯನಿಗೆ ಯಾವುದೇ ಮೆಡಿಸನ್ಗಳು, ಔಷಧಿಗಳು ಉಪಯೋಗಕ್ಕೆ ಬರುವುದಿಲ್ಲ. ಏಕೆಂದರೆ ಈ ಭಾರಲೋಹಗಳು ಮನುಷ್ಯನ ಪ್ರತಿಯೊಂದು ಸೆಲ್ಗಳಲ್ಲಿಯೂ ಸಹ ಸಂಗ್ರಹವಾಗಿರುತ್ತವೆ. ಆದ ಕಾರಣ ಯಾವುದೇ ವ್ಯಕ್ತಿಯು ನೀರನ್ನು ಕುಡಿಯುವಾಗ ಅಥವಾ ತರಕಾರಿಯನ್ನು ತಿನ್ನುವಾಗ ಅಥವಾ ಧಾನ್ಯಗಳನ್ನು ತಿನ್ನುವಾಗ ಅವುಗಳಲ್ಲಿ ವಿಷಯುಕ್ತವಾದ ಲೋಹಗಳು ಇದೆಯೇ ಎಂದು ಪರೀಕ್ಷಿಸಿ ಸರ್ಕಾರವು ಸಾರ್ವಜನಿಕರಿಗೆ ಗೈಡ್ಲೈನ್ಸ್ ಮಾಡಬೇಕಾಗುತ್ತೆ. ಅಂಥ ಸಂದರ್ಭಗಳು ಬೇರೆ ದೇಶಗಳಲ್ಲಿವೆ. ಅಮೇರಿಕದಲ್ಲಿ ಒಮ್ಮೆ ಭಾರತದಿಂದ 1000 ಟನ್ ಅಕ್ಕಿಯನ್ನು ಆಮದು ಮಾಡಿಕೊಳ್ಳಲಾಗಿತ್ತು. ನಂತರ ಆ ಅಕ್ಕಿಗಳನ್ನು ಅವರ ಪ್ರಯೋಗಶಾಲೆಗಳಲ್ಲಿ ಪರೀಕ್ಷಿಸಲಾಗಿ ಅವುಗಳಲ್ಲಿ ಹೆಚ್ಚಿನ ಪೆಸ್ಟಿಸೈಡ್ ಕೀಟನಾಶಕಗಳು ಇರುವ ಬಗ್ಗೆ ವರದಿಯಾಯಿತು. ಆಗ ಅಮೆರಿಕ ಸರ್ಕಾರವು ಆ 1000 ಟನ್ನಷ್ಟು ಅಕ್ಕಿಯನ್ನು ಅವು ಪುನಃ ಭಾರತ ದೇಶಕ್ಕೆ ವಾಪಸ್ ಕಳಿಸಿಕೊಟ್ಟವು. ಸೊ ಇಂತಹ ಸಿಸ್ಟಮ್ಗಳು ಎಲ್ಲ ದೇಶಗಳಲ್ಲೂ ಇರಬೇಕಾಗುತ್ತದೆ. ಇರದೇ ಇದ್ದ ಪಕ್ಷದಲ್ಲಿ ಅಲ್ಲಿರುವ ಪ್ರಜೆಗಳಿಗೆ ಈ ಭಾರಲೋಹಗಳಿಂದ ಕಾಯಿಲೆಗಳು ಬಂದರೆ ಅವುಗಳನ್ನು ಟ್ರೀಟ್ಮೆಂಟ್ ಮಾಡಲು ಸದ್ಯಕ್ಕೆ ಯಾವುದೇ ಮೆಡಿಸನ್ಗಳು ದೊರೆಯುವುದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಭಾರತವು ಇಂಡಸ್ಟ್ರಿಯಲೈಸೇಷನ್ ಆಗುತ್ತಿದೆ. ಅಂದರೆ ಹೆಚ್ಚಿನ ಕಾರ್ಖಾನೆಗಳು ಭಾರತಕ್ಕೆ ಬರುತ್ತಿವೆ. ಭಾರತವನ್ನು ಇಂಡಸ್ಟ್ರಿಯಲೈಸೇಷನ್ ಮಾಡುವ ಬಗ್ಗೆ ಸರ್ಕಾರ ಅತ್ಯಂತ ಹೆಚ್ಚು ಉತ್ಸುಕವಾಗಿದೆ. ಏಕೆಂದರೆ ಭಾರತದಲ್ಲಿ ದಿನಕ್ಕೆ ಸುಮಾರು 68,000 ಜನ ಮಕ್ಕಳು ಹುಟ್ಟುತ್ತಾರೆ. ಸೊ ಪ್ರತಿದಿನ 68,000 ಮಕ್ಕಳು ಹುಟ್ಟುವುದರಿಂದ ಅವರ ಎಜುಕೇಷನ್ಗೆ, ಅವರನ್ನು ಸಾಕುವುದಕ್ಕೆ ಹಾಗೂ ಇನ್ನಿತರ ಅವುಗಳನ್ನು ಸಾಕುವುದರಿಂದ ಅವರಿಗೆ ಕಚ್ಚಾ ವಸ್ತುಗಳು ಹೆಚ್ಚಿಗೆ ಬೇಕಾಗುತ್ತವೆ. ಸೊ ಕಚ್ಚಾ ವಸ್ತುಗಳನ್ನು ಉಪಯೋಗಿಸಿ ಕಾರ್ಖಾನೆಗಳನ್ನು ಮಾಡುತ್ತಾರೆ. ಕಾರ್ಖಾನೆಗಳನ್ನು ಮಾಡಿದ ನಂತರ ಈ ಪಾಪ್ಯುಲೇಷನ್, ಏನು ಜನಸಂಖ್ಯೆ ಇದೆ ಅದಕ್ಕೆ ಅನುಗುಣವಾಗಿ ಅವರು ಹೆಚ್ಚಿನ ಕಾರ್ಖಾನೆಗಳನ್ನು ಮಾಡಬೇಕಾಗುತ್ತಿದೆ. ಏಕೆಂದರೆ ಎಷ್ಟು ವಿದ್ಯಾರ್ಥಿಗಳು ಹೆಚ್ಚಿನ ವಿದ್ಯೆಯನ್ನು ಪಡೆಯುತ್ತಾರೋ ಅಂತಹ ವಿದ್ಯಾರ್ಥಿಗಳು ಕಾರ್ಖಾನೆಗಳಲ್ಲಿ ಕೆಲಸ ಮಾಡಲು ಇಚ್ಛಿಸುತ್ತಾರೆಯೇ ಹೊರತು ಅವರು ಕೃಷಿ ಭೂಮಿಯಲ್ಲಿ ಕೆಲಸ ಮಾಡಲು ಇಚ್ಛಿಸುವುದಿಲ್ಲ. ಹಾಗಾಗಿ ಕಾರ್ಖಾನೆಗಳು ಅನಿವಾರ್ಯವಾಗಿ ಹೆಚ್ಚಿಗೆ ಮಾಡಲೇಬೇಕಾದ ಪರಿಸ್ಥಿತಿಯಲ್ಲಿ ಭಾರತ ಸರ್ಕಾರವು ಇದೆ. ಭಾರಲೋಹಗಳು ಮಾನವನ ದೇಹವನ್ನು ಸೇರಿದಾಗ ಅವುಗಳು ದೇಹದ ಅಂಗಾಂಗಗಳಲ್ಲಿಯೂ ಸಹ ರಕ್ತದ ಮೂಲಕ ಸಂಗ್ರಹವಾಗುತ್ತವೆ. ಈ ಭಾರಲೋಹದಿಂದ ಕಾಯಿಲೆಯೇ ಬಂದಿದೆ ಎಂದು ತಿಳಿಯಲು ಡಾಕ್ಟರ್ಗಳಿಗೆ ತುಂಬ ದಿನ ಹಿಡಿಯಬಹುದು. ಸೊ ಅಂಥ ಸಂದರ್ಭದಲ್ಲಿ ತುಂಬ ದಿನಗಳಾದ ನಂತರ ಅವರಿಗೆ ಕಾಯಿಲೆಯನ್ನು ಹುಷಾರು ಮಾಡಲು ಯಾವುದೇ ಥರದ ಔಷಧಿಗಳು ಸಿಗುವುದಿಲ್ಲ. ಒಮ್ಮೆ ಒಬ್ಬ ಮನುಷ್ಯನಿಗೆ ಭಾರ ಲೋಹಗಳಿಂದ ಕಾಯಿಲೆ ಬಂದರೆ ಅಂಥ ಮನುಷ್ಯನಲ್ಲಿ ಡಿ ಎನ್ ಎ ಅಂತ ಇರುತ್ತೆ. ಅವುಗಳು ಆಕ್ಚುಲಿ ಈ ಭಾರ ಲೋಹಗಳಿಂದ ಕೆಟ್ಟು ಹೋಗುತ್ತವೆ. ಆ ಕೆಟ್ಟು ಹೋದ ಡಿ ಎನ್ ಎಗಳು ಅವರ ಮಕ್ಕಳಿಗೆ ಟ್ರಾನ್ಸ್ಫರ್ ಆಗುತ್ತವೆ. ಅಂಥ ಸಮಯದಲ್ಲಿ ಮಕ್ಕಳು ಸಹ ಅಂಗವಿಕಲರಾಗಿ ಹುಟ್ಟುವ ಸಾಧ್ಯತೆಗಳಿರುತ್ತವೆ. ಪಶ್ಚಿಮ ಬಂಗಾಳದಲ್ಲಿ 8 ರಾಜ್ಯಗಳಲ್ಲಿ ಕುಡಿಯುವ ನೀರಿನಲ್ಲಿ ಆರ್ಸೆನಿಕ್ ವಿಷವಿದೆ ಎಂದು ವರದಿ ಹೇಳುತ್ತದೆ. ಈ ನೀರನ್ನು 15 ಲಕ್ಷ ಜನ ಕುಡಿದಿರಬಹುದು ಎಂದು ಅಂದಾಜು ಮಾಡಲಾಗಿದೆ. ಇದಕ್ಕೆ ಕಾರಣ ಅಂತರ್ಜಲವನ್ನು ಅತಿಯಾಗಿ ಕೃಷಿ ಚಟುವಟಿಕೆಗಳಿಗೆ ಹಾಗೂ ಕುಡಿಯಲು ಉಪಯೋಗಿಸಲಾಗಿದೆ ಎಂದು ತಿಳಿಸುತ್ತದೆ. ಈ ಪ್ರದೇಶದಲ್ಲಿ ಸುಮಾರು 1012 m³ ನೀರನ್ನು ಕೊಳವೆ ಬಾವಿಗಳ ಮೂಲಕ ಕೃಷಿ ಚಟುವಟಿಕೆಗೆ ಉಪಯೋಗಿಸುತ್ತಾರೆ. ಇದರಿಂದಾಗಿ ನೀರಿನ ಮಟ್ಟ ಕುಸಿದು ಆ ಜಾಗದಲ್ಲಿ ಗಾಳಿಯು ಪ್ರವೇಶಿಸುತ್ತದೆ. ಆರ್ಸೆನಿಕ್ ಅದಿರು ಪೈರೇಟ್ಸ್ ಜೊತೆ ಆಮ್ಲಜನಕವು ರಾಸಾಯನಿಕ ಕ್ರಿಯೆ ನಡೆಸಿ ಆರ್ಸೆನಿಕ್ಕನ್ನು ನೀರಿಗೆ ಬಿಡುಗಡೆ ಮಾಡುತ್ತದೆ. ಇದಲ್ಲದೆ ಕೃಷಿ ಚಟುವಟಿಕೆಯಿಂದಲೂ ಸಹ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರ, ಕೀಟನಾಶಕ, ಕಳೆನಾಶಕಗಳು ಬಳಸುವುದರಿಂದ ಮಳೆ ಬಂದಾಗ ಇಂಥ ಕಲುಷಿತವಾದ ನೀರು ಅಂತರ್ಜಲವನ್ನು ಸೇರುತ್ತದೆ. ಇಂತಹ ಅಂತರ್ಜಲವನ್ನು ಕುಡಿಯಲು ಉಪಯೋಗಿಸಿದಾಗ ಈ ಮೇಲೆ ಹೇಳಿದ ಎಲ್ಲ ಕಲುಷಿತ ಅಂಶಗಳು ಮಾನವನ ದೇಹವನ್ನು ಪ್ರವೇಶಿಸಿ ಮಾನವರಿಗೆ ಕಾಯಿಲೆಗಳನ್ನು ತರುತ್ತವೆ. ಶಾಖೋತ್ಪನ್ನ ವಿದ್ಯುತ್ ಸ್ಥಾವರಗಳಲ್ಲಿ ಟನ್ಗಟ್ಟಲೆ ಕಲ್ಲಿದ್ದಲನ್ನು ಬಳಸುತ್ತಾರೆ. ಈ ಕಲ್ಲಿದ್ದಿನ ಬೂದಿಯಲ್ಲಿ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡದಿದ್ದಲ್ಲಿ ಈ ಕಲ್ಲಿದ್ದಿನ ಬೂದಿಯನ್ನು ವೈಜ್ಞಾನಿಕ ವಿಲೇವಾರಿ ಮಾಡಬೇಕೆಂದು ಈಗಾಗಲೇ ಕರ್ನಾಟಕ ಸರ್ಕಾರವು ಒಂದು ನೋಟಿಫಿಕೇಶನ್ ನೀಡಿರುತ್ತದೆ. ಆದರೆ ಅವುಗಳನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಲು ಸಾಧ್ಯವಾಗಿರುವುದಿಲ್ಲ ಎಂದು ಒಂದು ವರದಿಯು ತಿಳಿಸುತ್ತದೆ. ಜಪಾನ್ನಲ್ಲಿರುವ ಜಿಂಜು ರಿವರ್ನಲ್ಲಿ ಕ್ಯಾಡ್ಮಿಯಂ ಧಾತುವು ಹೆಚ್ಚಾಗಿ ಇದೆ ಎಂದು ಕಂಡುಹಿಡಿಯಲು ಹಲವಾರು ವರ್ಷಗಳೇ ಬೇಕಾದವು. ಅದೇ ರೀತಿ ರಾಜಸ್ಥಾನದಲ್ಲಿ ಟಿರಿ ರಿವರ್ ಜಿಂಕ್ ಮತ್ತು ಲೆಡ್ ಕ್ಯಾಡ್ಮಿಯಂನಿಂದ ಮಲಿನವಾಗಿದೆ ಎಂದು ತಿಳಿಸಲಾಯಿತು. ಇದಕ್ಕೆ ಕಾರಣ ಆ ರಾಜಸ್ಥಾನದ ಆ ನದಿ ಪಕ್ಕದಲ್ಲಿರುವ ಗಣಿಗಳಿಂದ ಉತ್ಪತ್ತಿಯಾಗುವ ಕಲುಷಿತ ನೀರು ಈ ರಿವರ್ಗೆ ಅಥವಾ ನದಿಗೆ ಸೇರಿದೆ ಎಂದು ವರದಿ ತಿಳಿಸುತ್ತದೆ. ಇಂಗ್ಲೆಂಡಿನ ವಿಜ್ಞಾನಿಗಳ ತಂಡ ವಾಡಿ ಪಯನನ್ ಎಂಬ ಪ್ರದೇಶದಲ್ಲಿ ಸಂಶೋಧನೆ ನಡೆಸಿ ವರದಿಯನ್ನು ನೀಡಿರುತ್ತಾರೆ. ವರದಿಯ ಪ್ರಕಾರ ಗಣಿಗಳ ಧೂಳಿನಿಂದ ಈಗಾಗಲೇ ನಾವು ತಮಗೆ ಹೇಳಿದ್ದೇವೆ, ಬಳ್ಳಾರಿಯಲ್ಲಿ ಕಬ್ಬಿಣದ ಅದುರನ್ನು ತೆಗೆಯಲು ಬಾಂಬ್ಗಳನ್ನು ಬಳಸಿ ಬ್ಲಾಸ್ಟ್ ಮಾಡ್ತಾರೆ, ಎಕ್ಸ್ಪ್ಲೋಸಿವ್ಗಳನ್ನು ಬಳಸಿ ಬ್ಲಾಸ್ಟ್ ಮಾಡ್ತಾರೆ, ಆಗ ಧೂಳು ಮೇಲೆ ಇರುತ್ತದೆ. ಅದೇ ರೀತಿ ಇಂಗ್ಲೆಂಡಿನ ವಿಜ್ಞಾನಿಗಳು ಇಲ್ಲಿ ಈ ಗಣಿಗಳಿಂದ ಧೂಳಿನಿಂದ ಇಲ್ಲಿರುವ ಪ್ರದೇಶದಲ್ಲಿ ಮಾಲಿನ್ಯವಾಗಿದೆ ಎಂದು ವರದಿ ತಿಳಿಸುತ್ತದೆ. ಹಾಗೂ ಇನ್ನು 2000 ವರ್ಷಗಳಿಗೂ ಒಳಗೆವರೆಗೂ ಈ ಮಾಲಿನ್ಯವು ಇಲ್ಲೇ ಇದ್ದು ಇಲ್ಲಿ ಇರುವ ಪ್ರಾಣಿಗಳಿಗೆ ಹಾಗೂ ಮನುಷ್ಯರಿಗೆ ದುಷ್ಪರಿಣಾಮಗಳನ್ನು ಬೀರುತ್ತವೆ ಎಂದು ವರದಿಯಲ್ಲಿ ತಿಳಿಸಿರುತ್ತಾರೆ. ಇಲ್ಲಿಗೆ ಎಪಿಸೋಡ್ 15 ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
3: ಇದುವರೆಗೂ ಪರಿಸರ ಸಂರಕ್ಷಣೆ ಯಾರ ಹೊಣೆ, ಪರಿಸರದ ಕಾನೂನು ಕುರಿತಾದ ಮಾಹಿತಿಯನ್ನ ಕೇಳಿದ್ದೀರಿ. ಇದನ್ನು ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರೆಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಡಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ

0: ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರ ಧಾರವಾಡ, ಇವರ ಪ್ರಸ್ತುತಿಯಲ್ಲಿ ಕಾರ್ಯಕ್ರಮಗಳು ಮೂಡಿಬರಲಿವೆ.
3: ಕೆಲ್ವಿ ಮತ್ತು ಅವಳ ಅಪ್ಪಾಜಿ ಒಂದಿನ ಮಾರುಕಟ್ಟೆಗೆ ಹೋಗಿ ಎರಡು ಹಕ್ಕಿಗಳನ್ನು ಪಂಜರ ಸಮೇತ ಮನೆಗೆ ತೆಗೆದುಕೊಂಡು ಬಂದರು. ತಕ್ಷಣ ಚೆಲುವಿ ಆ ಹಕ್ಕಿಗಳಿಗೆ ಕೆಂಪಿ ಕರಿಯ ಎಂದು ನಾಮಕರಣ ಮಾಡೇಬಿಟ್ಟು. 8-9 ವರ್ಷದ ಚೆಲುವಿಗೆ ಖುಷಿಯೋ ಖುಷಿ. ದಿನಾಲೂ ಹಕ್ಕಿಗಳಿಗೆ ಕಾಳಿಡೋದು, ನೀರು ಕೊಡೋದು, ಅವುಗಳನ್ನು ಮಾತಾಡಿಸೋದು, ಹೀಗೆ ಹಕ್ಕಿಗಳು ಚೆಲುವಿಯ ದಿನಚರಿಯಲ್ಲಿ ಸೇರಿಕೊಂಡು ಚೆಲುವಿ ಮತ್ತು ಕೆಂಪಿ ಕರಿಯರು ಸಂತಸದಿಂದ ಇದ್ರು. ಒಂದಿನ ಎಂದಿನಂತೆಯೇ ಚೆಲುವಿ ಹಕ್ಕಿಗಳಿಗೆ ಕಾಳು ಹಾಕ್ತಿದ್ಳು. ಅವುಗಳ ಚಿಲಿಪಿಲಿಯನ್ನು ಕೇಳಿಸ್ಕೊಳ್ಳುತ್ತಿದ್ದ ಅವಳು ಹಕ್ಕಿಗಳ ಜೊತೆ ಮಾತಿಗೆ ಆರಂಭಿಸಿದಳು. ಆದರೆ ಅಂದು ಮಾತ್ರ ಕೆಂಪಿ ಹಕ್ಕಿ ಚೂ ಚೂ ಚೂ ಎಂದು ಚಿಲಿಪಿಲಿ ಗುಟ್ಟಿ ಸುಮ್ಮನೆ ಕುಳಿತುಬಿಡ್ತು. ಏನ್ ಕೆಂಪಿ, ಯಾಕೆ ಮಾತಾಡ್ತಾ ಇಲ್ಲ ಎನ್ನುತ್ತಾ ಚೆಲುವಿ ಪಂಜರದ ಮುಂದೆ ಕುಳಿತು. ಕೆಂಪಿ ಹಕ್ಕಿ ಕೇಳಿಸ್ಕೊಳ್ಳದಂತೆ ಮುಖ ಬೇರೆ ಕಡೆ ತಿರುಗಿಸ್ತು. ಚೆಲುವಿ ಪಂಜರದ ಹತ್ರ ಇನ್ನೂ ಬಾಗಿ, ಏನು ಚಿತ್ತ ಎತ್ತಲೋ ಇರೋ ಹಂಗಿದೆ ಮಹಾರಾಣಿಯವ್ರದು ಎಂದು ಛೇಡಿಸಿತು. ಕೆಂಪಿ ಹಕ್ಕಿ ಚೆಲುವಿಯ ಮುಖವನ್ನು ಸುಮ್ಮನೆ ತಿಟ್ಟಿಸಿತು. ಪರವಾಗಿಲ್ಲ ಹೇಳ್ ಕೆಂಪಿ, ಯಾಕೆ ಸಂಕೋಚ ಪಡ್ತೀಯಾ ಎಂದು. ಅಷ್ಟು ಹೊತ್ತಿಗೆ ಕರಿ ಹಕ್ಕಿ ಕೂಡ ಚೂ ಚೂ ಚೂ ಎಂದು ಚಿಲಿಪಿಲಿ ಗುಟ್ಲು ಶುರು ಮಾಡಿತು. ಆಯ್ತು ಆಯ್ತು ಕರಿಯ, ನೀನು ಮಾತಾಡು, ಕೆಂಪಿಗೆ ಯಾಕೋ ಕೋಪ ಬಂದಂತೆ ಕಾಣ್ತದೆ ಎಂದು. ಚೂ ಚೂ, ಅಕ್ಕ ಕೆಂಪಿಗೆ ಬೇಜಾರಾಗಿದೆಯಂತೆ ಎಂದಿತು ಕರಿ ಹಕ್ಕಿ. ಹೌದಾ, ಏನಾಯ್ತು, ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋದಿಲ್ವಾ ಕೇಳಿದಳು ಚೆಲ್ಲು. ಚ್ಯೂ ಚ್ಯೂ, ಹಂಗೇನೂ ಇಲ್ಲಕ್ಕ, ನೀನು ನಮ್ಮನ್ನು ಚೆನ್ನಾಗೆ ನೋಡ್ಕೊಳ್ತಿ. ಇಲ್ಲಿಗೆ ಬರೋಕೆ ಮುಂಚೆ ಅಲ್ಲಿ ಅಂಗಡಿಲಿ ಎಲ್ಲ ಹಕ್ಕಿಗಳು ಒಂದೇ ಕಡೆ ವಾಸ ಮಾಡಬೇಕಿತ್ತು. ಒಳ್ಳೆ ಕುರಿ ಮಂದೆನ ಕೊಟ್ಟಿಗೆಯಲ್ಲಿ ಕೂಡ ಹಾಕ್ದಂಗೆ, ಒಬ್ಬರು ಕಾಲನ ಒಬ್ಬರು ತುಳಿತಾ ಒಬ್ಬರ ಮೇಲೆ ಇನ್ನೊಬ್ಬರು ಬೀಳ್ತಾ ನಡಿಬೇಕಿತ್ತು. ಉಸಿರಾಡಕ್ಕೂ ಗಾಳಿ ಇಲ್ದಂಗೆ, ತಿನ್ನೋ ಎರಡು ಕಾಳಿಗೂ ಸರ್ದಿ ಅಂತ ಕಾಯಬೇಕಿತ್ತು. ಹಂಗೆ ಇಲ್ಲೇನು ಕಡಿಮೆ ಆಗಿಲ್ಲ ಅಕ್ಕ, ನಿನ್ ಮನೆಗೆ ಬಂದ್ಮೇಲೆ ಈ ಜಾಗದಲ್ಲಿ ಆರಾಮಾಗಿ ಇದ್ದೀವಿ ಎಂದಿತು ಕರಿ ಹಕ್ಕಿ. ಅಷ್ಟರಲ್ಲಿ ಕೆಂಪಿ, ಚ್ಯೂ ಚ್ಯೂ, ಹೌದಕ್ಕ, ಕರಿಯ ಹೇಳೋದಿಟ್ವೆ, ನಮ್ಮನ್ನ ಅಕ್ಕರೆಯಿಂದ ಇಲ್ಲಿ ಕರೆದ್ಕೊಂಡು ಬಂದು ಎಲ್ಲ ರೀತಿಯಲ್ಲೂ ಅನುಕೂಲ ಮಾಡಿಕೊಟ್ಟಿದ್ಯಾ. ತಿನ್ನೋಕೆ, ಕುಡಿಯೋಕೆ, ಆರೈಕೆ ಮಾಡೋದ್ರಲ್ಲಿ ಯಾವುದ್ರಲ್ಲೂ ಏನು ಕಡಿಮೆ ಮಾಡಿಲ್ಲ ಎಂದು ಚಿಲಿಪಿಲಿ ಕೊಡ್ತು. ಮತ್ತ್ಯಾಕೆ ಬೇಜಾರು ನಿನಗೆ ಎಂದಳು ಚೆಲುವಿ. ಚ್ಯೂ ಚ್ಯೂ, ಅದು ಯಾಕೋ ಗೊತ್ತಿಲ್ಲ ಅಕ್ಕ, ನಿನ್ನ ನೋಡಿದಾಗೆಲ್ಲ ನನ್ನ ಹೋಟೆಲ್ಗೆ ಏನೋ ಒಂಥರ ಕಸಬಿಸಿ ಶುರುವಾಗಿಬಿಡುತ್ತೆ ಅಂದಿತ್ತು ಕೆಂಪಿ ಹಕ್ಕಿ ನಿಟ್ಟಿಸಿ. ಯಾಕೆ ಕೆಂಪಿ, ಅದು ಯಾಕೆ ಹಂಗಂತಿ, ನಾನೇನ್ ಮಾಡಿದೆ ನಿಂಗೆ ಎಂದಳು ಚೆಲುವಿ ಸ್ವಲ್ಪ ಮುನಿಸಿನಿಂದ. ಚ್ಯೂ ಚ್ಯೂ, ಅಯ್ಯೋ ಹಂಗಲ್ಲ ಅಕ್ಕ, ನೀನು ನನ್ನನ್ನು ತಪ್ಪು ತಿಳ್ಕೊಂಡೆ, ನಿನ್ನನ್ನು ಕಂಡ್ರೆ ತುಂಬಾನೇ ಪ್ರೀತಿ ನನಗೆ. ಆದರೆ ನಿನ್ನ ನೋಡಿದಾಗಲೆಲ್ಲ ನಾವು ಕೂಡ ನಿನ್ನಂಗೆ ಸ್ವತಂತ್ರವಾಗಿ ಹಾರಾಡ್ಕೊಂಡಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಅನಿಸುತ್ತೆ, ಅದಕ್ಕೆ ಹಂಗಂದೆ ಅಂದಿತ್ತು ಕೆಂಪಿ ಹಕ್ಕಿ. ಅಷ್ಟೇನಾ, ನಾನು ಬಹಳ ಗಾಬರಿ ಆಗಿಬಿಟ್ಟಿದ್ದೆ, ಇವಳಿಗೆ ಕಪ್ಪ ಇಂಥ ಬುದ್ಧಿ ಬಂತು ಅಂತ. ನೋಡು ಕೆಂಪಿ, ನೀನೇನು ಯೋಚನೆ ಮಾಡಬೇಡ, ನೀವು ಕೂಡ ನನ್ನ ಹಾಗೆ ಸ್ವತಂತ್ರವಾಗಿ ಇರಬೇಕು ಅಂತ ಆಸೆ ಅಲ್ವಾ ನಿಮಗೆ ಎಂದಳು ಚೆಲುವಿ. ಏನಾಗುತ್ತಾ, ಚೆಲುವಿಯ ಈ ಮಾತು ಕೇಳಿ ಕೆಂಪಿ ಕರಿಯ ಇಬ್ರು ಸ್ವಲ್ಪ ಸಮಯ ಅಚ್ಚರಿಯಿಂದ ಸುಮ್ಮನೆ ಕುಳಿತರು. ಅವಳ ಮಾತು ಕೇಳಿ ಅವುಗಳಿಗೆ ನಂಬಿಕೆ ಬರ್ತಿಲ್ಲ. ಹಕ್ಕಿಗಳ ಚಿಲಿಪಿಲಿಯ ಸದ್ದು ನಿಂತು ಸುಮ್ಮನೆ ಕುಳಿತಿದ್ದ ಇಬ್ಬರನ್ನು ನೋಡಿ, ಯಾಕೆ ಸುಮ್ಮನೆ ಕುಳಿತು ಬಿಟ್ರಲ್ಲ,

0: ಎಷ್ಟು ಚೆನ್ನಾಗಿ ಆಗ್ಲಿಂದ ಚಿಲಿಪಿಲಿ ಅಂತ ಒಂದೇ ಸಮನೆ ಮಾತಾಡ್ತಾ ಇದ್ರಿ, ಏನಾಯ್ತು
1: ಎನ್ನುತ್ತಾ ಪಂಜರದ ಬಾಗಿಲನ್ನು ತೆರೆದಳು. ಚಲುವಿ ಪಂಜರದ ಬಾಗಿಲನ್ನು ತೆರೆದುಕೊಂಡು ಎರಡೂ ಹಕ್ಕಿಗಳು ಬೆದರಿ ಒಂದಕ್ಕೊಂದು ಅಂಟುಕೊಂಡು ಅದನ್ನು ನೋಡಿ, ಹೆದರ್ಬೇಡ್ರೋ, ನಾನು ಇವತ್ತು ನಿಮ್ಮನ್ನು ಹೊರಗೆ ಬಿಡಬೇಕು ಅಂದ್ಕೊಂಡಿದ್ದೀನಿ, ನನಗೂ ನೀವು ಪಂಜರದಲ್ಲಿರೋದು ಇಷ್ಟ ಇಲ್ಲ, ಸ್ವಲ್ಪ ದಿನ ನೀವು ನಮ್ಮ ಮನೇಲಿ ಇದ್ರಲ್ಲ ಅದರಿಂದ ನನಗೂ ಸಂತೋಷವಾಗಿದೆ, ಇವತ್ತಿನಿಂದ ನೀವು ಹೊರಗೆ ಆಕಾಶದಲ್ಲಿ ಹಾರಾಡ್ಕೊಂಡಿರಿ, ನಿಮ್ಮ ಗೂಡು ನೀವೇ ಕಟ್ಟ್ರಿ, ಮೊಟ್ಟೆ ಇಡಿ, ಕಾವು ಕೊಡಿ, ಮರಿ ಮಾಡಿ, ನೀವು ಸಂತೋಷ ಪಡಿ ಎನ್ನುತ್ತಾ ಮನೆಯ ಒಳಗಿದ್ದ ಪಂಜರವನ್ನು ಹೊರಗೆ ತಂದು ಇಟ್ಟಳು. ಪಂಜರವನ್ನು ಹೊರಗೆ ತಂದು ಅದರ ಬಾಗಿಲನ್ನು ತೆರೆದು ಹಾಗೇ ಸ್ವಲ್ಪ ಸಮಯ ಹಿಡಿದುಕೊಂಡು ನಿಂತುಕೊಂಡು ಪಂಜರದ ಬಾಗಿಲ ಕಡೆ ನೋಡುತ್ತಿದ್ದ ಹಕ್ಕಿಗಳು ಹೋಗುವುದೋ ಬೇಡವೋ ಎಂದು ಅನುಮಾನಿಸಿತು. ಎರಡು ಮೂರು ಸಲ ಪಂಜರದ ಬಾಗಿಲಿನ ಹೊರಗೆ ಇಣಕಿ ನೋಡಿದೆ. ಚಲುವಿ ಹೋಗು ಹೋಗು ಎಂದು ಉರುದುಂಬಿಸುತ್ತಿತ್ತು. ಕೊನೆಯ ಬಾರಿ ಚಲುವಿಯನ್ನು ನೋಡುವಂತೆ ನೋಡಿತು. ಬಿಳಿಯ ಬಣ್ಣದ ಮೇಲೆ ಕಂದು ಚುಕ್ಕೆಗಳಿದ್ದ ಕೆಂಪು ಹಕ್ಕಿ, ನೀಲಿ ಬಣ್ಣದ ಪುಕ್ಕಗಳ ಮೇಲೆ ಕರಿಯ ಚುಕ್ಕೆಗಳಿದ್ದ ಕರಿಯ ಹಕ್ಕಿ ನಿಧಾನವಾಗಿ ಚಲುವಿಯ ಕಡೆ ಬಾಗಿತು. ಧನ್ಯವಾದ ಹೇಳುವಂತೆ ಅವಳ ಕೈಯನ್ನು ಕೊಕ್ಕಿನಿಂದ ಮೆಲ್ಲಗೆ ಮುಟ್ಟಿತು. ನಂತರ ತಮ್ಮ ಸ್ವಾತಂತ್ರ್ಯದ ಕನಸನ್ನು ನನಸು ಮಾಡಿಕೊಳ್ಳಲು ಎಂಬಂತೆ ಎರಡೂ ಹಕ್ಕಿಗಳು ಆಕಾಶದ ಕಡೆಗೆ ಸಂತೋಷದಿಂದ ರೆಕ್ಕೆಗಳನ್ನು ಬಡಿಯುತ್ತಾ ಹಾರಿಹೋದವು. ಹಕ್ಕಿಗಳು ಹಾರುತ್ತಿರುವುದನ್ನು ಕಂಡು ಚಲುವೆಯೂ ಸಂತೋಷಪಟ್ಟಳು. ಅಷ್ಟರಲ್ಲಿ ಮನೆಯೊಳಗಿನಿಂದ ಹೊರಗೆ ಬಂದ ಅವಳ ಅಪ್ಪ ಮತ್ತು ಅಮ್ಮ, ಯಾಕೆ ಪುಟ್ಟ, ಹಕ್ಕಿಗಳು ಬೇಡವೆ ನಿಂಗೆ, ಅವುಗಳನ್ನ ಹಾರಿಬಿಟ್ಟಿಯಲ್ಲ ಎಂದರು ಮಗಳ ತಲೆಯನ್ನು ಸವರುತ್ತಾ. ಹಕ್ಕಿಗಳು ಹಾರಿ ಹೋದ ದಿಕ್ಕನ್ನೇ ದಿಟ್ಟಿಸುತ್ತಿದ್ದ ಚಲುವಿ, ಅಪ್ಪ ನೋಡ್ರಿ, ಆ ಹಕ್ಕಿಗಳು ಎಷ್ಟು ಜೋರಾಗಿ ಆಕಾಶ ಸೇರಿಬಿಟ್ಟವು, ಅವುಗಳಿಗೆ ಬಹಳ ಸಂತೋಷ ಆಗಿದೆ ಅಂತ ಕಾಣುತ್ತೆ ಎಂದಳು. ನೀನ್ ಮಾಡಿದ್ದು ನಮಗೂ ಸಂತೋಷ ಆಗಿದೆ ಚಿನ್ನ ಎಂದು ಅಪ್ಪ ಅಮ್ಮ ಚಲುವಿಗೆ ಪ್ರೀತಿಯ ಮುತ್ತು ನೀಟ್ರು. ಅಮ್ಮ ಅಪ್ಪ ನನಗೊಂದು ವಿಚಾರ ಬಂದಿದೆ, ಹೇಳ ಎಂದಳು ಚಲುವಿ ಮುಗುಳ್ನಗುತ್ತ. ಹೇಳು ಎಂದರು ಅಮ್ಮ. ಇನ್ಮೇಲೇನು ಈ ರೀತಿ ಪಂಜರದಲ್ಲಿರೋ ಹಕ್ಕಿಗಳನ್ನು ನಮ್ಮ ಮನೆಗೆ ತಗೊಂಡು ಬರೋಣ, ಸ್ವಲ್ಪ ದಿನ ಅವುಗಳನ್ನ ನಮ್ಮ ಹತ್ರ ಇಟ್ಕೊಳ್ಳೋಣ, ನಾನು ಅವುಗಳ ಜೊತೆ ಆಟ ಆಡ್ತೀನಿ, ಕೆಲವು ದಿನ ಆದಮೇಲೆ ಅವುಗಳನ್ನು ಆಕಾಶಕ್ಕೆ ಹಾರಿಬಿಟ್ಬಿಡೋಣವಾ ಎಂದಳು ಮುಕ್ತವಾಗಿ. ಆಯ್ತಮ್ಮ, ಹಾಗೆ ಮಾಡೋಣ. ಪಂಜರದಲ್ಲಿರುವ ಹಕ್ಕಿಗಳನ್ನು ಬಿಡಿಸುವ ನಿನ್ನ ಪ್ರಯತ್ನಕ್ಕೆ ನನಗೂ ನಿನ್ನ ಅಮ್ಮನಿಗೂ ಒಪ್ಪಿಗೆ ಇದ್ದೇ ಇದೆ ಎಂದರು ಚಲುವಿಯ ಅಪ್ಪ. ಮಗಳನ್ನು ಪ್ರೀತಿಯಿಂದ ತಮ್ಮ ತೋಳುಗಳಲ್ಲಿ ಎತ್ತಿಕೊಂಡರು.

ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರೆಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8:00 to 8:00. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
1: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
2: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
1: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
2: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
2: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
6: ನಮಸ್ಕಾರ. ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಜೀವಾತ್ಮ ಪರಮಾತ್ಮ, ಕಣ್ಣಿರದೆ ರವಿಯೇನು, ರವಿಯಿರದೆ ಕಣ್ಣೇನು, ಅನ್ಯೋನ್ಯ ಸಹಕೃತಿ ಏನು, ಭಯ ಸಾರ್ಥಕತೆ, ನಿನ್ನಾತ್ಮ ಜಗದಾತ್ಮ ಕಂತು ಸಂಬಂಧವವು, ವಹ್ನಿಸ್ಫುಲಿಂಗಗಳು ಮಂಕುತಿಮ್ಮ. ಕಣ್ಣಿರದೆ ರವಿಯೇನು, ಕಣ್ಣಿಲ್ಲ ಅಂದರೆ ಬೆಳಕೇನು, ಸೂರ್ಯ ಏನು, ರವಿ ಇರದೆ ಕಣ್ಣೇನು, ಬೆಳಕಿಲ್ಲದೆ ಕಣ್ಣಿಗೇನು ಅರ್ಥ, ಅನ್ಯೋನ್ಯ ಸಹಕೃತಿ ಇನ್ನು ಭಯ ಸಾರ್ಥಕತೆ, ಸಹಕೃತಿ ಇಂ ಸಹಕೃತಿ ಅಂದರೆ ಸಹಕಾರದಿಂದ, ಉಭಯ ಸಾರ್ಥಕತೆ, ಅನ್ಯೋನ್ಯ ಸಹಕೃತಿಯಿಂದ ಸಹಕಾರದಿಂದ ಉಭಯ ಸಾರ್ಥಕತೆ, ಇಬ್ಬರಿಗೂ ಸಾರ್ಥಕತೆ ಕಣ್ಣಿಗೆ ರವಿಗೆ. ನಿನ್ನ ಆತ್ಮ ಜಗದಾತ್ಮ ಕಂತು ಸಂಬಂಧವವು, ನನ್ನ ಆತ್ಮಕ್ಕೆ ಜಗದ ಆತ್ಮಕ್ಕೆ ಸಂಬಂಧ ಅದು. ವಹ್ನಿ ಸ್ಫುಲಿಂಗಗಳು, ವಹ್ನಿ ಅಂದರೆ ಬೆಂಕಿ, ಸ್ಫುಲಿಂಗ ಅಂದರೆ ಕಿಡಿ, ಬೆಂಕಿ ಕಿಡಿಗಳು ಅವು ಮಂಕುತಿಮ್ಮ ಅಂತ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಕಣ್ಣಿರದೆ ರವಿಯೇನು, ರವಿ ಇರದೆ ಕಣ್ಣೇನು, ಅನ್ಯೋನ್ಯ ಸಹಕೃತಿ ಏನು, ಭಯ ಸಹಾರ್ಥಕತೆ, ನಿನ್ನಾತ್ಮ ಜಗದಾತ್ಮ ಕಂತು ಸಂಬಂಧವವು, ವಹ್ನಿ ಸ್ಫುಲಿಂಗಗಳು ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ಕಣ್ಣಿನ ಕೆಲಸ ಇರೋದೇ ಬೆಳಕಲ್ಲಿ, ಬೆಳಕಿಲ್ಲದೆ ಅದಕ್ಕೆ ಕೆಲಸ ಇಲ್ಲ. ಜಗತ್ತಲ್ಲಿ ನಡೆಯೋದೆಲ್ಲ ಕತ್ಲು ಮತ್ತು ಬೆಳಕಿನಾಟ. ಕತ್ತಲಿನ ಎದೆನ ಸೀಳಿ ಬರೋ ಬೆಳಕು ಬೆಳಕಿದ್ದಾಗ ಕತ್ಲೆ ಮರೆಯಾಗತ್ತೆ. ಜಗತ್ತನ್ನ ಕಣ್ಣಿಗೆ ಕಾಣೋ ಹಾಗೆ ಮಾಡೋದು ಬೆಳಕಲ್ವಾ? ಹಾಗಿದ್ರೆ ಕಣ್ಣಿಲ್ದಿರೋರ್ಗೆ ಬೆಳಕೇ ಇಲ್ಲ ಅಂತನ ಇದೆ. ಅದು ಬಾಹ್ಯದ ಕತ್ತಲೆನ ಮೀರಿ ಅಂತರಂಗದ ಪ್ರಕಾಶನ ಕಾಣಿಸುತ್ತೆ. ಆದರೆ ಸಾಮಾನ್ಯ ದೃಷ್ಟಿಯಲ್ಲಿ ಕಣ್ಣು ಮತ್ತು ಬೆಳಕುಗಳು ಪರಸ್ಪರ ಹೊಂದಾಣಿಕೆಯಲ್ಲೇ ಇರುವಂಥವುಗಳು. ಒಂದಿಲ್ದಿದ್ರೆ ಮತ್ತೊಂದಿಲ್ಲ. ಅವೆರಡರ ಸಹಕಾರದಲ್ಲೇ ದೃಷ್ಟಿಯ ಸಾರ್ಥಕತೆ. ಇದೇ ಬಗೆಯ ಸಂಬಂಧ ಇರೋದು ನಮ್ಮ ಆತ್ಮ ಮತ್ತು ಜಗದಾತ್ಮದ ಮಧ್ಯ. ಮನುಷ್ಯ ನಾನು ಅಂತ ಹೇಳುವಾಗ ನನ್ನ ಮನಸ್ಸಲ್ಲಿ ಯಾವುದನ್ನು ಉದ್ದೇಶಿಸ್ಕೊಂಡಿದ್ದಾನೋ ಅದು ಆತ್ಮ. ಇದು ನನ್ನ ಕೈ, ಇದು ನನ್ನ ಕಾಲು, ನನ್ನ ತಲೆ ಅಂತೆಲ್ಲ ಹೇಳೋದು, ಇದು ನನ್ನ ಪೆನ್ನು, ನನ್ನ ವಾಚು ಅಂತ ಹೇಳಿದ ಹಾಗೆ. ಹಾಗೆ ಹೇಳುವಾಗ ನಾನು ಬೇರೆ, ಪೆನ್ನು ವಾಚು ಬೇರೆ ಅಲ್ವಾ? ಇದು ನನ್ನ ಕೈ ಅಂತ ಹೇಳಿದಾಗ ನಾನು ಬೇರೆ, ಕೈ ಬೇರೆ, ನನ್ನ ಕೈ ಅಲ್ಲ, ಕಾಲಲ್ಲ, ಹಾಗಾದ್ರೆ ನಾನು ಯಾರು? ನನ್ನ ದೇಹದಲ್ಲೇ ಇದ್ದು ದೇಹಕ್ಕಿಂತ ಬೇರೆಯದಾದ, ಆದರೆ ಇಡೀ ದೇಹವನ್ನು ತನ್ನ ಹಿಡಿತದಲ್ಲಿ ತಗೊಂಡ ಚೈತನ್ಯವೇ ಆತ್ಮ. ಅದು ನನ್ನ ಆತ್ಮ. ಹೀಗೆ ಪ್ರಪಂಚದ ಎಲ್ಲ ಪ್ರಾಣಿಗಳಲ್ಲೂ ಇರೋ ಚೈತನ್ಯಗಳ ಒಟ್ಟು ಜ್ಞಾನವೇ ಜಗದಾತ್ಮ ಅಥವಾ ಪರಮಾತ್ಮ. ಪ್ರತಿಯೊಬ್ಬ ಮನುಷ್ಯನಲ್ಲಿರೋ ಆತ್ಮಕ್ಕೂ ಜಗತ್ತಿನ ಆತ್ಮಕ್ಕೂ ಒಂದು ಅನ್ಯೋನ್ಯ ಸಂಬಂಧ, ಒಂದು ಬಿಟ್ಟು ಮತ್ತೊಂದಿಲ್ಲ. ಸಮುದ್ರಕ್ಕೆ ಹೋಗಿ ಒಂದು ಬಿಂದಿಗೆ ನೀರು ತಗೊಂಡು ಬಂದಾಗ ಅದು ಬಿಂದಿಗೆ ನೀರು ಮಾತ್ರ. ಈ ಬಿಂದಿಗೆ ನೀರು ಸಹಸ್ರ ಸಹಸ್ರ ಕೋಟಿ ಬಿಂದಿಗೆಗಳಷ್ಟು ವಿಶಾಲವಾದ ಸಮುದ್ರದ ಒಂದು ಹನಿ. ಬಿಂದಿಗೆ ನೀರು ನನ್ನ ಆತ್ಮ ಆದರೆ ಸಮುದ್ರದ ನೀರೇ ಆ ಜಗದಾತ್ಮ. ಈಗ ಒಂದು ಪರಮಶಕ್ತಿ, ಅದನ್ನೇ ನಾವು ಪರಮಾತ್ಮ ಅಥವಾ ಜಗದಾತ್ಮ ಅಂತ ಅನ್ಕೊಳ್ಳೋಣ. ಆ ಶಕ್ತಿಯಿಂದಲೇ ಎಲ್ಲವೂ ಆಗಿದೆ ಅಲ್ವಾ? ಸೂರ್ಯ, ಚಂದ್ರರು, ನಕ್ಷತ್ರಗಳು, ಕೋಟಿ ಕೋಟಿ ಆಕಾಶ ಕಾಯಗಳು, ಒಂದೊಂದಕ್ಕೂ ಅವುಗಳದೇ ಆದ ವೈಶಿಷ್ಟ್ಯ. ಆ ವೈಶಿಷ್ಟ್ಯಕ್ಕೂ ಆ ಪರಮಶಕ್ತಿನೇ ಕಾರಣ. ಅದು ಬೆಂಕಿಯಾದರೆ ಮಿಕ್ಕವೆಲ್ಲ ಕಿಡಿಗಳು. ಆ ಪರಮಶಕ್ತಿಯನ್ನು ಹೊರತು ಬೇರ್ಯಾವುದೂ ಇಲ್ಲಿ ಸ್ವತಂತ್ರವಲ್ಲ. ಎಲ್ಲಕ್ಕೂ ಅದೇ ಮೂಲ, ಅದೇ ಕಾರಣ, ಅದೇ ಕರಣ, ಅದೇ ಕಾರ್ಯ, ಅದೇ ಫಲ. ಒಂದು ಇನ್ನೊಂದ್ರ ಮೇಲೆ ಆಧಾರ ಪಟ್ಟಿರೋದೇ ಎರಡಕ್ಕೂ ಸಾರ್ಥಕತೆ. ಒಂದಿಲ್ಲದೆ ಇನ್ನೊಂದಿಲ್ಲ. ನಾವೆಲ್ಲ ನಮ್ಮನ್ನು ನಾವು ಸ್ವತಂತ್ರರು ಅಂದ್ಕೊಂಡಿದ್ದೀವಿ. ನಿಜಾರ್ಥದಲ್ಲಿ ನಾವು ಯಾರು ಸ್ವತಂತ್ರರಲ್ಲ. ಕೇವಲ ನಮ್ಮ ಅಹಂಕಾರ ನಮ್ಮನ್ನು ಸ್ವತಂತ್ರರು ಅಂತ ಬೀಗು ಹಾಗೆ ಮಾಡುತ್ತೆ. ನಮ್ಮ ಉಸಿರಾಟದಿಂದ ಹಿಡಿದು ಎಲ್ಲಕ್ಕೂ ನಾವು ಪರಾವಲಂಬಿಗಳೇ. ಅಹಂಕಾರನ ಬಿಟ್ಟರೆ ನಮಗೆ ಸತ್ಯದ ಅರಿವಾಗಿ ನಮಗೆ ಆತ್ಮನಿಗೂ ಅಂದರೆ ನಮಗೂ, ಜಗದಾತ್ಮನಿಗೂ ಅಂದರೆ ಪರಮಾತ್ಮನಿಗೂ ಇರೋ ಪರಸ್ಪರ ಸಹಕೃತಿ ಏನು ಭಯ ಅಂದರೆ ಸಹಕಾರದ ಸಂಬಂಧ ಅರ್ಥ ಆಗತ್ತೆ. ಆ ಪರಮಸತ್ಯದ ಅರಿವಾದಾಗ ನಮ್ಮಲ್ಲೂ ಒಂದು ಜ್ಞಾನದ ಕಿಡಿ ಬೆಳಗಬಹುದು. ನಾವು ಈ ಸೃಷ್ಟಿಯಲ್ಲಿನ ಒಂದು ಕಣ, ಅನ್ಯ ಕಣಗಳ ಹಾಗೆ. ನಮ್ಮ ಅಸ್ತಿತ್ವಕ್ಕೆ ಮತ್ತು ಜೀವನಕ್ಕೆ ನಾವು ಇಡೀ ಸೃಷ್ಟಿಯ ಪ್ರತಿಯೊಂದರ ಮೇಲೂ ಅವಲಂಬಿಯಾಗಿರೋದ್ರಿಂದಲೇ ನಮ್ಮ ಬದುಕು ಸಾಗತ್ತೆ. ಹಾಗಾಗಿ ನಾವು ಯಾವುದರ ಮೇಲೆ ಆಧಾರ ಪಟ್ಟಿರ್ತೀವೋ ಅದರ ಜೊತೆ ಸಹಕೃತಿಯಿಂದ ಅಂದರೆ ಸಹಕಾರದೊಟ್ಟಿಗಿದ್ದರೆ ನಮ್ಮ ಬದುಕಿಗೆ ಒಂದು ಸಾರ್ಥಕತೆ ಅನ್ನೋದನ್ನು ಇಲ್ಲಿ ಗುಂಡಪ್ಪನವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡು ಬದುಕಿದ್ರೆ ಒಳಿತು, ಇಲ್ದಿದ್ರೆ ಕೆಡುಕು. ಆಯ್ಕೆ ನಮಗೆ ಬಿಟ್ಟದ್ದು. ಏನಂತೀರಾ? ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
7: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರೆಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಖ್ಯಾತ ಚಿಂತಕ, ನಾಟಕಕಾರ, ನಾಟಕ ಶಿಕ್ಷಣಕ್ಕೆ ಪಠ್ಯಕ್ರಮಗಳನ್ನು ನೀಡಿದ ಮೈಸೂರಿನ ಶ್ರೀ ನಾ ಶ್ರೀನಿವಾಸು ಹಾಗೂ ಎಲ್ಲರ ಪ್ರೀತಿಯ ಪಾಪು ಶ್ರೀನಿವಾಸರವರು ಮನೋನಾಟಕ ವಿಚಾರದ ಬಗ್ಗೆ ಚಿಂತನ ಮಂಥನ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಇವರ ಜೊತೆಗೆ ಸಂವಾದದಲ್ಲಿ ರೇಡಿಯೋ ಶಿವಮೊಗ್ಗದ ನಿಲಯದ ನಿರ್ದೇಶಕರಾದ ಶ್ರೀತಾ ಜನಾರ್ದನ್ ಜಿಎಲ್ರವರು ಭಾಗವಹಿಸಲಿದ್ದಾರೆ. ಈಗ ನಿಮ್ಮ ಮುಂದೆ ಮನೋನಾಟಕ ಚಿಂತನ ಮಂಥನ ಕಾರ್ಯಕ್ರಮ.
8: ಸ್ನೇಹಿತರೆ, ಈಗ ನಾವು 17ನೇ ಸಂಚಿಕೆ ಇವತ್ತು ಪ್ರಸ್ತಾವ ಮಾಡಲಿಕ್ಕಿದ್ದೇವೆ. ಇದರಲ್ಲಿ ಸಾಮಾಜಿಕ ವಾಸ್ತವತೆಗೆ ಸಂಬಂಧಪಟ್ಟಾಗೆ ಒಂದಷ್ಟು ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಶ್ರೀನಿವಾಸ್ ಸರ್, ನಮಸ್ಕಾರ.
9: ನಮಸ್ಕಾರ. ನೋಡಿ, ಈಗಾಗಲೇ ನಾವು ಕಾನ್ಸೆನ್ಸಸ್ ರಿಯಾಲಿಟಿ ಅಥವಾ ಒಮ್ಮತದ ವಾಸ್ತವತೆ ಅಥವಾ ಭೌತಿಕ ವಾಸ್ತವತೆ, ಫಿಸಿಕಲ್ ರಿಯಾಲಿಟಿ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಎರಡನೇ ವಾಸ್ತವತೆ ಮೊರೆನೋರು ಗುರುತಿಸಿದ್ದು ಸೋಷಿಯಲ್ ರಿಯಾಲಿಟಿ. ಇದು ಸೋಷಿಯೋಮೆಟ್ರಿ, ಸಮಾಜಶಾಸ್ತ್ರದ ವಾಸ್ತವತೆ ಆಗಿದೆ. ಇದು ವ್ಯಕ್ತಿಗಳ ನಡುವೆ ನಡೆಯುವ ಪರಸ್ಪರ ಸಂವಹನೆಯ ವಾಸ್ತವವಾಗಿದೆ. ದ ರಿಯಾಲಿಟಿ ಆಫ್ ಇಂಟರ್ ಪರ್ಸನಲ್ ಇಂಟ್ರಾಕ್ಷನ್. ಈ ಜಗತ್ತು ಹೇಗಿದೆ ಸಮಾಜ ದೃಷ್ಟಿಯಿಂದ? ಆಕರ್ಷಣೆ ಮತ್ತು ತಿರಸ್ಕಾರದ ಆಫ್ ಅಟ್ರಾಕ್ಷನ್ ಆ್ಯಂಡ್ ರಿಜೆಕ್ಟ್ಮೆಂಟ್. ಎರಡನೇದು ಟೆಲಿಯ ಬಳಕೆ, ನಾವು ವೈಪ್ಸು ಕಂಪನಗಳು ಇದು. ಮೂರನೇದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಣುಗಳು, ಈಗಾಗಲೇ ಹಿಂದೆ ಒಂದು ಸಂಚಿಕೆಯಲ್ಲಿ ಚರ್ಚೆ ಮಾಡಿದ್ವಿ ಸೋಷಿಯಲ್ ಆಟಮ್ಸ್ ಮತ್ತು ಕಲ್ಚರಲ್ ಆಟಮ್ಸ್ ಅನ್ನೋದ್ರ ಬಗ್ಗೆ ಕಳೆದ
8: ಸಂಚಿಕೆಯಲ್ಲಿ
9: ಚರ್ಚೆ ಆಗಿದೆ. ಮತ್ತು ಸಮಾಜಶಾಸ್ತ್ರದ ಜಾಲಗಳು, ಸೋಷಿಯೋಮೆಟ್ರಿಕ್ ನೆಟ್ವರ್ಕ್ಸ್ನ ಪ್ರಭಾವಗಳು, ಹಾಗೂ ಅಂತಿಮವಾಗಿ ಸಮಸ್ತ ಮನುಕುಲದ ಸಂಘರ್ಷ.

0: ಸ್ಪಷ್ಟವಾಗಿ ಇದ್ರ ಬಗ್ಗೆ ಹೇಳ್ತಾರೆ.
1: ಸೊ
0: ಮನೋನಾಟಕದ ಮೂಲ ಉದ್ದೇಶ ಸೋಷಿಯಲ್ ರಿಯಾಲಿಟಿ, ಫಿಸಿಕಲ್ ರಿಯಾಲಿಟಿ ಅಲ್ಲ. ಆ ಹಂತಗಳನ್ನ ದಾಟಿಸಿ ದಾಟಿಸಿ ಕಡೆಗೆ ಅವನು ಅನ್ಕಾನ್ಷಿಯಸ್ ವರ್ಲ್ಡಲ್ಲಿರೋ ಆ ಫ್ಯಾಂಟಸಿ ವರ್ಲ್ಡ್ ಯಾವುದು ಅನ್ನೋದನ್ನು ದೃಶ್ಯ ರೂಪದಲ್ಲಿ ತೋರಿಸು ಅಂತ ಹೇಳ್ತಾರೆ.
1: ವಾ ವಾ ವಾ ವಾ, ಸರಿ ಸರಿ ಸರಿ.
0: ಸೊ ಈಗ ನಿಮಗೆ ಭಾಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಮನೋನಾಟಕದ ಇದೆ. ಫಿಸಿಕಲ್ ರಿಯಾಲಿಟಿ ಸ್ಟೇಜ್ ಸೆಟ್ ಮಾಡ್ತದೆ, ಇನ್ನೊಂದು ಇದಕ್ಕೆ ಸೆಟ್ ಮಾಡ್ತದೆ, ರೋಲ್ಸ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ನೀನು ಅಪ್ಪ ಅಮ್ಮ ಇನ್ನೊಂದು ರೋಲ್ ಆಗುತ್ತೆ. ಸೋಷಿಯಲ್ ರಿಯಾಲಿಟಿಗೆ ಎಂಡ್ ಆಗಲ್ಲ, ಇಟ್ ಲೀಡ್ಸ್ ಫೈನಲಿ ಟು ಸರ್ಪ್ಲಸ್ ರಿಯಾಲಿಟಿ. ಅವನ ಭ್ರಮೆ ಏನು, ಕನಸೇನು, ಆಗೇನು ಅನ್ಕೋತಾ ಇದ್ದ, ಏನಾಗಬೇಕು ಅಂತ ಅಪೇಕ್ಷೆ ಇತ್ತು, ಅದನ್ನು ನೀನು ಇನ್ಕಾರ್ನೇಟ್ ಮಾಡು, ಅದನ್ನು ನೀನು ಚಿತ್ರಣದ ರೂಪದಲ್ಲಿ ಕೊಡು ಅನ್ನತಕ್ಕಂಥದ್ದು ಆಗ್ತದೆ. ಹೌದಾ? ಜರ್ಕ ಮರೇನ ಯಾರು ಈ ಮರೇನ ಅವರ ಮಿಸ್ಸೆಸ್ ಹೇಳ್ತಾರೆ, 2000 ಇದ್ದರು. ಅವ್ರು ಹೇಳ್ತಾರೆ ಇಲ್ಲಿ ಮನೋನಾಟಕದಲ್ಲಿ ಪ್ರತಿ ದಿನದ ಬದುಕಿನಲ್ಲಿ ಕಾಣುವಂತಹ ವಸ್ತುನಿಷ್ಠ ವಾಸ್ತವತೆ ಇದೆ. ದೇ ಬಿಲೀವ್ ಇಟ್ ಈಸ್ ಆಬ್ಜೆಕ್ಟಿವ್ ರಿಯಾಲಿಟಿ. ನಿಮಗೆ ನಂಬಿಕೆ ಇಲ್ಲದೆ ಇರ್ಬೋದು, ಆ ವ್ಯಕ್ತಿಗೆ
1: ಅದರಲ್ಲಿದೆ,
0: ಅದರಲ್ಲಿ ಇದೆ, ಇದು ನಿಜಾನೇ ವಾಸ್ತವನೇ. ಮತ್ತು ಅದನ್ನು ನಾನು ಒಮ್ಮತದ ವಾಸ್ತವತೆ ಎಂದು ಕರೆಯಲು ಇಷ್ಟಪಡ್ತೇನೆ. ಅದೇ ಕಾನ್ಸೆನ್ಸಸ್ ವಾಸ್ತವತೆ ಅಂತ ಹೇಳ್ತಾರೆ ಅವರು.
1: ಓಕೆ, ಅದನ್ನು ಒಪ್ಕೋಬೇಕಿದೆ ನಾವು,
0: ಅದನ್ನು ನಾವು ಒಮ್ಮತಕ್ಕೆ ಬರಬೇಕಾಗುತ್ತೆ. ಅದು ಇದೆ, ಐ ಕಾಂಟ್ ಬಿ ಅಕ್ಸೆಪ್ಟ್ ಇಟ್, ಲೆಟ್ ಇಟ್ ನಡೀಲಿ ಅಂತ. ಆದರೆ ವ್ಯಕ್ತಿನಿಷ್ಠ ಆಲೋಚನೆ ಮತ್ತು ಕಲ್ಪನೆಗಳು, ಸಬ್ಜೆಕ್ಟಿವ್ ಥಾಟ್ಸ್ ಆ್ಯಂಡ್ ಫ್ಯಾಂಟಸೀಸ್, ಹೆಚ್ಚುವರಿ ವಾಸ್ತವತೆಯಾಗಿ ಸರ್ಪ್ಲಸ್ ರಿಯಾಲಿಟಿಯಾಗಿ ಗೋಚರವಾಗದ ವಾಸ್ತವದ ಸ್ವರೂಪದಲ್ಲಿ ಇಲ್ಲಿ ಇರ್ತದೆ. ಇನ್ವಿಸಿಬಲ್ ರಿಯಾಲಿಟಿಯಾಗಿ ಕೂತಿರ್ತದೆ. ಭಾಳ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ವ್ಯಕ್ತಿನಿಷ್ಠ ಆಲೋಚನೆ ಕಲ್ಪನೆಗಳು ಇರ್ತದೆ, ಹೆಚ್ಚುವರಿ ವಾಸ್ತವತೆಯಾಗಿ ಅದು ಗೋಚರವಾಗುವ ವಾಸ್ತವದ ಸ್ವರೂಪದಲ್ಲಿ ಕೂಡ ಅಲ್ಲಿ
1: ಇರುತ್ತೆ
0: ಇರುತ್ತೆ. ನಮಗೆ ಕಂಡಿಲ್ಲ ಅಂದ ಮಾತ್ರಕ್ಕೆ ಆ ಸರ್ಪ್ಲಸ್ ರಿಯಾಲಿಟಿ ಇಲ್ಲ ಅಂತಲ್ಲ.
1: ಓಕೆ, ಅಗೋಚರ ಸ್ಥಿತಿಯಲ್ಲಿ ಇರುತ್ತೆ.
0: ಆ ಅಗೋಚರ ಸ್ಥಿತಿಯಲ್ಲಿರೋದನ್ನು ಗೋಚರ ಮಾಡೋದಕ್ಕೆ ಮನೋನಾಟಕ ಉಪಯೋಗಿಸಾಗುತ್ತೆ. ನಮಗೆ ಗೋಚರ ಆಗೋದನ್ನು ಗೋಚರ ಮಾಡು ಅಂತ ಹೇಳಲ್ಲ. ಈಗ ಮುಂದೆ ಈ ಮನೋನಾಟಕದ ಎಕ್ಸಾಂಪಲ್ಸ್ ಕೂಡ ಗೊತ್ತಾಗುತ್ತೆ, ಸೈಕೋಡ್ರಾಮಾ ಡೈರೆಕ್ಟ್ರು ಯಾವ ಕ್ವಶನ್ ಆಗ್ತಾನೆ ಅಂತ. ಪ್ರೋಬ್ ಮಾಡ್ತಾ ಮಾಡ್ತಾ
1: ಮಾಡಿದ್ರೆ ಹೊರಗೆ ಬರೋದಲ್ಲ.
0: ಹೌದಾ? ಒಂದು ಉದಾಹರಣೆಗೆ ನಾನು ಇದೇ ಸಂದರ್ಭದಲ್ಲಿ ಹೇಳಬೇಕು ಅಂದರೆ, ಆ ಬಾಸ್ನ ಇವನು ಏನೋ ಒಂದು ವಿಚಾರ ಕೇಳೋದಕ್ಕೆ ಹಿಂಜರಿಕೆ ಇರ್ತದೆ ಒಂದು ಎಕ್ಸ್ಗೆ.
1: ಹೌದು.
0: ಅದನ್ನು ನೆಕ್ಸ್ಟ್ ಸೀನ್ ಮಾಡ್ತಾ ಮಾಡ್ತಾ ಮಾಡ್ತಾ ಆ್ಯಂಗ್ಸಿಲರಿ ಅನ್ನೋ ತಿರ್ಗಾ ಇನ್ನು ಇಂಟ್ರಾಕ್ಷನ್ಸು, ಇಂಟರ್ವೆನ್ಷನ್ಸು, ಡಿಸ್ಕಷನ್ಸು ಎಲ್ಲ ಮಾಡ್ತಾ ಫೀಡ್ಬ್ಯಾಕ್ಸ್ ಜೊತೆ ಕೂತ್ಕೊಂಡ ಆ ಬಾಸ್ ರಿಸೆಂಬಲ್ಸ್ ಟು ಇದೇ ಥರ ಸ್ವಭಾವದ ಅವರ ಅಪ್ಪನ ಬಾಲ್ಯಾವಸ್ಥೆಯನ್ನು ಜ್ಞಾಪಿಸ್ತದೆ. ಅದರ ಪ್ರಭಾವದಿಂದ ಬಾಸ್ ಹೀಗೆ ಕಾಣ್ತಾ ಇರ್ತೇನೆ. ಸೊ ಇದು ಅಗೋಚರ ಆಗದೆ ಇರುವಂಥ ಇನ್ನೊಂದು ಸರ್ಪ್ಲಸ್ ರಿಯಾಲಿಟಿನ ಅದನ್ನು ಆ್ಯಕ್ಟ್ ಮಾಡಿ ಅಂತಾರೆ. ಆ ಸತ್ತೋಗಿರೋ ಅಪ್ಪ ಬರ್ತಾನೆ, ಈಗ ನೀನು ಇದು ಮಾಡು. ಸೊ ಇದು ಆನ್ ದಿ ಸ್ಪಾಟಲ್ಲಿ ಅದು ಬೆಳೆಸ್ಕೊತಾ ಹೋಗ್ತದೆ. ಇದು ಕಣ್ಣಿಗೆ ಕಾಣದೇ ಇರಬಹುದು, ಆದರೆ ಇದು ಹೆಚ್ಚು ವಾಸ್ತವವಾಗಿದೆ, ಅದೇ ಅವರಿಗೆ ವಾಸ್ತವ. ಮತ್ತು ಸಾಮಾನ್ಯವಾಗಿ ಮನೋನಾಟಕದಲ್ಲಿ ಇದರ ಕುರಿತಾಗಿ ವ್ಯವಹರಿಸಲಾಗುತ್ತದೆ. ಜೆಟಿ ಮರದ ಬಲವೇಷ್ಟು ರಷ್ಯಲ್ 2000 ಇದನ್ನು ಹೇಳ್ತಾರೆ. ನಾವು ಯಾವುದಕ್ಕೆ ಒತ್ತು ಕೊಡಬೇಕಾಗತ್ತೆ, ಸರ್ಪ್ಲಸ್ ರಿಯಾಲಿಟಿಗೇ ಹೆಚ್ಚು ಫೈನಲ್ ಟಾರ್ಗೆಟ್ ಇಡಬೇಕಾಗತ್ತೆ. ನಮ್ಮಲ್ಲಿನ ಭಾಳಷ್ಟು ಜನರಿಗೆ ತಾವು ಹಂಬಲಿಸುವ ಎಲ್ಲ ಪಾತ್ರಗಳನ್ನು ಸೃಷ್ಟಿಸಲು ಹಾಗೂ ಅದನ್ನು ನಿರ್ವಹಣೆ ಮಾಡಿ ಅನುಭವಿಸಲು ಬದುಕು ಅತ್ಯಂತ ಕಿರಿದಾಗಿದೆ, ನ್ಯಾರೋ. ಎಲ್ಲ ಪಾತ್ರಗಳನ್ನು ಮಾಡೋದಕ್ಕೆ ನಮಗೆ ಅಷ್ಟು ಸ್ಪೇಸ್ ಇಲ್ಲ. ಮತ್ತು ಕನ್ಸ್ಟ್ರೇನ್ಸ್ಗಳು ಮಾಡ್ತದೆ, ಇದು ಮಾಡಬೇಡ, ಅದು ಮಾಡಾಗಿಲ್ಲ, ನಮಗೆ ಸಂಬಂಧಪಟ್ಟಿಲ್ಲ ಅಂತ. ಬದುಕಿನಲ್ಲಿರೋ ವಾಸ್ತವ, ರಿಯಾಲಿಟಿ ಆಫ್ ಲಿವಿಂಗ್ ಇದೆಯಲ್ಲ, ಸಂಪೂರ್ಣವಾಗಿ ಅನುಭವಿಸಲಾಗದ, ನಾಟ್ ಫುಲ್ಲಿ ಎಕ್ಸ್ಪೀರಿಯನ್ಸ್ಡ್, ಅಥವಾ ಸಂಪೂರ್ಣವಾಗಿ ಅಭಿವ್ಯಕ್ತಿಸಲಾಗದ, ನಾಟ್ ಫುಲ್ಲಿ ಎಕ್ಸ್ಪ್ರೆಸ್ಡ್. ಕೆಲವು ನಿರ್ದಿಷ್ಟವಾದ ಅಗೋಚರ ಆಯಾಮಗಳು, ಇನ್ವಿಸಿಬಲ್ ಡೈಮೆನ್ಷನ್ಸ್ಗಳನ್ನ ಹೊಂದಿರ್ತದೆ. ಅದನ್ನು ತೋರ್ಸೋಕ್ಕೂ ಆಗಲ್ಲ, ಅರ್ಧಂಬರ್ಧ ತೋರಿಸ್ಬೇಕು.

0: ಅಧಿವೇಶನ್ಗೆ ಮತ್ತೆ ಅದು ಲೀಡ್ ಆಗ್ತಾ ಇರ್ತದೆ. ಹೌದಾ? ಮತ್ತು ಈ ಕಾರಣದಿಂದಲೇ ಇವುಗಳನ್ನು ಹೊರಗೆ ತರುವ ಸಲುವಾಗಿ ಹೆಚ್ಚುವರಿ ಕಾರ್ಯಾಚರಣೆ ಸರ್ಪ್ಲಸ್ ಆಪರೇಷನ್ಸು ಸರ್ಪ್ಲಸ್ ಇನ್ಸ್ಟ್ರೂಮೆಂಟ್ ಹೆಚ್ಚುವರಿ ಪರಿಕರಗಳು ಟೂಲ್ಸ್ಗಳ ಅವಶ್ಯಕತೆ ಇದೆ. ನಿಮ್ಮ ಕನ್ವೆನ್ಷನಲ್ ಟೂಲ್ಸಿಂದ ಆಚರಿಸ್ತಾರಲ್ಲ. ನಾಯಕನ ಬದುಕಿನಲ್ಲಿ ಪ್ರೊಟಾಗನಿಸ್ಟ್ ಬದುಕಿನಲ್ಲಿ ಆತನಿಗೆ ನಿರಾಕರಿಸಲಾದ ಪಾತ್ರಗಳ ಅನುಭವ ಮನೋನಾಟಕದ ವೇದಿಕೆಯಲ್ಲಿ ಮನೋನಾಟಕದ ತಂತ್ರಗಳು ಸೈಕೋಡ್ರಾಮ್ಯಾಟಿಕ್ ಟೆಕ್ನಿಕ್ಸ್ಗಳನ್ನ ಮತ್ತು ಆಕ್ಸಿಲರಿ ಇಗೋಸ್ ಸಹಾಯಕ ಅಹಂಗಳನ್ನ ಬಳಸಿಕೊಂಡು ಪಡೆದುಕೊಳ್ತಾನೆ. ಐ ಥಿಂಕ್ ಇಟ್ ಈಸ್ ಮೋರ್ ಕ್ಲಿಯರ್ ನೌ.
1: ಓಕೆ,
0: ಇದು ಯಾವುದೋ ಕಾಳಿದಾಸ ಬರೆದಂಥ ಇನ್ಯಾರ್ದೋ ನಾಟಕ ಅಲ್ಲ. ದ ಪೇಷಂಟ್ಸ್ದೇ
1: ಅವರದ್ದು
0: ಇನ್ನೊಂದು ಮತ್ತೊಂದು ಎಲ್ಲನೇ. ಮನೋನಾಟಕದ ವೇದಿಕೆಯಲ್ಲಿ ವ್ಯಕ್ತಿಯು ತನ್ನ ಇಚ್ಛೆಗೆ ತಕ್ಕಂತೆ ಬದುಕಲು ಮುಕ್ತ ಅವಕಾಶ ಇರುತ್ತದೆ.
1: ಅವಕಾಶ ಆಗುತ್ತೆ ಇದರಲ್ಲಿ.
0: ಮನೋನಾಟಕದಲ್ಲಿ ದೊರಕುವ ಹೆಚ್ಚುವರಿ ವಾಸ್ತವದ ಅಂದರೆ ಈ ಸರ್ಪ್ಲಸ್ ರಿಯಾಲಿಟಿ ಮೂಲಕ ಎಲ್ಲವೂ ಕೂಡ ಸಾಧ್ಯ ಆಗ್ತದೆ. ನೋಡಿ, ಮನೋನಾಟಕ ಕನಸುಗಳಿಗೆ ಮೂರು ಆಯಾಮಗಳ ಅಸ್ತಿತ್ವ ನೀಡುತ್ತದೆ. ಡ್ರೀಮ್ಸ್ಗೆ ತ್ರೀ ಡೈಮೆನ್ಷನಲ್ ಎಕ್ಸಿಸ್ಟೆನ್ಸ್ ಇರುತ್ತೆ. ಫ್ರಾಯ್ಡ್ ಅವರಿಗೆ ಕನಸುಗಳು ಅವಪ್ರಜ್ಞೆ ಅನ್ಕಾನ್ಷಿಯಸ್ ತಲುಪುವ ರಾಜಮಾರ್ಗ ಆಗಿತ್ತು ಮತ್ತು ಅವರು ಅವುಗಳ ವಾಕ್ಯನ ಇಂಟರ್ಪ್ರಿಟ್ ಮಾಡಿದರು. ಅದನ್ನು ಅದೇ ಥರ ಅವರು ಇಂಟರ್ಪ್ರಿಟೇಷನ್ ಮಾಡಿದರು. ಇನ್ನೊಂದು ಕಡೆ ಕನಸಿನ ಮನೋನಾಟಕದ ಡ್ರೀಮ್ ಸೈಕೋಡ್ರಾಮಾ ಉದ್ದೇಶ ಕನಸಿನ ವಿಶ್ಲೇಷಣೆ ಮತ್ತು ವ್ಯಾಖ್ಯಾನ ಮಾಡೋದಾಗಿರೋದಿಲ್ಲ.
1: ಓಕೆ,
0: ಆದರೆ ಅದಕ್ಕೆ ಬದಲಾಗಿ ನಾಯಕನಿಗೆ ಕನಸಿನ ಪ್ರಕ್ರಿಯೆಯ ಮೇಲಿನ ಹಿಡಿತವನ್ನು ನೀಡೋದಾಗಿರುತ್ತೆ. ಆ ಕನಸನ್ನು ತನ್ನ ಕಂಟ್ರೋಲಲ್ಲಿ ಅದೇ ಪ್ರೋಸೆಸ್. ಅದಕ್ಕಿಂತ ಹೆಚ್ಚಾಗಿ ಕನಸಿನ ಮನೋನಾಟಕೀಕರಣವು ಕನಸುಗಳಲ್ಲಿನ ಸಂಕೇತ ದ ಸಿಂಬಲ್ಸ್ ಮತ್ತು ಅಂಶಗಳಿಗೆ ಸಾಮಾನ್ಯವಾಗಿ ಸ್ಪಷ್ಟತೆ ನೀಡ್ತದೆ. ಮರುಕಳಿಸುವ ಕೆಟ್ಟ ಕನಸುಗಳು ದ ರಿಕರಿಂಗ್ ಡ್ರೀಮ್ಸ್ ಅನ್ನೋ ಪೇಷಂಟ್ಸ್ಗಳು ಬರ್ತಾನೆ
1: ಇರುತ್ತೆ.
0: ಮನೋನಾಟಕೀಕರಣ ವಿಶೇಷವಾಗಿ ನಾಯಕನಿಗೆ ಹೆಚ್ಚು ಸಹಾಯ ಆಗ್ತದೆ. ಇನ್ನು ಪದೇ ಪದೇ ಕಾಡ್ತಾ ಇರೋ ಡ್ರೀಮ್ನೇ ಒಂದ್ಸಲಿ ಎನಾಕ್ಟ್ ಮಾಡು, ಏನು ನೋಡೇ ಬರೋಣ. ಈ ರೀತಿಯ ಕಾರ್ಯವಿಧಾನನ ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಇದರ ಪರಿಣಾಮವಾಗಿ ಈ ರೀತಿಯ ಅನಪೇಕ್ಷಿತ ಮತ್ತು ಗೊಂದಲಕ್ಕೆ ಒಳಗು ಮಾಡುವ ಘಟನೆಗಳನ್ನ ಬಹುಪಾಲು ಸಮಾಪ್ತಿಗೊಳಿಸಬಹುದು ಅಂತ
1: ಹೇಳ್ತದೆ. ಒಳ್ಳೆ ಎಕ್ಸ್ಪೆರಿಮೆಂಟ್ ತರನೇ ಇದೆ ಇದು ನಮಗೆ.
0: ಹೌದು, ಈಗ ನಿಮಗೆ
1: ಥೆರಪಿಕ್
0: ಕಳ್ತಾ ಹೋಗುತ್ತೆ.
1: ಹಾಂ, ಈಗ ಥೆರಪಿಕ್ ವ್ಯಾಲ್ಯೂಸ್ ಕಾಣ್ತಾ ಇದೆ ಇದನ್ನು.
0: ಈ ಥೆರಪಿಟಿಕ್ ವ್ಯಾಲ್ಯೂ ಈ ಹಂತದಲ್ಲಿ ಭಾಳ ಸ್ಪಷ್ಟವಾಗಿ ಕಾಣುತ್ತೆ ಅನ್ನೋದರಲ್ಲಿ ಈ ಸಂಚಿಕೆ ನಾವು ಮುಗಿಸ್ಬೋದು.
1: ಹಾಂ, ಮುಗಿಸೋಣ ಅಂತ ಕಾಣಿಸ್ತದೆ. ಇದು ಮುಂದಿನ ಸಂಚಿಕೆಯಲ್ಲಿ ಮುಂದುವರೆದ ಭಾಗನ ಯೋಚನೆ ಮಾಡೋಣ. ಇವತ್ತಿಗೆ ಇಲ್ಲಿ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ.
2: ಮನೋನಾಟಕ ಕುರಿತಾದ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀ ನಾ ಶ್ರೀನಿವಾಸ್ ಹಾಗೂ ಎಲ್ಲರ ಪ್ರೀತಿಯ ಪಾಪು ಶ್ರೀನಿವಾಸು ಇವರಿಗೂ ಹಾಗೂ ಇವರ ಜೊತೆಗೆ ಸಂವಾದದಲ್ಲಿ ಭಾಗಿಯಾದ ರೇಡಿಯೋ ಶಿವಮೊಗ್ಗದ ನಿಲಯದ ನಿರ್ದೇಶಕರಾದ ಶ್ರೀ ಜನಾರ್ದನ್ ಜಿಎಲ್ ರವರಿಗೂ ತುಂಬು ಹೃದಯದ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ. ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
6: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
3: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
7: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
3: ಅದಕ್ಕೆ ಯಾಕ್ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8:00 ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ ಬೆಳಗ್ಗೆ 8:00-8:00. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
3: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
8: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
3: ಪರಿಶುದ್ಧವಾದ ಹಾಲು?
9: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
10: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
11: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
12: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
11: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
11: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
12: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
13: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
14: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
13: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
15: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ಶಿಕ್ಷಣ ಅಂದ್ರೆ ಕೇವಲ ಅಕ್ಷರಗಳ ಕಲಿಕೆಯಲ್ಲ, ಅದು ವ್ಯಕ್ತಿತ್ವದ ವಿಕಸನ, ಹಾಗೆ ನಡತೆಯ ಬೆಳವಣಿಗೆಗೆ. ಶಾಲೆ ಎಂಬುದು ಜ್ಞಾನದ ಒಂದು ದೇವಸ್ಥಾನವಿದ್ದಂತೆ. ಅಲ್ಲಿ ನಾವು ಕಲಿಯುವ ಒಳ್ಳೆಯ ಸಂಸ್ಕಾರ, ಧನಾತ್ಮಕ ಆಲೋಚನೆಗಳು ನಮ್ಮ ಇಡೀ ಜೀವನದ ದಾರಿಯನ್ನ ಬೆಳಗಿಸುತ್ತೆ ಅಂದ್ರೆ ತಪ್ಪಾಗಲ್ಲ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಶಾಲೆಯಲ್ಲಿ ದೊರೆಯುವಂತಹ ಉತ್ತಮ ಮಾರ್ಗದರ್ಶನ, ಜೊತೆಗೆ ಶಾಲೆಯು ಸಮಾಜದಲ್ಲಿ ಧೈರ್ಯವಾಗಿ ಬದುಕೋದಕ್ಕೆ, ಜೀವನವನ್ನ ಕಟ್ಕೊಳ್ಳೋದಕ್ಕೆ ಬೇಕಾದಂತಹ ಆತ್ಮವಿಶ್ವಾಸದ ಅಡಿಪಾಯವನ್ನ ಹಾಕೊಡೋದು ಶಾಲೆ ಅಂದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಕೇವಲ ಅಂಕಗಳನ್ನ ಪಡೆಯುವುದಷ್ಟೇ ಶಿಕ್ಷಣ ಅಲ್ಲ, ಉತ್ತಮ ನಡೆ ನುಡಿ ಶಿಸ್ತು ಮಾನವೀಯ ಮೌಲ್ಯಗಳನ್ನ ಕಲಿಸ್ಕೊಡೋದೇ ನಿಜವಾದ ಶಾಲೆ, ಶಾಲೆಯ ಜೀವನ ಅಂತ ಹೇಳ್ಬೋದು. ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮದ ಮೂಲಕ ಇಂತಹ ಶಾಲೆಗಳನ್ನ ಗುರುತಿಸಿ ಆ ಶಾಲೆಯ ಮಕ್ಕಳ ಪ್ರತಿಭೆಗೆ ಒಂದು ಒಳ್ಳೆಯ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದೆ ನಮ್ಮ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಆನ್ವೇರಿ ಶಾಲೆಯ ಮಕ್ಕಳ ಕಾರ್ಯಕ್ರಮವನ್ನು ಆಲಿಸೋಣ. ಮೊದಲಿಗೆ ಈ ಶಾಲೆಯ ಪರಿಚಯ, ಪ್ರತಿಯೊಂದು ಶಾಲೆಯು ಕೂಡ ತನ್ನದೇ ಆದಂತಹ ಇತಿಹಾಸ ಹಿನ್ನೆಲೆ ಅಂಥೇಳಿ ಇದ್ದೇ ಇರುತ್ತೆ. ಆದ್ರಿಂದ ಈ ಶಾಲೆ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಪರಿಚಯವನ್ನ ತಿಳಿದುಕೊಳ್ಳೋಣ. ಶಾಲೆಯ ಪರಿಚಯವನ್ನ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಪ್ರಥಮ ದರ್ಜೆ ಸಹಾಯಕರಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇರುವಂತ ಶಿವರಾಜ್ ಹೆಚ್ ಕೆ ಇವರು ಈ ಶಾಲೆಯ ಪರಿಚಯವನ್ನ ಮಾಡಿಕೊಡ್ತಾರೆ, ಕೇಳೋಣ ಬನ್ನಿ.
16: ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್ ನಿಮ್ ಶಾಲೆಯ ಪರಿಚಯವನ್ನ ಮಾಡಿಕೊಡ್ಬೋದಾ?
17: ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಶಿವರಾಜ್ ಹೆಚ್ ಕೆ. ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಕಳೆದ 10 ವರ್ಷಗಳಿಂದ ಪ್ರಥಮ ದರ್ಜೆ ಸಹಾಯಕರು ಹಾಗೂ ಕಂಪ್ಯೂಟರ್ ಆಪರೇಟರ್ ಆಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೇನೆ. ನಾನು ಇಂದು ನಮ್ಮ ಶಾಲೆಯ ಸಣ್ಣ ಕಿರುಪರಿಚಯವನ್ನು ಮಾಡಲು ಬಯಸುತ್ತೇನೆ. ನಮ್ಮ ವಸತಿ ಶಾಲೆಯು 1997-98 ಸಾಲಿನಲ್ಲಿ ಪ್ರಾರಂಭವಾಗಿ ಪ್ರಸ್ತುತವರೆಗೂ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸಾಕ್ಷಿಯಾಗಿ ಶೈಕ್ಷಣಿಕವಾಗಿ 2008-2014 ಹಾಗೂ 2019-2026 100% ಫಲಿತಾಂಶವನ್ನು, ಗುಣಾತ್ಮಕ ಫಲಿತಾಂಶವನ್ನು ನೀಡುತ್ತಾ ಬಂದಿದ್ದೇವೆ. ಪಠ್ಯೇತರ ಕ್ಷೇತ್ರಗಳಲ್ಲಿ ಹಲವು ಶೀಲ್ಡು ಪದಕ ಪ್ರಶಸ್ತಿ ಪತ್ರಗಳನ್ನು ಪಡೆಯುತ್ತಾ ಬಂದಿದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗ, ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಕರ್ನಾಟಕ ಸರ್ಕಾರದ ಕನಸನ್ನು ನನಸು ಮಾಡುತ್ತಾ ವಸತಿ ಶಾಲೆಯು ಸುಮಾರು 20 ಎಕರೆ ವಿಸ್ತೀರ್ಣದ ಸುಂದರ ಪರಿಸರದಲ್ಲಿದ್ದು ಮಾನವ ಸಂಪನ್ಮೂಲವನ್ನು ಹೊಂದಿದ್ದು ಈ ಭಾಗದ ಶಕ್ತಿ ದೇವತೆ ಶ್ರೀ ಹಿರಿಮಾವರದಮ್ಮ ದೇವಿಯ ಸನ್ನಿಧಾನದ ಒಂದು ಕ್ಷೇತ್ರದಲ್ಲಿ ನಮ್ಮ ಶಾಲೆಯು ನೆಲೆಸಿದೆ. ಕ್ರೀಡೆ, ಸಾಂಸ್ಕೃತಿಕ, ಕಲೆ, ತೋಟಗಾರಿಕೆ, ಕಾರ್ಯಾನುಭವ ಹಾಗೂ ಗುಣಾತ್ಮಕ ಶಿಕ್ಷಣ ನಮ್ಮ ಹೆಮ್ಮೆ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಆಶಯವನ್ನು ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಶ್ರಮಿಸುತ್ತಿದ್ದೇವೆ. ಮಕ್ಕಳ ಪ್ರಗತಿಗೆ ಸದಾ ಬದ್ಧರಾಗಿದ್ದೇವೆ ಎಂದು ಹೇಳುವುದಕ್ಕೆ ಹರ್ಷವಾಗುತ್ತದೆ. ನಿಯಮಿತವಾಗಿ ಕಾಲಕಾಲಕ್ಕೆ ಮಕ್ಕಳಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮೈದೊಳಲು ಇಲ್ಲಿನ ವೈದ್ಯಕೀಯ ವ್ಯವಸ್ಥೆಯನ್ನು ಕೂಡ ನಮ್ಮಲ್ಲಿ ಕಲ್ಪಿಸುತ್ತಿದ್ದೇವೆ. ವಸತಿ ಶಾಲೆಯ ಧ್ಯೇಯೋದ್ದೇಶಗಳನ್ನು ನೋಡೋದಾದರೆ, ಗ್ರಾಮೀಣ ಹಿಂದುಳಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವುದು ನಮ್ಮ ಶಾಲೆಯ ಮುಖ್ಯ ಉದ್ದೇಶವಾಗಿದೆ. ನಮ್ಮ ಶಾಲೆಯ ಮಕ್ಕಳಲ್ಲಿ ಸೂಕ್ತವಾಗಿ ಅಡಗಿರುವ ಪ್ರತಿಭೆಗಳನ್ನು ಹೊರತರಲು ಪೂರಕವಾದ ಚಟುವಟಿಕೆಗಳನ್ನು ನೀಡಲಾಗುವುದು. ಉದಾಹರಣೆ, ಸಾಂಸ್ಕೃತಿಕ, ವಿಜ್ಞಾನ, ಯೋಗ, ಧ್ಯಾನ, ಕ್ರೀಡೆ, ರಸಪ್ರಶ್ನೆ ಮತ್ತು ಇತ್ಯಾದಿ ಚಟುವಟಿಕೆಗಳು. ಈ ಎಲ್ಲ ಕಾರ್ಯ ಚಟುವಟಿಕೆಗಳ ಮೂಲಕ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಅವಕಾಶ, ಭಾವವಿಲ್ಲದೆ ಸಮಾನತೆಯನ್ನು ಕಾಪಾಡುವುದು ನಮ್ಮ ಉದ್ದೇಶವಾಗಿದೆ. ವಿವಿಧತೆಯಲ್ಲಿ ಏಕತೆಯನ್ನು ಸಾರುವುದು ನಮ್ಮ ದೇಶ. ನಮ್ಮ ಶಾಲೆಯಲ್ಲಿ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳನ್ನು ವಸತಿ ಸೌಕರ್ಯ ಹಾಗೂ ಊಟೋಪಚಾರಗಳಲ್ಲಿ ಯಾವುದೇ ರೀತಿಯಲ್ಲಿ ಭೇದ ಭಾವವಿಲ್ಲದೆ ಸಮಾನತೆಯನ್ನು ಕಾಪಾಡುವುದು ನಮ್ಮ ಧ್ಯೇಯೋದ್ದೇಶವಾಗಿದೆ. ವಿವಿಧ ಜಾತಿ ಜನಾಂಗ ಸೇರಿದಂತೆ ವಿದ್ಯಾರ್ಥಿಗಳು ಧರ್ಮ ಜಾತಿ ಜನಾಂಗಗಳೆಂದು ಭೇದ ಭಾವವಿಲ್ಲದೆ ವ್ಯಾಸಂಗ ಮಾಡುತ್ತಾ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಸಾರುವ ಪ್ರತಿಬಿಂಬಿಸುವುದೇ ನಮ್ಮ ಶಾಲೆಯ ವೈಶಿಷ್ಟ್ಯತೆಯಾಗಿದೆ. ಪ್ರತಿಯೊಂದು ಮಕ್ಕಳ ವೈಯಕ್ತಿಕ ಸ್ವಚ್ಛತೆ ಆರೋಗ್ಯದೆಡೆಗೆ ಹೆಚ್ಚಿನ ಕಾಳಜಿ ವಹಿಸಿ ಕಾಲಕಾಲಕ್ಕೆ ಸೂಕ್ತ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ. ದೈನಂದಿನ ಕಾರ್ಯಕ್ರಮಗಳು ಅಂತ ಬಂದಾಗ, ನಮ್ಮ ವಿದ್ಯಾರ್ಥಿಗಳ ಬೆಳಗಿನ ಜಾವ 5:30 ರಾತ್ರಿ 10:30 ನಮ್ಮ ಶಾಲೆಯಲ್ಲಿನ ದೈನಂದಿನ ಕಾರ್ಯಕ್ರಮಗಳು ನಡೆಯುತ್ತವೆ. ಸಂಜೆ ಎಂಒಡಿ ಶಿಕ್ಷಕರ ಕರ್ತವ್ಯ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮಾಡಿಸುತ್ತಾ ಮಕ್ಕಳ ವೈಯಕ್ತಿಕ ಸ್ವಚ್ಛತೆ, ಕೊಠಡಿಗಳ ಸ್ವಚ್ಛತೆ, ಆರೋಗ್ಯ ಹಾಗೂ ಶಿಸ್ತಿನ ಬಗ್ಗೆ ಸೂಕ್ತ ಮಾರ್ಗದರ್ಶನ ನೀಡಲಾಗುತ್ತದೆ. ಇನ್ನು ಶೈಕ್ಷಣಿಕ ಸಾಧನೆ. ಶಿಕ್ಷಣ ಎಂಬುದು ಮಾನವನ ಅವಿಭಾಜ್ಯ ಅಂಗವಾಗಿದ್ದು ಶಿಕ್ಷಣವೇ ಶಕ್ತಿ ಎಂಬಂತೆ ಶಿಕ್ಷಣವನ್ನು ಪಡೆದ ಮಾನವ ಸಮಾಜದ ಗೌರವಕ್ಕೆ ಪಾತ್ರನಾಗುತ್ತಾನೆ. ಮಹಾತ್ಮ ಗಾಂಧೀಜಿಯವರು ಹೇಳಿದ ಹಾಗೆ, ಮಗುವಿನ ದೈಹಿಕ ಮಾನಸಿಕ ಮತ್ತು ಬೌದ್ಧಿಕ ಬೆಳವಣಿಗೆಯೇ ಶಿಕ್ಷಣ. ಸ್ವಾಮಿ ವಿವೇಕಾನಂದರು ಹೇಳಿದ ಹಾಗೆ, ಮಾನವನ ವರ್ತನೆಯಲ್ಲಿ ಬದಲಾಗುವುದೇ ಶಿಕ್ಷಣ. ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಾ ಅವರನ್ನು ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನಾಗಿ ನೀಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಮತ್ತು ಜವಾಬ್ದಾರಿಯಾಗಿದೆ. ಅದೇ ರೀತಿ ಕಳೆದ ಬಾರಿ SSLC ವಾರ್ಷಿಕ ಪರೀಕ್ಷೆಯಲ್ಲಿ ಕನ್ನಡದಲ್ಲಿ 6 ಕ್ಕೆ 6 ವಿದ್ಯಾರ್ಥಿಗಳು ಸತತ ಈ ಶಾಲೆಯ ಪ್ರಾರಂಭವಾದಾಗಿನಿಂದನೂ ಕೂಡ ಕನ್ನಡ ಮತ್ತು ಹಿಂದಿ ವಿಷಯಗಳಲ್ಲಿ, ವಿಜ್ಞಾನ ಮತ್ತು ಗಣಿತ ವಿಷಯಗಳಲ್ಲಿ ಪೂರ್ಣಾಂಕವನ್ನು ಪಡೆಯುತ್ತಾ ಶಾಲೆಯು ಶೈಕ್ಷಣಿಕವಾಗಿ ಉತ್ತಮ ಹಂತದಲ್ಲಿ ಪ್ರಗತಿಯತ್ತ ಮುನ್ನುಗ್ಗುತ್ತಿದೆ. ಕಳೆದ 2023-24 ಸಾಲಿನಲ್ಲಿ ಸತತ ಹಿಂದಿಯಲ್ಲಿ 11 ವಿದ್ಯಾರ್ಥಿಗಳು 100 ಕ್ಕೆ 100 ಅಂಕಗಳನ್ನು

0: ಪಡೆದು ಉತ್ತಮ ಅಂಕಗಳೊಂದಿಗೆ ತೇರ್ಗಡೆಯಾಗಿರುತ್ತಾರೆ. ಹಾಗೂ ಕನ್ನಡ ವಿಷಯದಲ್ಲೂ ಕೂಡ 6 ವಿದ್ಯಾರ್ಥಿಗಳು 125ಕ್ಕೆ 125 ಅಂಕಗಳನ್ನು ಪಡೆದು ಪೂರ್ಣಾಂಕವನ್ನು ಪಡೆದು ವಿದ್ಯಾರ್ಥಿಗಳು ಉತ್ತಮ ಶೈಕ್ಷಣಿಕ ಸಾಧನೆಯನ್ನು ಮಾಡಿರುತ್ತಾರೆ ಎಂದು ಹೇಳಲು ಹರ್ಷಿಸುತ್ತೇನೆ. ಶಾಲೆಯ ಪ್ರಾರಂಭವಾದಾಗಿನಿಂದ ಪ್ರಸ್ತುತವರೆಗೂ ಕ್ರೀಡಾಕೂಟ ಹಾಗೂ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಗಳು ವಲಯ ಮಟ್ಟದ ಮತ್ತು ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಯ ಕ್ರೀಡೋತ್ಸವದಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನದೊಂದಿಗೆ ಹಲವಾರು ಪ್ರಶಸ್ತಿ ಪದಕಗಳನ್ನು ಪಡೆದು ನಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿರುತ್ತಾರೆ. ಇನ್ನು ಪ್ರತಿಭಾ ಪುರಸ್ಕಾರ, ಪ್ರತಿ ವರ್ಷ 10ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಕಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವಾಗಿ ಶಾಲೆಯ SSLC ಬೀಳ್ಕೊಡುಗೆ ಸಮಾರಂಭದಲ್ಲಿ ಪ್ರತಿ ವರ್ಷ ನೀಡುತ್ತಾ ಬಂದಿದ್ದೇವೆ. ಹಾಗೂ ಪ್ರತಿ ವರ್ಷ SSLCಯಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿರುವ 6ರಿಂದ 10ನೇ ತರಗತಿ ಓದುತ್ತಿದ್ದಂತ ಸಂದರ್ಭದಲ್ಲಿ ಅವರ ಶೈಕ್ಷಣಿಕ ಸಾಧನೆ, ಕ್ರೀಡಾ ಸಾಧನೆ ಮತ್ತು ಆ ವಿದ್ಯಾರ್ಥಿಯ ವೈಯಕ್ತಿಕ ಚಟುವಟಿಕೆಗಳನ್ನು ಆಧರಿಸಿ ಪ್ರತಿ ವರ್ಷದ ವರ್ಷಾಂತ್ಯದಲ್ಲಿ ಕಾರ್ಯಕ್ರಮದಲ್ಲಿ ಆ ವಿದ್ಯಾರ್ಥಿಗೆ ಅತ್ಯುತ್ತಮ ವಿದ್ಯಾರ್ಥಿ ಮತ್ತು ಅತ್ಯುತ್ತಮ ವಿದ್ಯಾರ್ಥಿನಿ ಅಂತ 2 ಪ್ರಶಸ್ತಿಗಳನ್ನ ಕೊಡ ಮಾಡುತ್ತಾ ಬಂದಿರುತ್ತೇವೆ. ಅತ್ಯುತ್ತಮ ವಿದ್ಯಾರ್ಥಿನಿ ಆಯ್ಕೆಯನ್ನ ಪ್ರತಿ ವರ್ಷವೂ ನಮ್ಮ ಶಾಲೆಯಲ್ಲಿ ಎಲ್ಲಾ ಸಿಬ್ಬಂದಿಗಳು ಪ್ರಾಂಶುಪಾಲರ ಉಪಸ್ಥಿತಿಯಲ್ಲಿ ಆಯ್ಕೆ ಮಾಡಿಬಿಟ್ಟು ಪ್ರತಿ ವಿದ್ಯಾರ್ಥಿಯು ಯಾವ ವಿದ್ಯಾರ್ಥಿ ಅತ್ಯುತ್ತಮ ವಿದ್ಯಾರ್ಥಿ, ಅತ್ಯುತ್ತಮ ವಿದ್ಯಾರ್ಥಿ ಎಂಬ ಪ್ರಶಸ್ತಿಯನ್ನ ಒಂದು ಪ್ರಶಸ್ತಿ ಫಲಕದೊಂದಿಗೆ ಅವರಿಗೆ ಗೌರವಯುತವಾಗಿ ವಾರ್ಷಿಕ SSLC ಬೀಳ್ಕೊಡುಗೆ ಸಮಾರಂಭದಲ್ಲಿ ಕೊಡ ಮಾಡುತ್ತಾ ಬಂದಿರುವುದು ನಮ್ಮ ಹರ್ಷದಾಯಕವಾಗಿ ಹೇಳಲು ಬಯಸುತ್ತೇನೆ. ರಾಷ್ಟ್ರೀಯ ಗಣಿತ ದಿನ ಕಳೆದ 2 ವರ್ಷಗಳ ಹಿಂದೆ ರಾಷ್ಟ್ರೀಯ ಗಣಿತ ದಿನ ಅನ್ನುವಂತ ಒಂದು ಮಹತ್ತರ ಕಾರ್ಯಕ್ರಮವನ್ನು ಮಾಡಿ ಯಶಸ್ವಿಯಾದ ಚಟುವಟಿಕೆಗಳನ್ನ ಮಕ್ಕಳ ಸೃಜನಾತ್ಮಕವಾದಂತಹ ಚಟುವಟಿಕೆಗಳನ್ನ ಏರ್ಪಡಿಸಿ ಮಕ್ಕಳಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆಗಳನ್ನ ಅನಾವರಣಗೊಳಿಸಲು ಒಂದು ವೇದಿಕೆಯಾಗಿ ಕಲ್ಪಿಸಿರುತ್ತೇವೆ. ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅಂಗವಾಗಿ ಪ್ರತಿ ವರ್ಷವೂ ಕೂಡ ಮಕ್ಕಳೇ ತಯಾರಿಸಲ್ಪಟ್ಟ ವಿವಿಧ ರೀತಿಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಮಾಡೆಲ್ಗಳನ್ನ ಪ್ರಸ್ತುತಪಡಿಸಿ ವಿಜ್ಞಾನ ಪ್ರಯೋಗಾಲಯದಲ್ಲಿ ಒಮ್ಮೆ ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳನ್ನ ಮತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳನ್ನು ಕೂಡ ನಮ್ಮ ಶಾಲೆಗೆ ಆಹ್ವಾನಿಸಿ ಆ ಒಂದು ವಿಜ್ಞಾನ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿರುತ್ತೇವೆ ಎಂಬ ಮಾತನ್ನ ಹೇಳಲು ಹರ್ಷದಾಯಕವಾಗಿರುತ್ತದೆ. ನೀತಿ ಆಯೋಗದ ವತಿಯಿಂದ ಕೇಂದ್ರ ಸರ್ಕಾರದ ಅಟಲ್ ಟಿಂಕರಿಂಗ್ ಲ್ಯಾಬ್ ನಮ್ಮ ವಸತಿ ಶಾಲೆಯಲ್ಲಿ ಲಭ್ಯವಿದ್ದು ಆ ಅಟಲ್ ಟಿಂಕರಿಂಗ್ ಲ್ಯಾಬ್ ಅನ್ನ ನಮ್ಮ ಶಾಲೆಯ ಮಕ್ಕಳಿಗಲ್ಲದೆ ಪ್ರಾಥಮಿಕ ಶಾಲೆಯ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮಕ್ಕಳಿಗೂ ಕೂಡ ಪ್ರಯೋಜನಕಾರಿಯಾಗಿ ಕಾಲಕಾಲಕ್ಕೆ ವರ್ಷದಲ್ಲಿ ಒಮ್ಮೆ ಅಥವಾ 2 ಬಾರಿ ಆ ಮಕ್ಕಳನ್ನ ಕರೆಸಿ ಅವರಿಗೆ ಬೇಕಾದಂತಹ ಒಂದು ಅಟಲ್ ಟಿಂಕರಿಂಗ್ ಲ್ಯಾಬ್ ನಿಂದ ಪಡೆಯತಕ್ಕಂಥ ಸೌಲಭ್ಯವನ್ನು ಅವರಿಗೆ ನೀಡುತ್ತಾ ಬಂದಿದ್ದೇವೆ. ಹಾಗೆ ಅಟಲ್ ಟಿಂಕರಿಂಗ್ ಲ್ಯಾಬ್ನಲ್ಲಿ ನಮ್ಮ ಮಕ್ಕಳೇ ತಯಾರಿಸಿದಂತಹ ಕೆಲವು ಪ್ರಶಸ್ತಿಗಳನ್ನ ನಾವು ಪ್ರತಿಭಾ ಕಾರಂಜಿ ಆಯೋಜನೆ ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೂ ಕೂಡ ನಾವು ಅದನ್ನ ಅದರಲ್ಲೇ ತಯಾರು ಮಾಡಿದಂತಹ ಪದಕಗಳನ್ನ ಅಥವಾ ಶೀಲ್ಡ್ಗಳನ್ನ ನಾವು ಮಕ್ಕಳಿಗೆ ಬಹುಮಾನವಾಗಿ ನೀಡುತ್ತಾ ಬಂದಿದ್ದೇವೆ. ಕಳೆದ 2 ವರ್ಷಗಳ ಹಿಂದೆ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಅಂಬೇಡ್ಕರ್ ಜಾಥಾ ಅಂತ ಒಂದು ಕಾರ್ಯಕ್ರಮ ಜಿಲ್ಲಾ ಮಟ್ಟದವರೆಗೂ ಕೂಡ ಜನಮನ್ನಣೆ ಗಳಿಸಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿರುತ್ತಾರೆ. ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರದ ಒಂದು ಸಣ್ಣ ನಾಟಕದ ತುಣುಕನ್ನ ನಮ್ಮ ಶಾಲೆಯ ವತಿಯಿಂದ ಆಯೋಜಿಸಿ ಯಶಸ್ವಿಗೊಳಿಸಿರುತ್ತೇವೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಪ್ರಸ್ತುತ ಪ್ರಾಂಶುಪಾಲರಾದ ಶ್ರೀ ಶಶಿಕಿರಣ್ ಎಸ್ ರವರು 2026-27 ಸಾಲಿನ ಶೈಕ್ಷಣಿಕವಾಗಿ ಹೆಚ್ಚು ಪ್ರಾಧಾನ್ಯತೆ ನೀಡಿದ್ದು ವಿದ್ಯಾರ್ಥಿಗಳಿಗೆ ಸ್ಮಾರ್ಟ್ ಕ್ಲಾಸ್, ತಾವೇ ತಯಾರಿಸಿದ ವಿವಿಧ ವಿಷಯಗಳ ಕಲಿಕಾ ಸಾಮಗ್ರಿಗಳನ್ನು ನೀಡಿರುತ್ತಾರೆ. ಪ್ರತಿ ಶನಿವಾರ ಮತ್ತು ಭಾನುವಾರ LBA ತರಗತಿಗಳು, ಕಿರುಪರೀಕ್ಷೆಗಳು ನಡೆಸುತ್ತಾ ಫಲಿತಾಂಶವನ್ನು ಮರುದಿನವೇ ಮಕ್ಕಳಿಗೆ ತಿಳಿಯಪಡಿಸುತ್ತಾ ವಸತಿ ಶಾಲೆ ಮತ್ತು ವಸತಿ ನಿಲಯಗಳಿಗೆ ಸಂಬಂಧಿಸಿದಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತಿದ್ದಾರೆ. ಒಟ್ಟಾರೆಯಾಗಿ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಶಾಲೆಯ ಪ್ರಾಂಶುಪಾಲರೊಂದಿಗೆ ಹಾಗೂ ಉಪಪ್ರಾಂಶುಪಾಲರೊಂದಿಗೆ ಕಾಲೇಜು ಸಿಬ್ಬಂದಿಗಳೊಂದಿಗೆ ನಮ್ಮ ಎಲ್ಲಾ ಡಿ ದರ್ಜೆ ನೌಕರರ ಸಹಕಾರದೊಂದಿಗೆ ಉತ್ತಮ ರೀತಿಯಲ್ಲಿ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಾಗೂ ಸೃಜನಾತ್ಮಕ ಚಟುವಟಿಕೆಗಳಿಂದ ಮಕ್ಕಳ ಒಂದು ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೂ ಸಂಬಂಧಪಟ್ಟಂತೆ ಮಕ್ಕಳಿಗೆ ಮಾನವೀಯ ಮೌಲ್ಯಗಳನ್ನು ತಿಳಿಸುತ್ತಾ ಸರ್ಕಾರದ ಮತ್ತು ನಮ್ಮ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಧ್ಯೇಯ ಮತ್ತು ಉದ್ದೇಶಗಳನ್ನು ಶಿರಸಾವಹಿಸಿ ಪಾಲಿಸುತ್ತಿದ್ದೇವೆ ಎಂದು ಈ ಸಂದರ್ಭದಲ್ಲಿ ಹೇಳಲು ಹರ್ಷಿಸುತ್ತಾ ಇಷ್ಟು ಒಂದು ಶಾಲೆಯ ಕಿರುಪರಿಚಯವನ್ನು ಮಾಡಲು ನಮಗೆ ಅವಕಾಶ ಮಾಡಿಕೊಟ್ಟಂತಹ ಪರಿಸರ ಅಧ್ಯಯನ ಕೇಂದ್ರ ರೇಡಿಯೋ ಶಿವಮೊಗ್ಗ 90.8 FM ಶಿವಮೊಗ್ಗ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸಲು ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಹೃದಯ ಸ್ಪರ್ಶಿ ಕೃತಜ್ಞತೆಗಳನ್ನು ಅರ್ಪಿಸಿ ನನ್ನ ಶಾಲೆಯ ಕಿರುಪರಿಚಯ ವ್ಯಾಖ್ಯಾನವನ್ನು ಸಮಾಪ್ತಿಗೊಳಿಸುತ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.
1: ಶಾಲೆಯ ಸಮಗ್ರ ಮಾಹಿತಿಯನ್ನ ತಿಳಿಸಿಕೊಟ್ಟಂತ ಶಿವರಾಜ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಶಾಲೆಯ ಮಕ್ಕಳ ಕಾರ್ಯಕ್ರಮವನ್ನ ಆಲಿಸೋಣ. ಮೊದಲಿಗೆ ದೇಶಭಕ್ತಿ ಗೀತೆಯೊಂದನ್ನ ಕೇಳೋಣ. ಇದೇ ಶಾಲೆಯ ವಿದ್ಯಾರ್ಥಿಗಳಾದ ದಿವ್ಯಶ್ರೀ, HNAYAK, ಆಶಾ ಮತ್ತು ರಾಗಿಣಿ ಇವರಿಂದ ದೇಶಭಕ್ತಿ ಗೀತೆಯೊಂದನ್ನ ಪ್ರಸ್ತುತ ಪಡಿಸ್ತಾರೆ, ಕೇಳೋಣ ಬನ್ನಿ.
2: ನನ್ನ ಹೆಸರು ದಿವ್ಯಶ್ರೀ ಎಚ್ ನಾಯಕ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಶ್ರೀ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಆನವೇರಿ. ನನ್ನ ಸಂಗಡಿಗರ ಹೆಸರು ಆಶಾ ಮತ್ತು ರಾಗಿಣಿ. ಇವರ ಜೊತೆ ನಾನು ಧ್ವನಿಗೂಡಿಸಿ ದೇಶಭಕ್ತಿ ಗೀತೆಯನ್ನು

0: ಧನ್ಯವಾದಗಳು.
1: ನಮ್ಮ ಹೆಮ್ಮೆಯ ಭಾರತ ದೇಶದ ಸಂಸ್ಕೃತಿ, ಸೌಂದರ್ಯ, ಇತಿಹಾಸ ಹಾಗೆ ಮಹಾಪುರುಷರ ಕೊಡುಗೆಯನ್ನ ಕೊಂಡಾಡುವಂತಹ ಅತ್ಯಂತ ಪ್ರಸಿದ್ಧವಾದಂತಹ ಒಂದು ದೇಶಭಕ್ತಿ ಗೀತೆಯನ್ನ ಪ್ರಸ್ತುತಪಡಿಸಿದಂತ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಇದೇ ಶಾಲೆಯ ವಿದ್ಯಾರ್ಥಿನಿ ಸಿಂಚನ ಇವರು ಜಿಎಸ್ ಶಿವರುದ್ರಪ್ಪ ಅವರ ಹಣತೆ ಹಚ್ಚುತ್ತೇನೆ ಅನ್ನುವಂತಹ ಒಂದು ಕವನವನ್ನ ವಾಚನ ಮಾಡ್ತಾರೆ, ಕೇಳೋಣ ಬನ್ನಿ.
2: ನನ್ನ ಹೆಸರು ಸಿಂಚನ, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಶ್ರೀಮುರಾರ್ಜಿ ದೇಸಾಯಿ ವಸತಿ ಶಾಲೆ ಆನವೇರಿ. ಜಿಎಸ್ ಶಿವರುದ್ರಪ್ಪ ಅವರು ಬರೆದಿರುವ ಹಣತೆ ಹಚ್ಚುತ್ತೇನೆ ಎಂಬ ಕವನ ವಾಚನ. ಹಣತೆ ಹಚ್ಚುತ್ತೇನೆ ನಾನು ಈ ಕತ್ತಲೆಯನ್ನು ಗೆದ್ದು ನಿಲ್ಲುತ್ತೇನೆಂಬ ಜಿದ್ದಿನಿಂದಲ್ಲ. ಹಣತೆ ಹಚ್ಚುತ್ತೇನೆ ನಾನು ಈ ಕತ್ತಲೆಯನ್ನು ಗೆದ್ದು ನಿಲ್ಲುತ್ತೇನೆಂಬ ಜಿದ್ದಿನಿಂದಲ್ಲ. ಲೆಕ್ಕವೇ ಇರದ ದೀಪಾವಳಿಯ ಹಡಗುಗಳೇ ಇದರಲ್ಲಿ ಮುಳುಗಿ ಕರಗಿರುವಾಗ ನಾನು ಹಚ್ಚುವ ಹಣತೆ ಶಾಶ್ವತವೆಂಬ ಭ್ರಾಂತಿ ನನಗಿಲ್ಲ. ಲೆಕ್ಕವೇ ಇರದ ದೀಪಾವಳಿಯ ಹಡಗುಗಳೇ ಇದರಲ್ಲಿ ಮುಳುಗಿ ಕರಗಿರುವಾಗ ನಾನು ಹಚ್ಚುವ ಹಣತೆ ಶಾಶ್ವತವೆಂಬ ಭ್ರಾಂತಿ ನನಗಿಲ್ಲ. ಆದರೂ ಹಣತೆ ಹಚ್ಚುತ್ತೇನೆ ನಾನು ಕತ್ತಲಿನಿಂದ ಬೆಳಕಿನ ಕಡೆಗೆ ನಡೆದೇನೆಂಬ ಆಸೆಯಿಂದಲ್ಲ. ಕತ್ತಲಿನಿಂದ ಕತ್ತಲಿಗೆ ತಡ ಕಾಡಿಕೊಂಡು ಬಂದಿದೆ ಹೆಜ್ಜೆ ಶತಮಾನದಿಂದಲೂ. ಕತ್ತಲಿನಿಂದ ಕತ್ತಲಿಗೆ ತಡ ಕಾಡಿಕೊಂಡು ಬಂದಿದೆ ಹೆಜ್ಜೆ ಶತಮಾನದಿಂದಲೂ. ನಡು ನಡುವೆ ಒಂದಷ್ಟು ಬೆಳಕು ಬೇಕೆಂದು ಆಗಾಗ ಕಡ್ಡಿ ಗೀಚಿದ್ದೇವೆ, ದೀಪ ಮೂಡಿಸಿದ್ದೇವೆ. ವೇದ, ಶಾಸ್ತ್ರ, ಪುರಾಣ, ಇತಿಹಾಸ, ಕಾವ್ಯ, ವಿಜ್ಞಾನಗಳ ಮಥಾಪು, ಪಟಾಕಿ, ಸುರುಸುರುಬತ್ತಿ, ಹೂಬಾಣ ಸುಟ್ಟಿದ್ದೇವೆ. ನಡು ನಡುವೆ ಒಂದಷ್ಟು ಬೆಳಕು ಬೇಕೆಂದು ಆಗಾಗ ಕಡ್ಡಿ ಗೀಚಿದ್ದೇವೆ, ದೀಪ ಮೂಡಿಸಿದ್ದೇವೆ. ವೇದ, ಶಾಸ್ತ್ರ, ಪುರಾಣ, ಇತಿಹಾಸ, ಕಾವ್ಯ, ವಿಜ್ಞಾನಗಳ ಮಥಾಪು, ಪಟಾಕಿ, ಸುರುಸುರುಬತ್ತಿ, ಹೂಬಾಣ ಸುಟ್ಟಿದ್ದೇವೆ. ತಮಸೋಮ ಜ್ಯೋತಿರ್ಗಮಯ ಎನ್ನುತ್ತಾ ಬರೀ ಬೂದಿಯನ್ನೇ ಕೊನೆಗೆ ಕಂಡಿದ್ದೇವೆ. ತಮಸೋಮ ಜ್ಯೋತಿರ್ಗಮಯ ಎನ್ನುತ್ತಾ ಬರೀ ಬೂದಿಯನ್ನೇ ಕೊನೆಗೆ ಕಂಡಿದ್ದೇವೆ. ನನಗೂ ಗೊತ್ತು ಈ ಕತ್ತಲೆಗೆ ಕೊನೆರದ ಬಾಯಾರಿಕೆ. ಎಷ್ಟೊಂದು ಬೆಳಕನ್ನು ಇದು ಉಟ್ಟರು, ತೊಟ್ಟರು, ತಿಂದರು, ಕುಡಿದರು. ಇದಕ್ಕೆ ಇನ್ನೂ ಬೇಕು, ಇನ್ನೂ ಬೇಕು ಎನ್ನುವ ಬಯಕೆ. ನನಗೂ ಗೊತ್ತು ಈ ಕತ್ತಲೆಗೆ ಕೊನೆಯರದ ಬಾಯಾರಿಕೆ. ಎಷ್ಟೊಂದು ಬೆಳಕನ್ನು ಇದು ಉಟ್ಟರು, ತೊಟ್ಟರು, ತಿಂದರು, ಕುಡಿದರು. ಇದಕ್ಕೆ ಇನ್ನೂ ಬೇಕು, ಇನ್ನೂ ಬೇಕು ಎನ್ನುವ ಬಯಕೆ. ಆದರೂ ಹಣತೆ ಹಚ್ಚುತ್ತೇನೆ ನಾನು ಕತ್ತಲನ್ನು ದಾಟುತ್ತೇನೆಂಬ ಭ್ರಮೆಯಿಂದಲ್ಲ. ಇರುವಷ್ಟು ಹೊತ್ತು ನಿನ್ನ ಮುಖ ನಾನು, ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ. ಆದರೂ ಹಣತೆ ಹಚ್ಚುತ್ತೇನೆ ನಾನು ಕತ್ತಲನ್ನು ದಾಟುತ್ತೇನೆಂಬ ಭ್ರಮೆಯಿಂದಲ್ಲ. ಇರುವಷ್ಟು ಹೊತ್ತು ನಿನ್ನ ಮುಖ ನಾನು, ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ. ಹಣತೆ ಆರಿದ ಮೇಲೆ ನೀನು ಯಾರೋ ಮತ್ತೆ ನಾನು ಯಾರು. ಕವನ ವಾಚನ ಕೇಳಿದ ಎಲ್ಲರಿಗೂ ಧನ್ಯವಾದಗಳು.
1: ಕವಿ ಜಿಎಸ್ ಶಿವರುದ್ರಪ್ಪ ಅವರ ಹಣತೆ ಹಚ್ಚುತ್ತೇನೆ ಅನ್ನುವಂತಹ ಕವನ ವಾಚನ ಮಾಡಿದಂತಹ ಸಿಂಚನಗೆ ಧನ್ಯವಾದಗಳನ್ನ ಹೇಳ್ತಾ ಜಿಎಸ್ ಶಿವರುದ್ರಪ್ಪ ಅವರ ಪ್ರಕಾರ ಬದುಕಿನಲ್ಲಿ ವಿಜ್ಞಾನದ ವಿಶ್ವದ ಅಜ್ಞಾನ ಅಥವಾ ದುಃಖವನ್ನ ಪೂರ್ಣವಾಗಿ ಅಳಿಸೋದಕ್ಕೆ ನಮಗೆ ಸಾಧ್ಯ ಆಗದಿರಬಹುದು, ಆದ್ರೆ ನಮ್ಮ ಬದುಕು ಇರುವಷ್ಟು ಸಣ್ಣ ಅವಧಿಯಲ್ಲಿ ಪರಸ್ಪರ ಪ್ರೀತಿ, ಮಾನವೀಯತೆ, ಒತ್ತಡದ ಬೆಳಕನ್ನ ಮಾನವೀಯತೆಯ ಬೆಳಕನ್ನ ಹಚ್ಚಿ ಬದುಕುವುದು ಅತ್ಯಂತ ಮೌಲ್ಯಯುತವಾಗಿದೆ ಅನ್ನುವಂಥ ಒಂದು ಸಂದೇಶವನ್ನ ಸಾರುವಂತ ಒಂದು ಪದ್ಯವನ್ನ ಕೇಳಿದ್ವಿ, ಒಂದು ಕವನ ವಾಚನವನ್ನ ಕೇಳಿದ್ವಿ. ಇದೇ ರೀತಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಮಕ್ಕಳಿಂದ ಇನ್ನಷ್ಟು ಕಾರ್ಯಕ್ರಮವನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ಇದುವರೆಗೆ ಮಕ್ಕಳ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ವಿ. ಈಗ ಇದೇ ಶಾಲೆಯ ಉಪ ಪ್ರಾಚಾರ್ಯರು ಈ ಶಾಲೆಯಲ್ಲಿರುವಂತಹ ಸೌಲಭ್ಯಗಳ ಬಗ್ಗೆ ಹಾಗೆ ಅಲ್ಲಿಯ ಸಿಬ್ಬಂದಿಗಳ ಪರಿಚಯವನ್ನ ಮಾಡಿಕೊಡ್ತಾರೆ, ಕೇಳೋಣ ಬನ್ನಿ.
5: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಇಮ್ತಿಯಾಸ್ ಖಾನ್ಯಕೆ, ಸಮಾಜ ವಿಜ್ಞಾನ ಶಿಕ್ಷಕರು ಮತ್ತು ಉಪ ಪ್ರಾಂಶುಪಾಲರು ಶ್ರೀ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಹನವೇರಿ. ನಮ್ಮ ಶಾಲೆಯಲ್ಲಿ ಸಿಗುವಂತಹ ಕೆಲವು ಸೌಲಭ್ಯಗಳ ವಿವರ ಈ ರೀತಿ ಇದೆ. ಶಿಕ್ಷಣ ಸಿಇಟಿ ಮುಖಾಂತರ 6ನೇ ತರಗತಿ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶ ಪರೀಕ್ಷೆ, ಜೊತೆಯಲ್ಲಿ ಉಚಿತ ವಸತಿ ವ್ಯವಸ್ಥೆ, ಊಟದ ಮೆನು ಪ್ಯಾಟ್ ಪ್ರಕಾರ, ಪಠ್ಯ ಪುಸ್ತಕ, ಸಮವಸ್ತ್ರ, ನೋಟ್ಬುಕ್, ಪೆನ್ನು, ಸ್ಟೇಷನರಿ ಸಾಮಗ್ರಿಗಳು, ತಟ್ಟೆ ಲೋಟ ಶುಚಿ ಸಂಭ್ರಮ ಕಿಟ್ ಪ್ರತಿ ತಿಂಗಳು ವಿತರಿಸಲಾಗುತ್ತಿದೆ. ಟ್ರ್ಯಾಕ್ ಸೂಟ್ ನೈಟ್ ಡ್ರೆಸ್ ಸ್ಮಾರ್ಟ್ ಕ್ಲಾಸ್ ಎಇ ತಂತ್ರಜ್ಞಾನದೊಂದಿಗೆ ಮತ್ತು 9-10 ತರಗತಿ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶಕ್ಕಾಗಿ ವಿದ್ಯಾರ್ಥಿಗಳನ್ನು ಶೈಕ್ಷಣಿಕ ಅಭಿವೃದ್ಧಿಗೋಸ್ಕರ ಕೋರ್ ವಿಷಯವನ್ನು ಈ ಸಲದಿಂದ NCERT ಪ್ರಕಾರ ವಿತರಿಸಲಾಗಿದೆ. ಅಭ್ಯಾಸ ಪುಸ್ತಕಗಳ ವಿತರಣೆ, ಕ್ರೀಡಾ ಸಾಮಗ್ರಿಗಳು, ಪ್ರತಿನಿತ್ಯ ಯೋಗಾಭ್ಯಾಸ, ಕಂಪ್ಯೂಟರ್ ತರಗತಿಗಳು, ಉತ್ತಮ ಮಟ್ಟದ ವಿಜ್ಞಾನ ಪ್ರಯೋಗಾಲಯ ನಮ್ಮ ಶಾಲೆ ಹೊಂದಿದೆ. ಕಳೆದ ಸಾಲಿನಿಂದ ಉನ್ನತೀಕರಿಸಿದ ಪದವಿ ಪೂರ್ವ ಕಾಲೇಜು ಹೊಂದಿದ್ದು ಉತ್ತಮ ಗುಣಮಟ್ಟದ ಉಪನ್ಯಾಸಕ ಸಿಬ್ಬಂದಿಯನ್ನು ಹೊಂದಿದೆ ಹಾಗೂ ಕಾಲಕಾಲಕ್ಕೆ ಸರ್ಕಾರದಿಂದ ನಮಗೆ ದೊರಕುವ ಎಲ್ಲಾ ಸೌಲಭ್ಯಗಳನ್ನು ಮಕ್ಕಳಿಗೆ ನೀಡುತ್ತಿದ್ದೇವೆ. ಗುಣಮಟ್ಟದ ಶಿಕ್ಷಣ, ಉತ್ತಮ ಸಂಸ್ಕಾರದೊಂದಿಗೆ ಎಲ್ಲರೂ ಒಟ್ಟಾಗಿ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರಮಿಸುತ್ತಿದ್ದೇವೆ ಎಂದು ಹೇಳಲು ಬಯಸುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಪ್ರೌಢಶಾಲಾ ವಿಭಾಗದಲ್ಲಿ ಸಿಬ್ಬಂದಿಗಳ ವಿವರ ಈ ರೀತಿ ಇದೆ. ಶ್ರೀ ಶಶಿಕರಣ್ ಎಸ್ ಉಪ ಪ್ರಾಂಶುಪಾಲರು, ಜೊತೆಯಲ್ಲಿ ಸತೀಶ್ ಜಿಕೆ ದೈಹಿಕ ಶಿಕ್ಷಕರು ಮತ್ತು ಪ್ರಭಾರ ನಿಲಯಪಾಲಕರು, ಕೃತೇಶ್ ಎನ್ಕೆ ಕಂಪ್ಯೂಟರ್ ಶಿಕ್ಷಕರು, ಶ್ರೀಮತಿ ಕೃತಿ ಸಿ ಗಣಿತ ಶಿಕ್ಷಕರು, ಶ್ರೀಮತಿ ಸಮೀನಾಬಾನು ವಿಜ್ಞಾನ ಶಿಕ್ಷಕರು, ಶ್ರೀಮತಿ ಸುವರ್ಣ ಎ ಸ್ಟಾಫಿಂಗ್ ಅಧಿಕಾರಿಗಳು, ಶ್ರೀಮತಿ ಶೋಭಾ ವಿಎನ್ ಹಿಂದಿ ಭಾಷಾ ಶಿಕ್ಷಕರು, ಗಣೇಶ್ ಎಂಆರ್ ಕನ್ನಡ ಭಾಷಾ ಶಿಕ್ಷಕರು, ಶ್ರೀ ಶಿವರಾಜ್ ಹೆಚ್ಕೆ ಪ್ರಥಮ ದರ್ಜೆ ಸಹಾಯಕರು ಕಮ್ ಕಂಪ್ಯೂಟರ್ ಆಪರೇಟರ್. ಕಾಲೇಜು ವಿಭಾಗ ಕಾರ್ಯನಿರ್ವಹಿಸುತ್ತಿರುವಂತಹ ಸಿಬ್ಬಂದಿಗಳ ವಿವರ: ಲೋಕೇಶ್ ವಿ ದಳವಾಯಿ ಆಂಗ್ಲ ಭಾಷಾ ಉಪನ್ಯಾಸಕರು, ಮಹೇಶ್ ಎಸ್ ಜೀವಶಾಸ್ತ್ರ ಉಪನ್ಯಾಸಕರು, ಮಂಜುನಾಥ್ ಎಸ್ ಭೌತಶಾಸ್ತ್ರ ಉಪನ್ಯಾಸಕರು, ಪೂರ್ಣಿಮಾ ಗಣಿತ ಉಪನ್ಯಾಸಕರು, ಕೊಟ್ರಮ್ಮ ಕನ್ನಡ ಉಪನ್ಯಾಸಕರು, ಕಾವ್ಯ ಡಿ ರಸಾಯನಶಾಸ್ತ್ರ ಉಪನ್ಯಾಸಕರು ಮತ್ತು ಇತರೆ 11 ಡಿ ಗ್ರೂಪ್ ಸಿಬ್ಬಂದಿಗಳನ್ನು ಹೊಂದಿದ್ದೇವೆ.
1: ಧನ್ಯವಾದಗಳು ಸರ್. ನಿಮ್ಮ ಶಾಲೆಯಲ್ಲಿರುವಂತಹ ಸೌಲಭ್ಯಗಳ ಬಗ್ಗೆ ಹಾಗೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನ ಕೊಡುವ ದೃಷ್ಟಿಯಿಂದ ಯಾವ ರೀತಿ ಶಿಕ್ಷಣವನ್ನ ಮಕ್ಕಳಿಗೆ ಹೇಳಿಕೊಡಲಾಗುತ್ತೆ, ಜೊತೆಗೆ ಸಿಬ್ಬಂದಿ ವರ್ಗದವರ ಪರಿಚಯವನ್ನ ತಿಳಿಸ್ಕೊಟ್ಟಂತ ನಿಮಗೆ ಧನ್ಯವಾದಗಳನ್ನ ಹೇಳ್ತಾ, ಈಗ ಇದೇ ಶಾಲೆಯಲ್ಲಿ 8 ತರಗತಿ ಓದ್ತಾ ಇರುವಂತಹ ಅಕ್ಷರ ಒಂದು ಜಾನಪದ ಗೀತೆಯನ್ನ ಪ್ರಸ್ತುತ ಪಡಿಸ್ತಾರೆ, ಕೇಳೋಣ ಬನ್ನಿ.
0: ನನ್ನ ಹೆಸರು ಅಕ್ಷರ, ನಾನು 8 ತರಗತಿಯಲ್ಲಿ ಓದುತ್ತಿದ್ದೇನೆ. ಜನಪದ ಗೀತೆಯನ್ನು ಹಾಡಲು ಬಂದಿದ್ದೇನೆ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ನಿನ್ನ ತವರೂರ ನಾನೇನು ಬಲ್ಲೇನು, ನಿನ್ನ ತವರು

ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬನಂತವರಿಗೆ, ಬಳೆ ಬಲಕ್ಕೆ ಬಿಡು ಸಿಬೆ

ನನ್ನ ತವರೂರು ಮುತ್ತೈದೇಲೆಣ್ಣೆ ತೋರು ಬಾರೆ ತವರೂರ ಮುತ್ತೈದೇಲೆಣ್ಣೆ ತೋರು ಬಾರೆ ತವರೂರ ಹಂಚಿನ ಮನೆ ಕಾಣೋ ಕಂಚಿನ ಕದ ಕಾಣೋ ಹಂಚಿನ ಮನೆ ಕಾಣೋ ಕಂಚಿನ ಕದ ಕಾಣೋ ಮಿಂಚಾಡೋ ಎರಡು ಗಿಣಿ ಕಾಣೋ ಬಳೆಗಾರ ಮಿಂಚಾಡೋ ಎರಡು ಗಿಣಿ ಕಾಣೋ ಬಳೆಗಾರ ಅದೇ ಕಾಣೋ ನನ್ನ ತವರೂರು ಮುತ್ತೈದೇಲೆಣ್ಣೆ ತೋರು ಬಾರೆ ತವರೂರ ಮುತ್ತೈದೇಲೆಣ್ಣೆ ತೋರು ಬಾರೆ ತವರೂರ ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ಪರ ಹಾಕಿ ಮುತ್ತೈದೆ ಹಟ್ಟಿ

0: ಮುತ್ತೈದೆಲೆಣ್ಣೆ ತೋರು ಬಾರೆ ತವರೂರ, ಮುತ್ತೈದೆಲೆಣ್ಣೆ ತೋರು ಬಾರೆ ತವರೂರ.
1: ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನ ತವರಿಗೆ ಅನ್ನುವಂತಹ ಒಂದು ಪ್ರಸಿದ್ಧವಾದಂತಹ ಜಾನಪದ ಗೀತೆಯನ್ನ ಪ್ರಸ್ತುತಪಡಿಸಿದಂತ ಅಕ್ಷರಗೆ ಧನ್ಯವಾದಗಳನ್ನ ಹೇಳ್ತಾ ಈ ಹಾಡಿನಲ್ಲಿ ತವರು ಮನೆಗೆ ಹೋಗಲು ಕಾತರಿಸ್ತಿರುವಂತಹ ಒಬ್ಬ ನವವಧು, ಅವಳ ಭಾವನೆಗಳು, ಆಕೆಯ ತಾಯಿಯ ಪ್ರೀತಿ, ತವರು ಮನೆಯ ನೆನಪು ಸುಂದರವಾಗಿ ವ್ಯಕ್ತವಾಗಿರುವಂತಹ ಒಂದು ಜನಪದ ಗೀತೆಯನ್ನ ಕೇಳಿದ್ವಿ. ಈಗ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ 8ನೇ ತರಗತಿ ಓದ್ತಾ ಇರುವಂತಹ ಶ್ವೇತಾ ಆರ್ ಇವರೊಂದು ಕತೆಯನ್ನ ಹೇಳ್ತಾರಂತೆ. ಶ್ವೇತಾ ಯಾವ ಕತೆ ಹೇಳ್ತಾರೆ ಅಂತ ಕೇಳೋಣ ಬನ್ನಿ.
2: ನನ್ನ ಹೆಸರು ಶ್ವೇತಾ ಆರ್, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಶ್ರೀ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಆನವೇರಿ. ನಾನು ಕತೆ ಹೇಳುತ್ತೇನೆ. ಒಂದು ದೊಡ್ಡ ರಾಜ್ಯದಲ್ಲಿ ರಾಣಿ ರಾಜ ಇರ್ತಾರೆ. ಆ ರಾಜಂಗೆ 3 ಜನ ಗಂಡ್ಮಕ್ಳು. ರಾಜಂಗೆ ಗಂಡ್ಮಕ್ಳು ಅಂದ್ರೆ ಆಗೋದೇ ಇಲ್ಲ. ಅದೇ ಸಮಯದಲ್ಲಿ ರಾಣಿ ಬಸ್ರಿ ಇರ್ತಾರೆ. ಆಗ ರಾಜ ರಾಣಿ ಕೋಣೆಗೆ ಹೋಗಿ ಹೇಳ್ತಾರೆ, ನೋಡು ಇವಾಗೇನಾರ ನಿಂಗೆ ಹೆಣ್ಮಗು ಆಗಿಲ್ಲ ಅಂದ್ರೆ ನಿನ್ 3 ಜನ ಮಕ್ಳು ನಾ ನಿನ್ ಕೈಯಾರೆ ಸಾಯಿಸ್ತೀನಿ ಅಂತ ಹೇಳ್ತಾರೆ. ಆಗ ತುಂಬಾ ರಾಣಿ ಎದ್ರುಕೊಂಡು ಅಯ್ಯೋ ಏನ್ ಮಾಡೋಣಪ್ಪ ಏನ್ ಮಾಡೋಣ, ಈ ಕಡೆ ಇವ್ರನ್ನ ಉಳಿಸ್ಕೊಳ್ಳೋಣ ಇಲ್ಲ ನನ್ ಮಗನ ಉಳಿಸ್ಕೊಳ್ಳೋಣ ಅಂತೇಳಿ ತುಂಬಾ ಗಾಬರಿ ಪಟ್ಕೊಂಡು ಅಳ್ತಾ ಇರ್ತಾರೆ. ಅದೇ ಸಮಯಕ್ಕೆ ರಾಣಿಗೆ ಒಂದು ಉಪಾಯ ಉಳಿಯುತ್ತೆ. ತಡಿ ಅಂತೇಳಿ ಆ ರಾಣಿಯ ಸೇವಕಿನ ಕರೀತಾರೆ. ನೋಡು ನನಗೇನಾರ ಹೆಣ್ಮಗು ಆದ್ರೆ ಹಸಿರು ಬಾವುಟ ನಾಡ್ಸು, ಗಂಡ್ ಮಗು ಆದ್ರೆ ಕೆಂಪು ಬಾವುಟ ನಾಡ್ಸು ಅಂತ ಹೇಳ್ತಾರೆ. ಆದ್ರೆ ಸೇವಕಿ ಕರೆಕ್ಟಾಗಿ ಕೇಳಿಸ್ಕೊಳೋದಿಲ್ಲ. ಏನ್ ಹೇಳಿದ್ರು, ಹಾ ಗಂಡ್ ಮಗು ಆದ್ರೆ ಹಸಿರು ಬಾವುಟ ನಾಡ್ಸು, ಹೆಣ್ಮಗು ಆದ್ರೆ ಕೆಂಪು ಬಾವುಟ ನಾಡ್ಸು ಅಂತ ಹೇಳ್ತಾರೆ. ಈ ಕಡೆ ರಾಣಿ ತನ್ನ 3 ಜನ ಮಕ್ಕಳನ್ನ ಕರ್ಕೊಂಡು, ನೋಡ್ರಿ ಕಂದಮ್ಮಗಳ ನಿಮ್ಮಪ್ಪ ಹೀಗೆ ಹೇಳಿದ್ರು, ನಾನು ಏನ್ ಮಾಡ್ಲಿ ಅಂತ ನನಗೆ ಅರ್ಥ ಆಗ್ತಿಲ್ಲ, ಅದಕ್ಕೆ ಸೇವಕಿಗೆ ಈ ತರ ಹೇಳಿದ್ದೀನಿ, ನೀವು ಬೆಳಗಿನ ಜಾವನೆ ಆ ದೂರದಲ್ಲಿ ಬೆಡ್ದಲ್ಲಿ ಕುತ್ಕೊಂಡು ಏನಾರ ಹಸಿರು ಬಾವುಟ ನಾಡ್ಸಿದ್ರೆ ಹಂಗೆ ಒಳಗೆ ಬಂದ್ಬಿಡಿ, ಕೆಂಪು ಬಾವುಟ ನಾಡ್ಸಿದ್ರೆ ಹಂಗೆ ಹೋಗ್ಬಿಡಿ ಅಂತೇಳಿ ಬೇಸರದಿಂದ ಹೇಳ್ತಾಳೆ. ಈ 3 ಜನ ಮಕ್ಕಳು ಅಯ್ಯೋ ಅಮ್ಮ ನಿನ್ ಬಿಟ್ಟು ಹೋಗೋದಿಲ್ಲ, ಅಮ್ಮ ಅಪ್ಪ ಏನಾರ ಮಾಡ್ಕೊಳ್ಳಿ ನಾನು ನಿನ್ ಬಿಟ್ಟು ಹೋಗೋದಿಲ್ಲ ಅಮ್ಮ ಅಂತೇಳಿ ತುಂಬಾ ಗೋಗರಿತಾರೆ. ಆದ್ರೆ ರಾಣಿಗೆ ಸಹಿಸ್ಕೊಳಕಾಗದೆ ಒತ್ತಾಯ ಮಾಡಿ ಕಳಿಸ್ತಿರ್ತಾರೆ. ಈ ಕಡೆ ರಾಣಿ ಹೆರಿಗೆ ನೋವು ಅಂತೇಳಿ ಒದ್ದಾಡ್ತಿರ್ತಾಳೆ. ಆ ಕಡೆ ಮಕ್ಕಳು ಅಯ್ಯೋ ನಾವ್ ಏನ್ ಮಾಡೋಣಪ್ಪ ಏನ್ ಮಾಡೋಣಪ್ಪ ಅಂತೇಳಿ ಅಳ್ಕೊಂತೇನೆ ತನ್ ಗಂಟು ಮುಟ್ಟು ಎಲ್ಲ ಕತ್ಕೊಂಡು ಆ ಬೆಟ್ಟದಲ್ಲಿ ಕುತ್ಕೊಂಡಿರ್ತಾರೆ. ಈ ಕಡೆ ರಾಣಿಗೆ ಮುದ್ದಾದ ಹೆಣ್ಮಗು ಜನಿಸುತ್ತೆ. ಈ ಸೇವಕ್ಕಿ ಹಸಿರು ಬಾವುಟ ನಡ್ಸಬಿಟ್ಟು ಕೆಂಪು ಬಾವುಟ ನಡೆಸ್ತಾಳೆ. ಆದ್ರೆ ಮಕ್ಕಳು ಅಯ್ಯೋ ಮತ್ತೆ ಗಂಡ್ ಮಗುನ ನಮ್ಮಪ್ಪ ಏನ್ ಮಾಡ್ತಾರೋ ಏನೋ, ನಮ್ಮಮ್ಮಂಗೆ ಇರ್ತಾ ಇರೋ ಕಷ್ಟನೆಲ್ಲ ಕೊಡ್ತಾರೆ ಅನ್ಕೊಂಡು ಹಂಗೆ ತನ್ನ ಪಾಡಿಗೆ ಕಾಡೊಳಗೆ ಹೋಗ್ತಾ ಇರ್ತಾರೆ. ಆ ಕಾಡೊಳಲ್ಲೇ ಚಿಕ್ಕ ಗುಡಿಸ್ಲಿರ್ತೆ. ಆ ಚಿಕ್ಕ ಗುಡಿಸ್ಲಲ್ಲಿ ಕಾಣ್ತಿರೋ ಅಜ್ಜಿ ಕೂತಿರ್ತಾರೆ. ಇವ್ರು ಹೋಗಿ, ಅಜ್ಜಿ ಅಜ್ಜಿ ಈ ಕಾಡಲ್ಲಿ ಇಷ್ಟು ದೊಡ್ಡ ಕಾಡು ನೀವು ಒಬ್ಬರೇ ಇರ್ತೀರಾ ಅಂತ ಕೇಳ್ತಾರೆ. ಹ್ಞೂ ಕಣಪ್ಪ ನಾನು ಒಬ್ಳೇ ಇರ್ತೀನಿ. ಅವತ್ತು ಸರಿ ನೀವ್ಯಾರು ಇವಾಗ ಇಷ್ಟು ಚಿಕ್ಕ ವಯಸ್ಸಿಗೆ ಈ ಕಾಡಿಗೆ ಬಂದಿದ್ದೀರಲ್ಲ ಅಂತಾರೆ. ನಮಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ನಾವು ಅನಾಥರು, ನಾವು ಇಲ್ಲೇ ಇದ್ದು ಬದುಕೋಣ ಅಂತ ಬಂದಿದ್ದೀವಿ ಅಂತಾರೆ. ಆಗ ಅಜ್ಜಿ ಇನ್ನೇನು 3-4 ದಿವಸದಲ್ಲಿ ನಾ ಶಿವನ್ ಪದ ಸೇರ್ಕೊಬಿಡ್ತೀವಿ, ನೀವು ನಮ್ಮ ಜೊತೆನೇ ಇರ್ರಿ ಅಂತ ಹೇಳ್ತಾ ಇರ್ತಾರೆ. ಆಗ ಮಕ್ಕಳು ಅಜ್ಜಿ ಖುಷಿಯಾಗಿ ಅವ್ರ ಸೇವೆ ಕಷ್ಟಗಳನ್ನೆಲ್ಲ ಅವ್ರ ಜೊತೆನೇ ಹೇಳ್ತಾರೆ. ಈ ಕಡೆ ರಾಣಿ ಹೇಳಕ್ಕೂ ಆಗದೆ ಬಿಡಕ್ಕೂ ಆಗದೆ ಮನಸಲ್ಲೇ ಕೊರ್ಕೊಂತ ತನ್ನ ಮಗಳನ್ನ ಮುದ್ದಾಗಿ ಚೆನ್ನಾಗಿ ಬೆಳೆಸ್ತಿರ್ತಾರೆ. ಆದ್ರೆ ರಾಜ್ಕುಮಾರ್ಗೆ ಗೊತ್ತೇ ಇರೋದಿಲ್ಲ ಈ ತರ ಅಣ್ಣಂತಿದ್ದಾರೆ ಅಂತೇಳಿ. ಆ ರಾಜ್ಕುಮಾರ್ಗಳು ಬೆಳಗ್ಗೆ ಹೋಗ್ತಾರೆ, ಸಂಜೆ ಎಲ್ಲ ಕೆಲಸ ಮಾಡ್ತಾರೆ, ಅಜ್ಜಿನ ಚೆನ್ನಾಗಿ ನೋಡ್ಕೊಳ್ತಾರೆ, ಅವರು ಆ ಕಡೆ ಖುಷಿ ಖುಷಿಯಾಗಿರ್ತಾರೆ, ಇವರು ಈ ಕಡೆ ಖುಷಿ ಖುಷಿಯಾಗಿರ್ತಾರೆ. ಆದ್ರೆ ರಾಜ್ಕುಮಾರ್ಗೆ ಯಾವುದೇ ವಿಷಯ ಗೊತ್ತಿರೋದಿಲ್ಲ. ಒಂದ್ ದಿವಸ ಅದೇ ತರ ರಾಜ್ಕುಮಾರಿ ಆಟಾಡ್ಕೊಂಡು ಒಂದ್ ದೊಡ್ಡ ಕೋಣೆಗೆ ಹೋಗ್ತಾಳೆ. ಆ ಕೋಣದಲ್ಲಿ ಅವರು ಬಟ್ಟೆಗಳೆಲ್ಲ ಸಿಗ್ತಾ ಇರ್ತವೆ. ಆಗ ರಾಜ್ಕುಮಾರಿಗೆ ಇದ್ಯಾರ್ದಪ್ಪ ಬಟ್ಟೆ ಈ ತರ ಒಂದೇ ತರ, ಅದು ಗಂಡ್ ಮಕ್ಳು ನನ್ಗಿಂತ ಮುಂಚೆ ಯಾರಿದ್ರು ಅಂತೇಳಿ ತುಂಬಾ ಅನುಮಾನ ಬರುತ್ತೆ. ಆಗ ಅಮ್ಮ ಅಮ್ಮ ಅಂತೇಳಿ ಜೋರಾಗಿ ಕೂಗ್ಕೊಂತ ಹೋಗ್ತಾಳೆ. ಏನಮ್ಮ ಏನ್ ಇಷ್ಟಕ್ಕೊಂದು ಜೋರಾಗಿ ಕೂಗ್ತಿದ್ಯಲ್ಲ, ಏನ್ ವಿಷಯ ಅಂತ ಹೇಳ್ತಾರೆ. ಅಮ್ಮ ನನ್ನಿಂದ ಏನಾರ ವಿಷಯ ಮುಚ್ಚಿಟ್ಟಿದ್ಯಾ ಅಂತ ಕೇಳ್ತಾರೆ. ಇಲ್ಲ ಏನು ವಿಷಯ ಇಲ್ಲ ಅಂತೇಳಿ ತುಂಬಾ ಗಾಬರಿದಿಂದ ಹೇಳ್ತಿರ್ತಾಳ. ಆಗ ಇಲ್ಲ ನೀನೇನು ಮುಚ್ಚಿಡ್ತಿದ್ಯಾ, ಏನ್ ಹೇಳು ಏನ್ ಹೇಳು ಅಂತ ತುಂಬಾ ಒತ್ತಾಯ ಮಾಡಿ ಕೇಳಿದಾಗ ವಿಷಯ ಹೇಳಲೇಬೇಕಾಗುತ್ತೆ. ಹ್ಞೂ ಕಣಮ್ಮ ಈ ತರ ನಿಂಗೆ ನಿಮ್ 3 ಜನ ಅಣ್ಣಂದಿದ್ರು, ಅವರು ನಿಮ್ಮಪ್ಪ ಹಿಂಗೆ ಎಂದಿದ್ದಕ್ಕೆ ನಾನೇ ಕಳಿಸ್ಬಿಟ್ಟೆ ಅಂತ ಹೇಳ್ತಾರೆ. ಆಗ ರಾಜ್ಕುಮಾರಿ ತುಂಬಾ ಆಟ ಮಾಡ್ತಾಳೆ, ಅಮ್ಮ ಅಮ್ಮ ಅಣ್ಣನವ್ರು ಬೇಕಮ್ಮ ಕರ್ಕೊಬರೋಣ ಕರ್ಕೊಬರೋಣ ಕರ್ಕೊಬರೋಣ ಅಂತ ಹೇಳ್ತಾರೆ. ಆಗ ರಾಜ್ಕುಮಾರಿ ಇಲ್ಲಪ್ಪ ಇಲ್ಲ, ಇಲ್ಲೇನಾರ ಬಂತು ಅಂದ್ರೆ ನಿಮ್ಮಪ್ಪ ಸಾಯಿಸೇ ಬಿಡ್ತಾರೆ, ಅವರೆಲ್ಲಿದಾರೋ ಅಲ್ಲೇ ಚೆನ್ನಾಗಿರ್ಲಿ ಅಂತೇಳಿ ಹೇಳ್ತಾರೆ. ಇಲ್ಲ ಇಲ್ಲ ಕರ್ಕೊಬರೋಣ ಕರ್ಕೊಬರೋಣ ಅಂತೇಳಿ ತುಂಬಾ ಒತ್ತಾಯ ಮಾಡ್ತಾಳೆ ಅವರಮ್ಮ. ಇಲ್ಲ ಬಿಡೋದಿಲ್ಲ, ಆ ಅವಳೆ ರಾತ್ರೋ ರಾತ್ರಿನೂ ಮನೆ ಬಿಟ್ಟು ಕಾಡಿಗೆ ಹೋಗ್ತಾಳೆ. ಹೋಗಾದ್ಮೇಲೆ ಅದೇ ಮನೆ ಸಿಗುತ್ತೆ. ಆ ಮನೆಯಲ್ಲಿ ಅಜ್ಜಿ ಜೊತೆನೇ ಮಾತಾಡ್ತಾ ಇರ್ತಾರೆ. ಆಗ ಅಜ್ಜಿ, ಹೌದು ನೀನ್ ಯಾರು, ಇಷ್ಟು ಚಿಕ್ಕ ವಯಸ್ಸಿಗೆ ನೀನು ಬಂದಿದೆಯಲ್ಲ ಅಂತ ಹೇಳ್ತಾರೆ. ಆಗ ಇಲ್ಲ, ನಾನು ರಾಜ್ಕುಮಾರದ ಮಗಳು, ಇಲ್ಲಿ ನಮ್ಮಣ್ಣವರಿದ್ದಾರಂತೆ, ಅವ್ರನ್ನ ಹುಡ್ಕೋ ಬಂದಿದ್ದೀನಿ, ಅವ್ರು ಸಿಗೋ ತನಕ ನಿಮ್ಮನೆಲ್ಲೇ ಇರ್ತೀನಿ, ಜಾಗ ಕೊಡ್ತೀರಾ ಅಂತ ಕೇಳ್ತಾರೆ. ಹಾ ಸರಿ ಬಿಡಮ್ಮ, ನನಗೂ 3 ಜನ ಮಕ್ಕಳಿದ್ದಾರೆ, ಅವರು ಕೆಲ್ಸಕ್ಕೆ ಹೋಗ್ತಾರೆ, ನನಗೋಸ್ಕರ ತುಂಬ ಕಷ್ಟ ಪಡ್ತಾರೆ, ನೀನ್ ನಮ್ಮ ಜೊತೆನೆ ಇರು ನಿಮ್ಮ ಅಣ್ಣನವರು ಸಿಗೋ ತನಕ ಅಂತ ಹೇಳ್ತಾರೆ. ಆಗ ಅವ್ರ ಜೊತೆನೆ ಇರ್ತಾರೆ, ಅಜ್ಜಿಗೆ ಸಹಾಯ ಮಾಡ್ಕೊಂತ ಕೆಲಸ ಮಾಡ್ಕೊಂತ ಅವ್ರ ಜೊತೆನೆ ಇರ್ತಾರೆ. ಒಂದಿವಸ ರಾಜ್ಕುಮಾರಿ ಎಲ್ಲ ಬಟ್ಟೆ ಎಲ್ಲ ತೊಳೆದು ಒಣಗಾಕೋಕೆ ಮಾಡಿ ಮೇಲೆ ಬರ್ತಾರೆ. ಆಗ ಅವ್ರು 3 ಜನ ಅನ್ನೋರು ಬಂದು, ಅಣ್ಣ ಅಣ್ಣ ಇದ್ಯಾರು ಹೊಸ ಹುಡುಗಿ ಬಂದೈತಲ್ಲ ನಮ್ಮ ಮನೆಗೆ, ಅಜ್ಜಿ ನಮಗೆ ಹೇಳಲೇ ಇಲ್ಲ ಅಂತ ಹಂಗೆ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾ ಬಾ ನಾವು ಮಾತಾಡ್ಸೋಣ ಅವ್ರು ಯಾರು ಅಂತ ಹೇಳ್ತಾರೆ. ಏ ಹಂಗೆ ಕೊಟ್ಟು ಹಂಗೆ ಹೋಗಿ ಮಾತಾಡ್ತಿದ್ರೆ ಸರಿ ಆಗಲ್ಲ, ಏನಾರ ಕೊಟ್ಟು ಮಾತಾಡಿಸ್ಬೇಕು ಅಂತೇಳಿ ಅಲ್ಲೇ ಪಕ್ಕದಲ್ಲಿ ಹೂ ತೋಟ ಇರುತ್ತೆ. ಆ ಹೂ ತೋಟನ ಕಿತ್ಕೊಳಕ್ ಹೋದಾಗ ಅದ್ ಮುಟ್ತಾಗ್ಲೇ ಕ್ರೂರ ಪಕ್ಷಿಯಾಗಿ ಬದಲಾಗ್ತಾ ಇರ್ತಾರೆ. ಆ ಮನೆ ಸುತ್ತನೇ ತಿರುಗ್ತಾ ಇರ್ತಾರೆ. ಆ ರಾಣಿಗೆ ತುಂಬಾ ಹೆದರಿಕೆ ಆಗುತ್ತೆ. ಇದ್ಯಾರಪ್ಪ ಈ ತರ ಬಂದಿದಾರಲ್ಲ, ಏನಿದು ವಿಚಿತ್ರ ಪಕ್ಷಿಗಳು ಅಂತೇಳಿ ಹೆದರ್ಕೊಂಡು ಮನೆ ಒಳಗೆ ಹೋಗ್ತಾಳೆ. ಒಂದು 2-3 ದಿವಸ ಆ ತರನೇ ಹೆದರ್ಕೊಂಡು ಹೋಗ್ತಾ ಇರ್ತಾಳೆ. ಆ ಪಕ್ಷಿಗಳು ಮನೆ ಸುತ್ತನೇ ತಿರುಗ್ತಾ ಇರ್ತಾರೆ. ಒಂದ್ ದಿವಸ ಅವಳಿಗೆ ಅನುಮಾನ ಬರುತ್ತೆ, ಇದೇನಪ್ಪ 3 ದಿವಸದಿಂದನೂ ನಮ್ಮ ಮನೆ ಸುತ್ತನೇ ತಿರುಗ್ತಿದೆ, ಅದು ಒಂಥರ ಪಕ್ಷಿ, ಮೇಲೆ ಮಾತ್ರ ಮನುಷ್ಯ, ಕೆಳಗೆಲ್ಲ ಪಕ್ಷಿ ತರ ಇದೆಯಲ್ಲ ಅಂತೇಳಿ ಅದನ್ನೇ ನೋಡ್ಕೊಂತ ಕುತ್ಕೊಂತಾಳೆ. ಅವಾಗ ಅವಳಿಗೆ ಒಂದೇ ಸತಿ ಗೊತ್ತಾಗುತ್ತೆ, ಆ ಇದು ಯಾವ ತರನಪ್ಪ, ಈ 3 ಜನ ಒಂದೇ ತರ ಹಾಕೊಂಡಿದ್ದಾರೆ ಬಟ್ಟೆ, ಅದು ನಮ್ಮ ಮನೇಲಿ ಒಂದೇ ತರ ಸಿಗ್ತಲ್ಲ, ಯಾರಿರ್ಬೋದು ಅಂತೇಳಿ ಅಜ್ಜಿ ಹತ್ರ ಕೇಳ್ತಾರೆ. ಅಜ್ಜಿ ಅವ್ರು ನಿಮ್ ಸ್ವಂತ ಮೊಮ್ಮಕ್ಕಳೇನ ಅಂತ. ಹಾ ಇಲ್ಲ, ಇವರು ನನ್ಗೆ ಈ ತರನೇ ಸಿಕ್ಕಿದವರು, ಇವ್ರು ತನ್ನ ಜೊತೆನೇ ಇದ್ದಾರೆ ಅಂತ ಹೇಳ್ತಾರೆ. ಆಗ ಅವಳಿಗೆ ಗೊತ್ತಾಗುತ್ತೆ, ಹಾ ಇವರೇ ನಮ್ಮಣ್ಣವ್ರು, ಇವರೇ ನಮ್ಮಣ್ಣವರು ಅಂತೇಳಿ. ಆಗ ಇದೇನಕ್ಕಪ್ಪ ಹಿಂಗಾಗಿದ್ದಾರೆ, ಇವ್ರು ನೆಟ್ಟಿಗೆ ಇರ್ಬೇಕಿತ್ತಲ್ಲ, ಪಕ್ಷಿ ತರ ಏನಕ್ಕಾಗಿದ್ದಾರೆ ಅಂತೇಳಿ ನೋಡ್ಕೊಂತ ಕುತ್ಕೊಂಡಿರ್ತಾಳೆ. ಅದೇ ಹೂ ಕಾಯೊಂದು ಬಂದು, ಇವ್ರಾ ನಿಮ್ಮಣ್ಣವ್ರಾ ಅಂತ ಹೇಳ್ತಾರೆ. ಹ್ಞೂ ಇವ್ರು ನಮ್ಮಣ್ಣವ್ರು, ಏನಕ್ಕೆ ಹಿಂಗಾಗಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಇದು ರಾಜರದ್ದು ಹೂ ತೋಟ, ಅದು ರಾಣಿ ಬಿಟ್ಟಿನ ಯಾರು ಮುಟ್ಟಿದ್ರು ಹಾಗೆ ಆಗುತ್ತೆ, ಅದಕ್ಕೆ ಇವ್ರ ಈ ತರ ಆಗಿದ್ದಾರೆ. ಇದಕ್ಕೆ ಮುಂದೆ ಪರಿಹಾರ ಏನಂದ್ರೆ, ಈ ಹೂವಿನ ಮುಳ್ಗಳನ್ನೇ ಸೇರಿಸಿ ಬಟ್ಟೆ ಮಾಡಿ ಅವ್ರಿಗೆ ಹಾಕಿದ್ರೆ ಅವ್ರು ಮೊದಲಿನ ತರ ಹಾಕ್ತಾರೆ ಅಂತ ಹೇಳ್ತಾರೆ. ಆಗ ರಾಣಿ ತುಂಬಾ ಕಷ್ಟಪಟ್ಟು ಆ ಮುಳ್ಳನ್ನೆಲ್ಲ ಒಂದಕ್ಕೊಂದು ಸೇರಿಸಿ ಒಂದು ದೊಡ್ಡ ಬಟ್ಟೆ ತರ ಮಾಡಿ ಅವರೆಲ್ಲಿ ಕೂತಿರ್ತಾರೋ ಅದ್ರ ಮೇಲೆ ಹಾಕ್ತಾರೆ. ಅವ್ರು ಮತ್ತೆ ಮೊದಲಿನ ತರನೇ ಆಗಿ ಬರ್ತಾರೆ. ಆಗ ಆ ರಾಜ್ಕುಮಾರ್ ಇದ್ದಿದ್ದು, ಅಣ್ಣ ಅಣ್ಣ ಬಾ ಅಣ್ಣ ನಮ್ಮ ಮನೆಗೆ ಹೋಗೋಣ, ನಿನಗೂ ಅಮ್ಮನ ಅಪ್ಪನ ನೋಡ್ಬೇಕಂತ ಅನ್ಸ್ಲಿಲ್ವಾ, ಬಾರಣ ಬಾರಣ ಅಂತೇಳಿ ಒತ್ತಾಯ ಮಾಡಿ ಕರ್ಕೊಂಡು ಹೋಗ್ತಾಳೆ. ಆದ್ರೆ ಅವರು ಬರೋದೇ ಇಲ್ಲ, ನಿಮ್ಮ ಅಪ್ಪಂಗೆ ನೀನ್ ಬೇಕು, ನಾವು ಬೇಡ, ನಿನಗೋಸ್ಕರ ನಮ್ಮ ಅಮ್ಮನೇ ಸಾಯಿಸಕ್ ನೋಡಿದಾರೆ, ಇವಾಗ ನಾವೇನಕ್ಕೆ ಬರ್ಲಿ, ಇಲ್ಲೇ ಚೆನ್ನಾಗಿದ್ದೀವಿ, ನೀನು ಹೋಗು ಅಂತೇಳಿ ಅವರು ಕಳಿಸಿದ್ರೆ. ಆದ್ರೆ ರಾಜ್ಕುಮಾರಿ ಬಿಡದೇ ಇಲ್ಲ, ತುಂಬಾ ಆಟ ಮಾಡಿ ಕರ್ಕೊಂಡು ಹೋಗ್ತಾಳೆ. ಆಗ ಹೋದ ತಕ್ಷಣನೇ ರಾಜ ಬಂದು, ಮಕ್ಕಳ ಮಕ್ಕಳ ಎಲ್ಲಿದ್ರಿ ಮಕ್ಕಳ, ಇಷ್ಟು ದಿನ ನನ್ನ ನೆನಪಾಗ್ಲಿಲ್ವಾ, ನನ್ನನ್ನು ಬಿಟ್ಟು ನೀವು ಹೆಂಗಿದ್ರಿ ಇಷ್ಟು ವರ್ಷ, ಬಾ ನಾನು ನೀವು ಬೇಕು ಅಂತೇಳಿ ತುಂಬಾ ಆಸೆಯಿಂದ ಕರ್ಕೊತಾರೆ. ಆದ್ರೆ ಮಕ್ಕಳು ಹೋಗೋದಿಲ್ಲ, ನೀವು ಹೆಣ್ಮಗು ಅಂತಾನೆ ಹೇಳ್ತೀರಿ, ನಮ್ಮನ್ನೆಲ್ಲ ಮಾತಾಡ್ಸ್ತಾನೆ ಇರ್ಲಿಲ್ಲ, ನಮ್ಮ ಹೆಣ್ಮಗುಗೋಸ್ಕರ ನಮ್ಮಮ್ಮನ ನಮ್ಮನ್ನೆಲ್ಲ ಸಾಯಿಸಕ್ಕೆ ನೋಡಿದ್ವಿ, ಇವಾಗ ಏನಕ್ಕೆ ಬೇಕು, ನಾವೆಲ್ಲರೂ ನಮ್ಮಮ್ಮನ ಕಳಿಸಿ ನಾವು ನಮ್ಮನೆಗೆ ಹೋಗ್ಬಿಡ್ತೀವಿ, ನಾವು ಖುಷಿಯಾಗಿದ್ದೀವಿ ಅಂತ ಹೇಳ್ತಾರೆ. ಆಗ ರಾಜ ಇದ್ದವನು, ಇವಾಗ ನನಗೆ ಅರ್ಥ ಆಗ್ತಿದೆ, ಹೆಣ್ಣು ಗಂಡು ಅಂತ ಏನೂ ಇಲ್ಲ, ಹೆಣ್ಣು ಗಂಡು ಇಬ್ಬರು ಸಮಾನರೇ, ಹೆಣ್ಣಿದ್ದರೆ ಗಂಡು, ಗಂಡಿದ್ದರೆ ಹೆಣ್ಣು, ಇವಾಗ ನನಗೆ ಅವ್ರು ಇವರು ಅಂತ ಬೇಕಾಗಿಲ್ಲ, ನೀವೆಲ್ಲರೂ ನನಗೆ ಬೇಕು, ನಮ್ಮ ಜೊತೆನೆ ಖುಷಿಯಾಗಿರ್ರಿ ಅಂತ ಹೇಳ್ತಾರೆ.
1: ಕಥೆಯನ್ನ ಹೇಳಿದಂತಹ ಶ್ವೇತಗೆ ಧನ್ಯವಾದಗಳನ್ನು ಹೇಳ್ತಾ, ಈಗ ಇದೇ ಶಾಲೆಯಲ್ಲಿ 6ನೇ ತರಗತಿ ಓದ್ತಾ ಇರುವಂತಹ ಪ್ರೀತಮ್ ಒಂದು ಭಾವಗೀತೆಯನ್ನ ಪ್ರಸ್ತುತಪಡಿಸ್ತಾರೆ, ಕೇಳೋಣ ಬನ್ನಿ.
3: ನನ್ನ ಹೆಸರು ಪ್ರೀತಮ್ ಎಸ್, ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶಾಲೆಯ ಹೆಸರು ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಆನವೇರಿ. ನಾನು ಈಗ ಒಂದು ಭಾವಗೀತೆ ಹೇಳುತ್ತೇನೆ. ಓಡೋಡಿ ಬಂದನೆ ಗೋಪಿಯ ಕಂದನೆ, ಹೆಜ್ಜೆಯ ಪಾದನಾದ ಗಲ್ಗಲೀರನೆ. ಓಡೋಡಿ ಬಂದನೆ ಗೋಪಿಯ ಕಂದನೆ, ಹೆಜ್ಜೆಯ ಪಾದನಾದ ಗಲ್ಗಲೀರನೆ. ಕೊಳಲ ಗೋಪಾಲನೆ ಕೌಸ್ತುಭಾಧಾರನೆ.

ಬೇಗ ಬೇಗನೆ ಕಾಡಿನ ರಕ್ಕಸರ ದೂಡುವ ಬಲದಿ, ಕಾಡಿನ ರಕ್ಕಸರ ದೂಡುವ ಬಲದಿ, ಸೆಳೆದಿಹನೆ ನಮ್ಮ ಪೊರದಿಹನೆ, ಸೆಳೆದಿಹನೆ.

0: ಪದನಾದ ಗಲ್ಗಲೀರನೆ, ಗೆಜ್ಜೆಯ ಪದನಾದ ಗಲ್ಗಲೀರನೆ, ಗೆಜ್ಜೆಯ ಪದನಾದ ಗಲ್ಗಲೀರನೆ.
1: ಕೃಷ್ಣನ ಕುರಿತಾದಂತಹ ಒಂದು ಹಾಡನ್ನ ಪ್ರಸ್ತುತಪಡಿಸಿದ ಪ್ರೀತಮ್ಗೆ ಧನ್ಯವಾದಗಳನ್ನು ಹೇಳ್ತಾ, ಇದೇ ರೀತಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಆನವೇರಿ ಶಾಲೆಯ ಮಕ್ಕಳಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನ ಕೇಳೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಅಮ್ಮ, ನಾನ್ ದೊಡ್ಡಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
3: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
2: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
3: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
4: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
3: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ, ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
7: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
8: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
1: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಮಕ್ಕಳ ಕಾರ್ಯಕ್ರಮಗಳನ್ನ ಆಲಿಸ್ತಾ ಇದ್ವಿ. ಈಗ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿನಿ ಚಿನ್ಮಯಿ ಒಂದು ಭಕ್ತಿ ಗೀತೆಯನ್ನ ಪ್ರಸ್ತುತಪಡಿಸ್ತಾರೆ, ಕೇಳೋಣ. ಬನ್ನಿ.
9: ನನ್ನ ಹೆಸರು ಚಿನ್ಮಯಿ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಶ್ರೀ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಆನವೇರಿಯಿಂದ ನಾನು ಭಕ್ತಿ ಗೀತೆಯನ್ನ ಹಾಡುತ್ತಿದ್ದೇನೆ. ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲದ ಮೊಗದೋಳೆ, ಕಮಲದ ಕಣ್ಣೋಳೆ, ಕಮಲವ

0: correctly. We should plant more trees to us. Trees are the lungs of our earth. They keep us alive. Protecting animals means protecting the balance of nature. Environment gives us everything. We need that air to breathe, water to drink, and land to live. It is important to conserve the environment. The earth will be renewed. The main factor that leads to environmental destruction is the way people use and abuse natural resources. For example, people cut down trees without planting new ones to replace them. They also pollute air and water with harmful chemicals and waste. As a result, animals and plants die, and eventually humans will too. So it's important for everyone to do their part in conserving the environment by taking to conserve our environment. Thank you to all.
1: ಪರಿಸರದ ಕುರಿತು ಮಾತನಾಡಿದಂತಹ ದೀಕ್ಷೆಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಮುರಾಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಪ್ರಥಮ ದರ್ಜೆ ಸಹಾಯಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಶಿವರಾಜ್ ಇವರೊಂದು ಭಾವಗೀತೆಯನ್ನ ಪ್ರಸ್ತುತಪಡಿಸ್ತಾರೆ, ಕೇಳೋಣ ಬನ್ನಿ.
2: ಎಲ್ಲರಿಗೂ ನಮಸ್ಕಾರ. ಜಿಎಸ್ ಶಿವರುದ್ರಪ್ಪನವರ ರಚನೆಯ ಒಂದು ಭಾವಗೀತೆಯನ್ನ ಪ್ರಸ್ತುತಪಡಿಸುತ್ತಿದ್ದೇನೆ. ನನ್ನ ಹೆಸರು ಶಿವರಾಜ್ ಎಚ್ ಕೆ, ಮುರಾರ್ಜಿ ದೇಸಾಯಿ ವಸತಿ ಶಾಲೆ, ಆನವೇರಿ, ಭದ್ರಾವತಿ ತಾಲೂಕು.

0: ಧನ್ಯವಾದಗಳು.
1: ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಬರೆದಿರುವಂತ ಎದೆ ತುಂಬಿ ಹಾಡಿದನು ಹಾಡನ್ನ ಪ್ರಸ್ತುತಪಡಿಸಿದಂತ ಶಿವರಾಜ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದೇ ರೀತಿ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್.

0: ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
1: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಆನ್ವೇರಿ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಆರಿಸ್ತಾ ಇದ್ವಿ. ಈಗ ಇನ್ನಷ್ಟು ಕಾರ್ಯಕ್ರಮಗಳನ್ನ ಕೇಳೋಣ. ಈಗ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ 10ನೇ ತರಗತಿ ವಿದ್ಯಾರ್ಥಿಗಳು ದೇಶದ ಬೆನ್ನೆಲುಬಾದ ರೈತರ ಕುರಿತಾದಂತಹ ರೈತ ಗೀತೆಯೊಂದನ್ನ ಪ್ರಸ್ತುತಪಡಿಸ್ತಾರೆ, ಕೇಳೋಣ ಬನ್ನಿ.
2: ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಆನವೇರಿಯಿಂದ ರೈತ ಗೀತೆಯನ್ನು ಹಾಡುತ್ತಿದ್ದೇವೆ. ನನ್ನ ಹೆಸರು ಚಿನ್ಮಯಿ, ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನೊಂದಿಗೆ ಧ್ವನಿಗೂಡಲು 10ನೇ ತರಗತಿಯ ನವ್ಯಶ್ರೀ ಹಾಗೂ ಸಿಂಚನ, 9ನೇ ತರಗತಿಯ ಕಾವ್ಯ, ಲಾವಣ್ಯ ಹಾಗೂ ಚಂದನಾರವರು ಸೇರಿ ಕುವೆಂಪುರವರು 1930ರಲ್ಲಿ ರಚಿಸಿರುವ ಕೊಳಲು ಕವನ ಸಂಕಲನದಿಂದ ಪ್ರಕಟಗೊಂಡ ರೈತ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ.

0: ಯಾವುದೇ ಫಲವನ್ನ ಬಯಸದೇ ನಿಸ್ವಾರ್ಥದಿಂದ ಸೇವೆಯನ್ನ ಮಾಡುವಂತಹ ರೈತರನ್ನ ನೆನೆಯುವಂತ ರೈತ ಗೀತೆಯನ್ನ ಪ್ರಸ್ತುತಪಡಿಸಿದಂತ 10ನೇ ತರಗತಿಯ ಎಲ್ಲ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಇದೇ ಶಾಲೆಯಲ್ಲಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಹಿಂದಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಶ್ರೀಮತಿ ಶೋಭಾ ಅವರು ಒಂದು ಭಕ್ತಿ ಗೀತೆಯನ್ನ ಪ್ರಸ್ತುತಪಡಿಸ್ತಾರೆ, ಕೇಳೋಣ ಬನ್ನಿ.
1: ನನ್ನ ಹೆಸರು ಶೋಭಾ, ನಾನು ಹಿಂದಿ ಟೀಚ್ ಮಾಡ್ತೇನೆ. ಈಗ ನಾನೊಂದು ಭಕ್ತಿ ಗೀತೆಯನ್ನ ಹಾಡ್ತಾ ಇದ್ದೀನಿ. ಗಾನಲಹರಿ ಜಗವನೆಲ್ಲ ತುಂಬಿ ತುಳುಕಲಿ, ಜ್ಞಾನದಲ್ಲಿ ಲೀಲೆಯಾಗಿ ಜೀವನಲಿಯಲಿ. ಗಾನಲಹರಿ ಜಗವನೆಲ್ಲ ತುಂಬಿ ತುಳುಕಲಿ, ಜ್ಞಾನದಲ್ಲಿ ಲೀಲೆಯಾಗಿ ಜೀವನಲಿಯಲಿ. ಒಮ್ಮೆ ನಿನ್ನ ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆಯ,

ತೆರೆದ ಮನದ ತುಂಬ ಬಾಳು ಬೆಳಗಲಿ. ಒಮ್ಮೆ ನಿನ್ನ ಒಮ್ಮೆ ನಿನ್ನ ವೀಣೆಯನ್ನು ನುಡಿಸಲಾರೆ.

ವೀಣೆಯನ್ನು ನುಡಿಸಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ, ಗಾನಲಹರಿ ಜಗವನೆ.

0: ನಿನ್ನ ವೀಣೆಯನ್ನು ನುಡಿಸಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ, ಸುಮ್ಮನಿರುವ ತಂತಿಯನ್ನು ಮೀಟಲಾರೆಯ.
1: ಭಕ್ತಿ ಗೀತೆಯನ್ನ ಪ್ರಸ್ತುತಪಡಿಸಿದಂತ ಶಿಕ್ಷಕರಾದ ಶೋಭಾ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈಗ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ದ್ವಿತೀಯ PUC ಓದ್ತಾ ಇರುವಂತಹ ವಿದ್ಯಾರ್ಥಿಗಳಾದ ಕೀರ್ತನ ಮತ್ತು ನಯನ ಇವರು ಶ್ರೀರಾಮನನ್ನ ಕುರಿತಾದಂತಹ ಒಂದು ಭಕ್ತಿ ಗೀತೆಯನ್ನ ಪ್ರಸ್ತುತಪಡಿಸ್ತಾರೆ, ಕೇಳೋಣ ಬನ್ನಿ.
2: ಫಸ್ಟ್ಲಿ ವಿ ವುಡ್ ಲೈಕ್ ಟು ಇಂಟ್ರೊಡ್ಯೂಸ್ ಅವರ್ ಸೆಲ್ಫ್. ಮೈ ನೇಮ್ ಇಸ್ ಕೀರ್ತನ.
3: ಮೈ ನೇಮ್ ಇಸ್ ನಯನ.
2: ಸ್ಟಡಿಂಗ್ ಇನ್ ಸೆಕೆಂಡ್ PUC.

0: ರಾಮನನ್ನ ಭಕ್ತಿಯಿಂದ ಭಜಿಸಿದಂತಹ ಕೀರ್ತನ ಮತ್ತು ನಯನಗೆ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮದಲ್ಲಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಆನ್ವೇರಿ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಆಲಿಸಿದ್ವಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೆ ಧನ್ಯವಾದಗಳನ್ನ ಹೇಳ್ತಾ ಸ್ನೇಹಿತರೆ, ನಮ್ಮ ಈ ಕಾರ್ಯಕ್ರಮವನ್ನ ಮಾಡಲು ಸಹಕರಿಸಿದಂತಹ ಶಾಲೆಯ ಮುಖ್ಯೋಪಾಧ್ಯಾಯರಿಗಿರ್ಬೋದು, ಹಾಗೆ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಪೋಷಕ ವರ್ಗದವರಿಗೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತಾ ಸ್ನೇಹಿತರೆ, ತಂದೆ ತಾಯಿಗಳು ಜನ್ಮವನ್ನ ನೀಡಿದ್ರೆ ಶಿಕ್ಷಕರು ಮಗುವಿನ ಭವಿಷ್ಯಕ್ಕೆ ಸೂಕ್ತ ರೂಪುರೇಷೆಗಳನ್ನ ನೀಡಿ ಸರಿ ತಪ್ಪುಗಳನ್ನ ತಿದ್ದಿ ಸರಿ ದಾರಿಯಲ್ಲಿ ನಡೆಸ್ತಾ ಸಮಾಜಕ್ಕೆ ಒಳ್ಳೆಯ ಪ್ರಜೆಯನ್ನ ನೀಡ್ತಾ ಅವರಲ್ಲಿ ಶಿಸ್ತು, ಸಮಯ ಪಾಲನೆ, ಸೃಜನಶೀಲತೆ ಇವೆಲ್ಲವನ್ನ ಬೆಳೆಸ್ತಾ ಸಮಾಜಮುಖಿ ಚಿಂತಕರನ್ನಾಗಿ ಮಾಡೋದು ಶಾಲೆ. ಇಂತಹ ಶಾಲೆಗಳ ಕುರಿತಾದಂತಹ ಕಾರ್ಯಕ್ರಮವನ್ನ ಮಾಡಲು ಸಹಕರಿಸಿದಂತಹ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಶಾಲೆಯ ಕಾರ್ಯಕ್ರಮಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಮಹಾಲಕ್ಷ್ಮಿ ಸ್ವೀಟ್ಸ್.
4: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು. ನೋಡೋದಕ್ಕೆ ಭಯ ಆಯ್ತು.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538897698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
6: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
7: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
6: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
7: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.

0: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸು, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂಗಾರೆ.
1: ಏನು ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಬ್ರೋ, ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8:00-8:00. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.

0: ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ. ಎಲ್ರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ಹಾಗೆ ನೀವೆಲ್ಲರೂ ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಮಧುರ ಗಾನ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಸೊ ಇವತ್ತಿನ ಮಧುರ ಗಾನ ಭಾನುವಾರದ ವಿಶೇಷ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಸೊ ಹಾಗೆ ಇವತ್ತಿನ ಟಾಪಿಕ್ ಏನು, ಏನಿರುತ್ತೆ ಇವತ್ತು ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರಬಹುದು. ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ನೆಚ್ಚಿನ ಜೋಡಿ, ಅಂದರೆ ಹೀರೋ ಹೀರೋಯಿನ್ನಲ್ಲಿ ನಿಮಗೆ ತುಂಬ ಇಷ್ಟವಾಗಿರುವಂತಹ ಜೋಡಿ ಯಾವುದು, ಅವರ ಒಂದು ಹಾಡು ಯಾವುದು ಇಷ್ಟ, ಯಾವ ಜೋಡಿಯ ಹಾಡು ನಿಮಗೆ ತುಂಬ ಇಷ್ಟ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಹಾಡಬಹುದಾಗಿದೆ. ಸೊ ಹಾಗೆ ಕರೆ ಮಾಡಬೇಕಾಗಿರೋ ಸಂಖ್ಯೆ 9686 9 6 8 6 0 9 6 2 7 9. ಈ ಸಂಖ್ಯೆಗೆ ಕರೆ ಮಾಡಿ ನೀವು ಹಾಡನ್ನು ಹಾಡಬಹುದು. ಸೊ ಟಾಪಿಕ್ ಎಲ್ರಿಗೂ ಗೊತ್ತಾಗಿದೆ ಅಲ್ವಾ? ಹಾಗೆ ಇವತ್ತಿನ ಫಸ್ಟ್ ಕಾಲರ್ ರೆಡಿ ಇದ್ದಾರೆ. ಯಾರು, ಎಲ್ಲಿಂದ ಕರೆ ಮಾಡ್ತಿದ್ದಾರೆ, ಹಾಗೆ ಅವರ ನೆಚ್ಚಿನ ಜೋಡಿ ಯಾರು ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ
1: ಹಲೋ,
0: ನಮಸ್ತೆ.
1: ನಮಸ್ತೆ ರಕ್ಷಿತ ಅವರಿಗೆ.
0: ಶಾಂತ ಮ್ಯಾಮ್, ಹೇಗಿದ್ದೀರಾ?
1: ಚೆನ್ನಾಗಿದ್ದೀವಿ. ನಾನು ಕಡೂರಲ್ಲಿ ಒಂದು ಮದುವೆಗೆ ಬಂದಿದ್ದೀನಿ.
0: ಓಕೆ,
1: ಅದಕ್ಕೆ ಟ್ರೈ ಮಾಡೋಣ ತಡಿ ಅಂತ ಮಾಡಿದೆ. ಸಿಕ್ತು ಕಾಲ್, ಫಸ್ಟ್ ಕಾಲರ್.
0: ಫಸ್ಟ್ ಕಾಲರೇ, ಫಸ್ಟ್ ಲಕ್ಕಿ ಕಾಲರ್ ಆಗಿದ್ದೀರಾ ನೀವು ಇವತ್ತು.
1: ಖುಷಿ ಆಯ್ತು ಫಸ್ಟ್ ಕಾಲ್. ಮತ್ತೆ
0: ಓಕೆ,
1: ಗುಡ್ ಮಾರ್ನಿಂಗ್ ನಮ್ಮ ಕೇಳುವ ಮಿತ್ರರಿಗೂ.
0: ನಿಮಗೂ ಕೂಡ ಗುಡ್ ಮಾರ್ನಿಂಗ್ ಮ್ಯಾಮ್.
1: ಎಲ್ಲರಿಗೂ ಗುಡ್ ಮಾರ್ನಿಂಗ್ ರಕ್ಷಿತಾ.
0: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
1: ಗೊತ್ತಾಯ್ತು, ಜೋಡಿ ಹಾಡು.
0: ಹೌದು, ನಿಮ್ಮ ನೆಚ್ಚಿನ ಜೋಡಿಯ ಹಾಡನ್ನ ಹಾಡಬಹುದು. ನಿಮ್ಮ ನೆಚ್ಚಿನ ಜೋಡಿ ಯಾರು?
1: ಶಂಕರ್ ನಾಗ್ ಗಾಯತ್ರಿ ಒಂದು ಹಾಡು ಹೇಳ್ತಾ ಇದೀನಿ.
0: ಓಕೆ,
1: ಶಂಕರ್ ನಾಗ್ ಮಂಜುಳಾ.
0: ಓಕೆ ಓಕೆ.
1: ಒಂದೇ

0: ಹಾಡಲು. ಥ್ಯಾಂಕ್ ಯು ರಕ್ಷಿತಾ.
1: ಥ್ಯಾಂಕ್ ಯು ಮ್ಯಾಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಓಕೆ, ಎಸ್, ಶಾಂತಾ ಶ್ರೀರಾಮ್ಪುರ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು, ಹಾಗೇನೆ ಅವರ ನೆಚ್ಚಿನ ಜೋಡಿ ಮಂಜುಳಾ ಮತ್ತು ಶಂಕರ್ ನಾಗ್ ಅವರು ಅನ್ನೋದಾಗಿ ಹೇಳ್ತಾ ಇದ್ರು. ಹಾಗೇನೆ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತನಾಡಿಸೋಣ, ಹಾಗೆ ಅವರ ನೆಚ್ಚಿನ ಜೋಡಿ ಯಾರು, ಯಾವ ಹಾಡನ್ನ ಹಾಡ್ತಾರೆ ಅಂತ ಕೂಡ ಕೇಳೋಣ. ಹಲೋ.
2: ಹಲೋ, ನಮಸ್ತೆ ಮೇಡಮ್. ಶುಭೋದಯ.
1: ಶುಭೋದಯ. ಉಮಾ ಮೇಡಮ್ ಹೇಗಿದ್ದೀರಾ?
2: ಆರಾಮಿದೀವಪ್ಪ, ನೀವು ಆರಾಮಿದ್ದೀರಾ?
1: ನಾವು ಕೂಡ ಆರಾಮಿದ್ದೀವಿ ಮ್ಯಾಮ್.
2: ತಿಂಡಿ
1: ಇವತ್ತು ನಮ್ದು ಪುಳಿಯೋಗ್ರೆ, ನಿಮ್ದೇನಾಯ್ತು?
2: ನಮ್ದು ಇಡ್ಲಿ.
1: ಇಡ್ಲಿ, ಓಕೆ, ಸೂಪರ್. ಸೊ ಹಾಗೆ ಇವತ್ತಿನ ಟಾಪಿಕ್
2: ಕಾಲವರು ಹೇಳಿದ್ದಾರೆ ಮಂಜುಳಾ ಇಷ್ಟ ಅಂತ, ನಮಗೂ ರಾಜ್ಕುಮಾರ್ ಮಂಜುಳಾ ಜೋಡಿ ತುಂಬಾ ಇಷ್ಟ.
1: ಓಕೆ,
2: ಅವ್ರದೇ ಒಂದ್ ತಗೊಂಡಿದ್ದೀನಿ.
1: ಓಕೆ, ಹಾಡಿ.

0: ಥ್ಯಾಂಕ್ ಯು ಮ್ಯಾಮ್, ತುಂಬಾ ಚೆನ್ನಾಗಿ ಹಾಡಿದ್ರಿ,
1: ತುಂಬಾ ಧನ್ಯವಾದ.
0: ಧನ್ಯವಾದಗಳು. ಎಸ್, ಉಮಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು, ಹಾಗೆ ಅವ್ರು ಹೇಳ್ತಾ ಇದ್ರು ಮಂಜುಳಾ ಅವರು ಮತ್ತೆ ರಾಜ್ಕುಮಾರ್ನ ಹೆಚ್ಚಿನ ಜೋಡಿ ಅನ್ನೋದಾಗಿ. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡ್ಸೋಣ. ಹಲೋ,
2: ನಮಸ್ತೆ ಮೇಡಮ್.
0: ನಮಸ್ತೆ ಪ್ರೇಮ ಮ್ಯಾಮ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ಮೇಡಮ್.
0: ಓಕೆ, ತಿಂಡಿ ಆಯ್ತಾ?
2: ತಿಂಡಿ ಆಯ್ತು ಮೇಡಮ್, ತಟ್ಟೆ ದೋಸೆ ಪಲ್ಯ ಮೇಡಮ್.
0: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಗೊತ್ತಾಯ್ತು ಮೇಡಮ್, ಜೋಡಿ ನನಗೆ ರಾಜ್ಕುಮಾರ್ ಮಾಧವಿ ಜೋಡಿ ಹಾಡ್ತೀನಿ ಮೇಡಮ್.
0: ಓಕೆ.
2: ಅಂಬರದ ಅಂಜುರದ ನೇಸರನು, ಅಂಗೈಯಿಗೆ ಹತ್ತಿರದ ನೇಸರನು, ಆಸೆಗಳ ಕುಂಕುಮದ ನೇಸರನು, ಬಾನಗಳ ಬೀಗುತಿಹ ನೇಸರನು, ಕಣ್ಣ ತುಂಬ ತುಂಬಿಕೊಂಡು ಬಾಳ ತುಂಬ ಸೇರಿಕೊಂಡ ಆ ಗುಂಬೆಯ ಪ್ರೇಮ ಸಂಜೆಯ, ಮರೆಯಲಾರೆ ಎಂದಿಗೂ ಓ ಗೆಳತಿಯೇ, ಓ ಗೆಳತಿಯೇ, ಓ ಗೆಳತಿಯೇ.

ಭಾವಗದಲ್ಲಿ ರವಿ ತಂಪಾಗೋ ಸಮಯ ಕೊಡುವೆ ನಿನಗೆ ಕೊಡುವೆ ಈ ನನ್ನ ಹೃದಯ ಪ್ರೀತಿ ಸೋಲದಂತೆ ಸ್ನೇಹ ಬಾಡದಂತೆ ಆಸೆ ತೀರದಂತೆ ಹಕ್ಕಿಗಳ ಅಂತರಂಗ ಹಾಡುತ್ತಿದೆ ಹೂಗಳ ವರ್ಣಗಳ ಮಿಂಚುತ್ತಿದೆ ಗುಡ್ಡಗಳ ತಂಬೆರಳು ಬೀಸುತ್ತಿದೆ ಎಲ್ಲ ಮರ ಹಣ್ಣುಗಳು ತೂಗುತ್ತಿದೆ ಮೂರಣಕ್ಕೆ ಜೀವ ತಂದ ಪಶ್ಚಿಮಕ್ಕೆ ಬಾ

0: ಇದ್ದೆ ಮೇಡಮ್.
1: ಓಕೆ ಸೂಪರ್ ಮ್ಯಾಮ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಧನ್ಯವಾದ ಮೇಡಮ್.
1: ಥ್ಯಾಂಕ್ ಯು. ಎಸ್, ಪ್ರೇಮ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತನಾಡಿಸೋಣ. ಹಲೋ. ಓಕೆ, ಕರೆ ಕಟ್ ಆಗಿದೆ. ಸೊ ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಮಾತನಾಡಿಸೋಣ. ಹಲೋ
2: ಮೇಡಮ್. ನಮಸ್ತೆ.
1: ನಮಸ್ತೆ ಸೋಮಶೇಖರ್ ಸರ್, ಆಯ್ತಾ ಊಟ?
2: ಆಯ್ತು ಮೇಡಮ್, ಊಟ ಆಯ್ತು.
1: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಖಂಡಿತ ಮೇಡಮ್. ನೀವು ಪೇರ್ ಜೋಡಿ ಮೆಚ್ಚಿನ ಹಾಡುಗಳು ಮೇಡಮ್, ನಿಮಗೆ ಗೊತ್ತಾ, ಅನಂತ್ ನಾಗ್ ಮತ್ತೆ ಸುಹಾಸಿನಿ ಅವರು ಏಕೈಕ ಸಿನಿಮಾದಲ್ಲಿ ನಾಯಕ ನಟಿಯಾಗಿ ನಟರಾಗಿ ಅಭಿನಯಿಸಿದ್ದಾರೆ.
1: ಓಕೆ.
2: ನನ್ನ ನೆಚ್ಚಿನ ಡೈರೆಕ್ಟರ್ ಮೇಡಮ್ ಕೆ ವಿ ಜಯರಾಮ್ ಅಂತ, ಅವರ ಒಂದು ಸಿನಿಮಾ ಹೊಸ ನೀರು ಅಂತ
1: ಹೇಳಿ,
2: ಅದರಲ್ಲಿ ಒಂದು ಹಾಡನ್ನ ಆಯ್ಕೆ ಮಾಡ್ಕೊಂಡಿದ್ದೆ
1: ಮೇಡಮ್.
2: ನೀನೆ ನನ್ನ ಪ್ರೀತಿ ಹಕ್ಕಿ ಚಿನ್ನ, ಆಸೆ ತಂದ ಬೆಳ್ಳಿ ಚುಕ್ಕಿ ಚಿನ್ನ, ಭುವಿಬಾನಿನ ಗಡಿದಾಟುತ ಋತುಮಾನದ ಸವಿಯೇರುತ ಚೆಲುವಲಿ ನಲಿಯುವ ಬಾ ಒಲವಲಿ.

0: ಚಿನ್ನ, ಇದೊಂದು ಒಳ್ಳೆ ಮೆಲೋಡಿಯ ಸಾಂಗ್.
1: ಹೌದು ಹೌದು. ಸೊ ಹಾಗೆ ಆಗಾಗ ಹೇಳ್ತಿರ್ತೀರ ಮನೇಲಿ?
0: ನಿಜ ಮೇಡಮ್, ಗುನುಗುಸ್ತಾ ಇರ್ತೀನಿ ನಾನು, ಹೆಚ್ಚಾಗಿ ಆಡ್ತಾ ಇರ್ತೀನಿ.
1: ಮೇಡಮ್ಗೋಸ್ಕರ ಹಾಡ್ತಿರ್ತೀರಾ?
0: ಅವರಿಗೆ ಸಂಗೀತದ ಜ್ಞಾನ ಕಡಿಮೆ ಮೇಡಮ್, ಅವ್ರಿಗೆ ರೇಡಿಯೋ ನಾವು ಇಷ್ಟೆಲ್ಲ ನೋಡ್ರಿ, ನಾವು ಆಸಕ್ತಿಯಿಂದ ಭಾಗವಹಿಸ್ತೀವಿ, ಅವ್ರಗಳಿಗೆ ಏನ್ ಆಸಕ್ತಿ ಇಲ್ಲ, ಅವ್ರ ಬ್ಯಾಂಡಲ್ಲಿ ಅವ್ರ ಇರ್ತಾರೆ. ನಮ್ಗೆ ಒಂದ್ ಸ್ವಲ್ಪ ಹೊರಗಡೆ ಆಗ್ಲಿ ಇಲ್ಲಾಗ್ಲಿ ಒಂದ್ ಸ್ವಲ್ಪ ಹಾಡು ಹೇಳೋದು ಜಾಸ್ತಿ ಮೇಡಮ್. ಯಾಕೆಂದ್ರೆ ನಮ್ಮ ಅಜ್ಜಿಯಿಂದ ಇದ್ ಬಂದಿದ್ದು. ಹೊರಗಡೆ ಹೋದಾಗ ಹುಳ ಹೋಗ್ತಾ ಇರ್ತಾವಪ್ಪ ಜಮೀನ್ ಕಡೆ, ಏನಾದ್ರು ಸದ್ ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಿರೋರು. ಹಾಗಾಗಿ ಹಾಡು ಹೇಳ್ತಾ ಓಡಾಡ್ತೀವಿ ಮೇಡಮ್ ಜಮೀನ್. ಹಾಗಾಗಿ ನಿಜ, ನಾವು ಬೇರೆ ವಿಷ್ಣುವರ್ಧನ್ ಸುಹಾಸಿನಿ ಪೇರು ತುಂಬಾ ಸಿನಿಮಾ ಮಾಡಿದಾರೆ, ಬಟ್ ಅನಂತ್ ನಾಗ್ ಜೊತೆ ಒಂದೇ ಒಂದ್ ಸಿನಿಮಾ ಮಾಡಿದ್ದು ಮೇಡಮ್, ಹಾಗಾಗಿ ಇದನ್ನ ಆಯ್ಕೆ ಮಾಡ್ಕೊಂಡೆ.
1: ಓಕೆ ಓಕೆ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್, ತಮಗೂ ಕೂಡ.
1: ಥ್ಯಾಂಕ್ ಯು. ಎಸ್, ಸೋಮಶೇಖರ್ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತನಾಡಿಸೋಣ. ಹಲೋ.
2: ಹಲೋ, ನಮಸ್ಕಾರ.
1: ನಮಸ್ತೆ, ಯಾರಿದು?
2: ನನ್ನ ಹೆಸರು ಸುರೇಶ್ ಅಂತ.
1: ಸುರೇಶ್ ಅವರು ಎಲ್ಲಿಂದ ಕರೆ ಮಾಡ್ತಿರೋದು?
2: ಬಾಗೇಪಲ್ಲಿಯಿಂದ.
1: ಬಾಗೇಪಲ್ಲಿಯಿಂದ. ಓಕೆ ಸರ್, ಹೇಗಿದ್ದೀರಾ? ನಾನ್ ಕೂಡ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ?
2: ಇನ್ನೂ ಆಗಿಲ್ಲ.
1: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಇಲ್ಲ, ಗೊತ್ತಾಗಿಲ್ಲ.
1: ಇವತ್ತಿನ ಟಾಪಿಕ್, ನಿಮ್ಮ ನೆಚ್ಚಿನ ಜೋಡಿಯ ಹಾಡನ್ನ ಹಾಡಬಹುದು.
2: ನಮಗೆ ಹಾಡ್ ಬರಲ್ವೇ?
1: ಹಾಡ್ ಬರಲ್ವಾ? ಯಾವ್ದಾದ್ರು ಗೊತ್ತಿರುವ ಹಾಡನ್ನೇ ಹಾಡಿ ಸರ್.
2: ಅದೇ ನನಗೆ ಗೊತ್ತಿಲ್ಲ ಅಲ್ಲ.
1: ಓಕೆ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್, ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಾಗೆ ಓಕೆ, ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ. ಬಹುಶಃ ನೆಟ್ವರ್ಕ್ ಇಶ್ಯೂಯಿಂದ ಕೇಳಿಸ್ತಾ ಇಲ್ಲ ಅನ್ಸುತ್ತೆ, ಕಟ್ ಆಗಿದೆ. ಓಕೆ, ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ಕರೆ ಮಾಡಬೇಕಾಗಿರುವ ಸಂಖ್ಯೆ 9686096279. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
3: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ,
3: ನಾನು ಸಂಕಪ್ಪ ಮಾತಾಡ್ತಾ ಇರೋದು.
1: ಸಂಕಪ್ಪ ಅವರು, ಹೇಗಿದ್ದೀರಾ?
3: ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಮೇಡಮ್? ತಿಂಡಿ ಆಯ್ತಾ?
1: ತಿಂಡಿ ಆಯ್ತು, ನಿಮ್ದಾಯ್ತಾ?
3: ಹಾ, ನಮ್ದಾಯ್ತು. ಕಾರ್ಯಕ್ರಮದಲ್ಲಿ ಇವತ್ತು ಜೋಡಿಗಳ ಹಾಡನ್ನ ಹೇಳ್ಬೇಕಾ?
1: ಹೌದು, ಜೋಡಿ ಹಾಡಿನ ಮೋಡಿ.
3: ಜೋಡಿ ಹಾಡಿನ ಮೋಡಿ ಅಂದ್ರೆ ಗಿರಿಕನ್ಯೆಯಿಂದ ಡಾಕ್ಟರ್ ರಾಜ್ಕುಮಾರ್ ಮತ್ತು ಜಯಮಾಲರು ಅಂತದ್ದು. ಅವರ ಕಂಠಧ್ವನಿ ಜಾನಕಿ ಮತ್ತೆ ರಾಜ್ಕುಮಾರ್. ನಗು ನಗುತಾ ನೀ ಬರುವೆ, ನಗು ನಗುತಾ ನೀ ಬರುವೆ, ನಗುವಿನಲೇ ಮನಸೆಳೆವೆ, ಕುಣಿಸಲು ನೀನು ಕುಣಿಯುವೆ ನಾನು, ಮರೆಯುವೆ ಜಗವನ್ನೇ. ನಗು ನಗುತಾ ನೀ ಬರುವೆ, ನಗುವಿನಲೇ ಮನಸೆಳೆವೆ, ಏನೋ ಸಂತೋಷ ಏನೋ ಉಲ್ಲಾಸ ನಿಂತಲ್ಲಿ ನಿಲ್ಲಲಾರೇನು. ನಗು ನಗುತಾ ನೀ ಬರುವೆ, ನಗುವಿನಲೇ ಮನಸೆಳೆವೆ, ಕುಣಿಸಲು ನೀನು ಕುಣಿಯುವೆ ನಾನು, ಮರೆಯುವೆ ಜಗವನ್ನೇ, ಮರೆಯುವೆ ಜಗವನ್ನೇ. ಧನ್ಯವಾದಗಳು.
1: ಓಕೆ, ಧನ್ಯವಾದಗಳು ಸಂಕಪ್ಪ ಸರ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
3: ಥ್ಯಾಂಕ್ ಯು, ಥ್ಯಾಂಕ್ ಯು,
1: ಥ್ಯಾಂಕ್ ಯು. ಎಸ್, ಸಂಕಪ್ಪ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
4: ಹಲೋ,
1: ನಮಸ್ತೆ. ನಿಮಗೂ ಕೂಡ ರಾಯರ ಆರಾಧನೆಯ ಶುಭಾಶಯಗಳು ಸರ್.
4: ಹಾಗಾಗಿ ನಾನು ಇವತ್ತು ಜೋಡಿ ಹಾಡು ಹಾಡೋದಿಲ್ಲ.
1: ರಾಯರ ಹಾಡು ಹಾಡ್ತೀರಾ?
4: ರಾಯರ ಹಾಡು ಒಂದನ್ನ ಹಾಡ್ತೇನೆ.
1: ಓಕೆ, ಹಾಡಿ.
5: ಓಂ ಶ್ರೀ ರಾಘವೇಂದ್ರಾಯ

0: ಧನ್ಯವಾದ.
1: ಓಕೆ, ಧನ್ಯವಾದಗಳು ರಾಜು ಸರ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
0: ಥ್ಯಾಂಕ್ ಯು ಒಂದು ಅವಕಾಶ ಕೊಟ್ಟಿದ್ದಕ್ಕೆ.
1: ಥ್ಯಾಂಕ್ ಯು. ಎಸ್, ರಾಜು ಶೆಟ್ಟಿ ಅವರು ಕರೆ ಮಾಡಿದ್ರು ಶಂಕರಘಟ್ಟದಿಂದ. ಹಾಗೆಯೇ ಅವರು ಇವತ್ತು ರಾಘವೇಂದ್ರ ಸ್ವಾಮಿಯವರ ಹಾಡನ್ನ ಹಾಡ್ತೀನಿ ಅಂತ ಹೇಳಿ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
2: ಹಲೋ ರಕ್ಷಿತಾ ಮೇಡಮ್.
1: ನಮಸ್ತೆ ಶಾಂತ್ ಸರ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ಮೇಡಮ್, ನೀವ್ ಹೇಗಿದ್ದೀರಾ?
1: ನಾನ್ ಕೂಡ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ ಸರ್?
2: ತಿಂಡಿ ಇನ್ನು ಏನಿಲ್ಲ, ಇವತ್ತು ಸಂಡೇ ಅಲ್ಲ, ಅದಕ್ಕೆ ಆರಾಮಾಗಿ ಮಾಡ್ಬೇಕು.
1: ಓಕೆ, ನಿಧಾನವಾಗಿ ಮಾಡ್ತೀರಾ ಸಂಡೇ? ನಿಧಾನಕ್ಕೆ ಮಾಡೋಣ ಅಂತನಾ ತಿಂಡಿನ?
2: ಹಾ, ನಿಧಾನಕ್ಕೆ ಮಾಡೋಣ. ದಿನಾಲು ಬೇಗ ಬೇಗ ಬೇಗ ಬೇಗ ಮಾಡಿ ನಮ್ಮ ಕೆಲಸಗಳಿಗೆ ಹೋಗ್ತಾ ಇರ್ತೀವಿ. ಇವತ್ತೊಂದಿನ ಸ್ವಲ್ಪ ಆರಾಮಾಗಿ ಮಾಡೋಣ ಅಂತ. ಆಮೇಲೆ ನಮ್ಮ ಎಲ್ಲಾ ಶಿವಮೊಗ್ಗ ಕೇಳುಗರಿಗೆ, ನಿಮ್ಗೆ ಈ ಶ್ರಾವಣ ಮಾಸದ ಎಲ್ಲಾ ಹಬ್ಬಗಳದೊಂದು ಹಾರ್ದಿಕ ಶುಭಾಶಯ ಹೇಳಕ್ ಇಷ್ಟಪಡ್ತಾ ಇದೀನಿ.
1: ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.
2: ನಾನು ತುಂಬಾ ದಿನ ಆಯ್ತು ಕರೆ ಮಾಡ್ಲಿಕ್ಕೆ, ಅನುಕೂಲ ಆಗಿಲ್ಲ, ಅದಕ್ಕೋಸ್ಕರ.
1: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಹೌದು, ಒಳ್ಳೊಳ್ಳೆ ಜೋಡಿ ಹಾಡುಗಳನ್ನ ತಗೊಂಡ್ ಬಂದಿದ್ದೀರಿ ಇವತ್ತು ಹಾಡಿ ಅಂತ.
1: ಹೌದು, ಯಾವ ಹಾಡನ್ನ ಹಾಡ್ತಾ ಇದೀರಾ? ಯಾವ ಜೋಡಿ
2: ಹಾಡಂಗದಲ್ಲಿ ಬಹಳಷ್ಟು ಒಳ್ಳೊಳ್ಳೆ ಜೋಡಿ ಕಲಾವಿದರಿದ್ದಾರೆ. ಅನಂತ್ ನಾಗು, ಗಾಯತ್ರಿ, ಹಾಗೇನೆ ನಮ್ಮ ರಾಜ್ಕುಮಾರ್, ಬಿ ಸರೋಜಾದೇವಿ, ಈ ತರ ಎಲ್ಲ ಹೊಸದ್ರಲ್ಲಿ ನಮ್ಮ ದರ್ಶನ್, ರಮ್ಯಾ, ಪುನೀತ್ ರಾಜ್ಕುಮಾರ್, ರಕ್ಷಿತಾ, ಎಲ್ರು ಒಳ್ಳೊಳ್ಳೆ ಇದಿದ್ದಾರೆ.
1: ಹೌದು,
2: ಅದ್ರಲ್ಲಿ ನಾನು ನಮ್ಮ ಬಾಸ್ ವಿಷ್ಣು ಬಾಸ್ ಅವ್ರದ್ದು ಒಂದು ಹಾಡ್ ಹಾಡ್ತೀನಿ, ಭಾರತಿ ಮತ್ತೆ ವಿಷ್ಣು ವರ್ಧನ್ ಅವರು, ಇವರು ಎವರ್ ಗ್ರೀನ್ ಜೋಡಿನೇ ಅಲ್ವಾ?
1: ಹೌದು ಹೌದು.
2: ಅದಕ್ಕೋಸ್ಕರ ದೇವರ ಗುಡಿ ಚಿತ್ರದ ಒಂದು ಹಾಡ್ ಹಾಡ್ತೀನಿ.
1: ಓಕೆ.
2: ಆಹಾ ಆಹಾ ಆಹಾ ಓಹೋ

0: ಓಕೆ
1: ಓಕೆ, ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು.
1: ಶ್ಯಾಮ್ ಅವರು ಕರೆ ಮಾಡಿದ್ರು, ತುಂಬಾ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಸೊ ಹಾಗೆ ಎಲ್ಲರೂ ಕೂಡ ಚಂದ ಹಾಡ್ತಾ ಇದ್ರು, ಹಾಗಿದ್ರೆ ಕಾರ್ಯಕ್ರಮವನ್ನ ಕೂಡ ಮುಂದುವರಿಸೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ನ ತಗೊಳ್ಳುವಂತಹ ಸಮಯ ಆಗ್ತಾ ಇರೋದ್ರಿಂದ ಒಂದು ಚಿಕ್ಕ ವಿರಾಮವನ್ನ ತೆಗೆದುಕೊಂಡು ಆಮೇಲೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಮಧುರ ಗಾನ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಟೇಕ್ ಅ ಶಾರ್ಟ್ ಬ್ರೇಕ್. ಸಿಹಿ ಪ್ರಿಯರಿಗೆ ಶುಭ ಸುದ್ದಿ,
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
5: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
4: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
7: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
8: ಹೂನೆ ರೆಡಿ ಆಗ್ತಾ ಇದೆ.
7: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
9: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
1: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಮಧುರ ಗಾನ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಮಧುರ ಗಾನ ಕಾರ್ಯಕ್ರಮದಲ್ಲಿ ಇವತ್ತು ನಾನು ತಂದಂತಹ ವಿಷಯ, ನಿಮ್ಮ ನೆಚ್ಚಿನ ಜೋಡಿಗಳ ಹಾಡನ್ನ ಹಾಡಬಹುದು ಅಂತ ಹೇಳಿ. ಹಾಗೆ ಎಲ್ಲರೂ ಕೂಡ ತುಂಬಾ ಚಂದ ಹಾಡನ್ನ ಹಾಡ್ತಾ ಇದ್ರು. ಕಾರ್ಯಕ್ರಮವನ್ನ ಕೂಡ ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
10: ಹಲೋ, ಶುಭ ಸುಪ್ರಭಾತ ರಕ್ಷಿತಾ.
1: ಶುಭೋದಯ ಬೀನಾ ಮ್ಯಾಮ್, ಹೇಗಿದ್ದೀರಾ?
10: ಚೆನ್ನಾಗಿದ್ದೀವಮ್ಮ, ನೀವು ಚೆನ್ನಾಗಿದ್ದೀರಾ?
1: ನಾನ್ ಕೂಡ ಚೆನ್ನಾಗಿದ್ದೀನಿ. ಆಯ್ತಾ ತಿಂಡಿ?
10: ಆಯ್ತಪ್ಪ, ಮಾಮೂಲು ದೋಸೆ, ಮಿಕ್ಸೆಡ್ ತರಕಾರಿ ಸಾಗು.
1: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
10: ಹಾ, ಗೊತ್ತಾಯ್ತಪ್ಪ. ಜೋಡಿ ಹಾಡುಗಳು ಅಂತ ಹೇಳಿದ್ರೆ ಅಲ್ವಾ, ವಿಷ್ಣುವರ್ಧನ್ ಮತ್ತು ಆರತಿ ಅವ್ರದ್ದು ತಗೊಂಡಿ. ಜೀವ ವೀಣಿ ನೀಡು ಮಿಡಿತದ ಸಂಗೀತ.

ಸುಖ ಸಂತೋಷ ಶುಭ ಸಂದೇಶ ಸಂದೇಶ ಸಂದೇಶ ಓ ಜೀವ ವೀಣಿನಿ ಮಿಡಿತದ ಸಂಗೀತ ಮಿಡಿಯುವ ಮನಗಳು ಎರಡೋ ಮಿಡಿತದ ರಾಗ

0: ಧನ್ಯವಾದಗಳು.
1: ಧನ್ಯವಾದಗಳು ಬೀನಾ ಮ್ಯಾಮ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
0: ಥ್ಯಾಂಕ್ ಯು.
1: ಎಸ್, ಬೀನಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ವಿಷ್ಣುವರ್ಧನ್ ಹಾಗೆ ಆರತಿ ಅವರು ನೆಚ್ಚಿನ ಜೋಡಿ ಅನ್ನೋದಾಗಿ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
2: ಮೇಡಮ್.
1: ನಮಸ್ತೆ.
2: ನಮಸ್ತೆ ಮೇಡಮ್, ಗಂಗಾವತಿಯಿಂದ ಸುಧಾ ಮಾತಾಡ್ತಾ ಇದ್ದೀನಿ.
1: ಸುಧಾ ಮೇಡಮ್ ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ಮೇಡಮ್, ನೀವು ಚೆನ್ನಾಗಿದ್ದೀರಾ?
1: ನಾನ್ ಕೂಡ ಚೆನ್ನಾಗಿದ್ದೀನಿ. ಆಯ್ತಾ ತಿಂಡಿ?
2: ಆಯ್ತು ನೋಡ್ರಿ, ರೊಟ್ಟಿ ಅಲ್ಲೇನೆ ಆಯ್ತು.
1: ಸೊ ಹಾಗೆ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಗೊತ್ತಾಗಿದೆ ಮೇಡಮ್, ಗೊತ್ತಾಗಿದೆ, ಕೇಳ್ತಾ ಇದ್ದೀನಿ.
1: ಹಾಡಿ ಮ್ಯಾಮ್, ನಿಮ್ಮ ನೆಚ್ಚಿನ ಜೋಡಿಯ ಹಾಡು.
2: ವಿಷ್ಣುವರ್ಧನ್ ಸುಹಾಸಿನಿ ಅವ್ರದ ಜೋಡಿ ನನ್ಗೆ ಇಷ್ಟ ಆಗುತ್ತೆ.
1: ಓಕೆ.
2: ಮಡಿಕೇರಿ ಸಿಪಾಯಿ ಮುತ್ತು ಕಾತು ಮರಿ.

0: நலிவாயி மனவே, குனிவாயி மனவே, எங்கட பந்தனா ஹசிரோ ஹசிரோ ஹசிரோ ஹசிரோ மடிக்கேறி சிப்பாயே முத்து காத்து மறையலு அதரா ஈ அதரா மதுரா ஓ மதுரா எங்கட பிரேமவு
1: ಸುಧಾ ಮ್ಯಾಮ್ ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಎಸ್, ಸುಧಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
2: ಹಲೋ
1: ನಮಸ್ತೆ.
2: ನಮಸ್ಕಾರಗಳು
1: ಸತೀಶ್ ಸರ್, ಹೇಗಿದ್ದೀರಾ?
2: ನಾವು ಸೂಪರ್ ಕಂಟ್ರಿ.
1: ನಾವು ಕೂಡ ಸೂಪರ್ ಆಗಿದ್ದೀವಿ. ತಿಂಡಿ ಆಯ್ತಾ?
2: ಇಡ್ಲಿ ಚಟ್ನಿ ಇತ್ತು ಇವತ್ತು.
1: ಓ ಸೂಪರ್ ಅಲ್ಲ. ನಮ್ದು ಇವತ್ತು ಏನಾಯ್ತು, ಪುಳಿಯೋಗರೆ ಆಯ್ತು ಸರ್.
2: ನಮ್ಮ ರಾಯರ ಆರಾಧನೆ, ಅದರಿಂದ ಎಲ್ಲ ನಾಡಿನ ಕೇಳುಗ ಎಲ್ಲ ಗುರು ಭಕ್ತರಿಗೂ ಗುರುರಾಯರ ಆಶೀರ್ವಾದ ಸದಾ ಇರ್ಲಿ ನಿಮಗೂ ಕೂಡ.
1: ಧನ್ಯವಾದಗಳು, ಧನ್ಯವಾದಗಳು ಸರ್.
2: ಆಯ್ತು. ಮತ್ತೆ ಇವತ್ತೆಲ್ಲ ನಮ್ಮ ನೆಚ್ಚಿನ ಜೋಡಿಗಳ ಬಗ್ಗೆ.
1: ಹೌದು.
2: ಜೋಡಿ ಅಂದ್ರೆ ಏನ್ ಗೊತ್ತಾ, ಇದು ಒಂದನ್ನೇ ಸೀಮಿತ ಮಾಡ್ಲಿಕ್ಕೆ ಹೇಳಲಿಕ್ಕೆ ಆಗುದಿಲ್ಲ, ನೂರಾರು ಜೋಡಿಗಳಿದ್ದಾವೆ. ಕೆಲವು ಚಿತ್ರಕಥೆ, ಆ ಚಿತ್ರ ಸನ್ನಿವೇಶ ಮತ್ತೆ ಆ ಕಥೆ ಮೇಲೆ ಎಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಜೋಡಿಗಳು ಇಷ್ಟ ಆಗ್ತವೆ. ಹಾಗಾಗಿ ನಾವೀಗ ಒಂದಕ್ಕೆ ಅವಕಾಶ ಇರುವುದಲ್ಲ. ನಮ್ಮ ರಾಜ್ ಗೀತಾ ಅಭಿನಯದ ದೇವತಾ ಮನುಷ್ಯ ಚಿತ್ರದ ಒಂದು ಗೀತೆಯನ್ನು ನೋಡುವ.
1: ಓಕೆ, ಹಾಡಿ ಸರ್.
2: ಹೃದಯದಲ್ಲಿ ಇದೇನಿದು ನದಿಯೊಂದು ಬಾಡಿದೆ, ಹೃದಯದಲ್ಲಿ ಇದೇನಿದು ನದಿಯೊಂದು ಬಾಡಿದೆ, ಕಲಕಲನೆ ಕಲರವ ಕೇಳಿ ಹೊಸ

का भीसुव गाळिगे ಗುಯ್ಯನ್ನುವ ದುಂಬಿಯ ಹಾಡಿನ ಮೋಡಿಗೆ ಈ ಮನಸ್ಸು ಸೋಲುತ್ತಿದೆ ಹೊಸ ಕನಸು.

0: ಹಾಡಿದೆ ಕಲ ಕಲನೆ ಕಲರವ ಕೇಳಿ ಹೊಸದಯಕ್ಕೆ ಹೂ ಅರಳಿ ಜೊತೆಯಲ್ಲಿ ಪ್ರೇಮ ಗೀತೆ ಹಾಡುವ ಸೈಕ ಹೃದಯದಲ್ಲಿ ಇದೇನಿದು ನದಿಯೊಂದು ಬಾಡಿದೆ.
1: ಓಕೆ, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ಅಲ್ಲೇನ್ರಿ, ಹಾಡಲ್ಲೇ ಏನೋ ಒಂದು ಜಾದೂ ಇದ್ದೇ ಇರ್ತದೆ.
1: ನಿಜ ನಿಜ
2: ಅಲ್ವಾ? ಹೌದು, ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ, ನಡೆಸಿಕೊಡ್ತಾ ಇದ್ದೀರಿ. ಧನ್ಯವಾದಗಳು, ವಂದನೆ.
1: ಧನ್ಯವಾದಗಳು ಸರ್.
2: ನಮಸ್ಕಾರ.
1: ನಮಸ್ಕಾರ. ಎಸ್, ಸತೀಶ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
3: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ಶಿವಶರಣ ಸರ್, ಹೆಂಗಿದ್ದೀರಿ?
3: ಆರಾಮಿದ್ದೀರಿ ನೋಡೋಣ? ತಾವಾಗಿದ್ದೀರಿ?
1: ನಾವು ಆರಾಮಿದೀವ್ರಿ.
3: ಊಟ ಆಯ್ತ್ರಿ?
1: ಊಟ ತಿಂಡಿ ಆಯ್ತ್ರಿ. ನಿಮ್ದ ಊಟ ಆಯ್ತೇನ್ರಿ?
3: ನಮ್ದು ಯಾರೇನು ಆಯ್ತ್ರಿ ಮೇಡಮ್? ಇವಾಗ
1: ಏನ್ ಮಾಡಿದ್ರಿ?
3: ಚಪಾತಿ ಮತ್ತು ಮೂಗಣಿ ಕಾಳು ಪಲ್ಯ ಮೇಡಮ್.
1: ಓಕೆ, ಸೂಪರ್ ರೀ. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ಲೇನ್ರಿ?
3: ಹಾ ಗೊತ್ತಿದೆ ಮೇಡಮ್, ಗೊತ್ತಿದೆ ಮೇಡಮ್. ಜೋಡಿ ಯಾವ ಜೋಡಿ ನಿಮಗೆ ಇಷ್ಟ?
1: ಹೌದು, ನಿಮ್ಮ ನೆಚ್ಚಿನ ಜೋಡಿಯ ಹಾಡನ್ನ ಹಾಡಬಹುದು.
3: ಜೋಡಿ ಇಷ್ಟ ಅಂದ್ರೆ ಮೇಡಮ್, ನಮಗೆ ಮನಮೆಚ್ಚಿದ ಹುಡುಗಿ ಜೋಡಿ ಮೇಡಮ್ ನಮ್ಗೆ ಇಷ್ಟ ಇದ್ದಿದ್ದು. ಶಿವರಾಜ್ ಕುಮಾರ್ ಮತ್ತು ಸುಧಾರಾಣಿ.
1: ಓಕೆ ಹಾಡ್ರಿ.
3: ಗೌರಿ ಮಗವು ಚಂದಿರನಂತೆ, ಗೌರಿ ಮಗವು ಹುಣ್ಣಿಮೆಯಂತೆ, ನನ್ನ ಬಂಗಾರಿ ಸಿಂಗಾರಿ ಗೌರಿಯ ಮಾತೆ ಮುತ್ತಂತೆ, ಜಿಂಕೆ ಮರಿಯೇ ಮುದ್ದು ಗಿಳಿಯೇ ಒಲಿದು ಬಂದ ಪ್ರೇಮ ಸಿರಿಯೇ ಕನಸನು ಕಾಣುವೆ. ಗೌರಿ ಮಗವು ಚಂದಿರನಂತೆ. ಧನ್ಯವಾದ ಮೇಡಮ್. ಧನ್ಯವಾದ ಮೇಡಮ್.
1: ಓಕೆ, ಧನ್ಯವಾದಗಳು ಶಿವಶರಣ ಸರ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
3: ಧನ್ಯವಾದ ಮೇಡಮ್. ಧನ್ಯವಾದ.
1: ಥ್ಯಾಂಕ್ ಯು ಶಿವಶರಣ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಕೂಡ ಮಾತನಾಡಿಸೋಣ. ಹಲೋ. ಓಕೆ, ಕರೆ ಕಟ್ ಆಗಿದೆ. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ
4: ಹಲೋ, ನಮಸ್ಕಾರ ಮೇಡಮ್. ಗುಡ್ ಮಾರ್ನಿಂಗ್, ನಾನು ಬ್ರಹ್ಮಾನಂದ್ ರಾನಡೆ, ವಿದ್ಯಾನಗರ, ಶಿವಮೊಗ್ಗ ಮಾತಾಡ್ತಾ ಇದ್ದೀನಿ.
1: ಗುಡ್ ಮಾರ್ನಿಂಗ್ ಬ್ರಹ್ಮಾನಂದ ಸರ್, ಹೇಗಿದ್ದೀರಾ?
4: ಫೈನ್ ಮೇಡಮ್, ತಾವ್ ಹೇಗಿದ್ದೀರಾ?
1: ನಾನ್ ಕೂಡ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ?
4: ಆಯ್ತು ಮೇಡಮ್, ತಿಂಡಿ ಮಾಡ್ಬೇಕು ಇವತ್ತು. ಕುಚಲಕ್ಕಿ ಗಂಜಿ, ಮಿಡಿ ಉಪ್ಪಿನಕಾಯಿ, ತುಪ್ಪ, ಉಪ್ಪು.
1: ವಾವ್, ಸೂಪರ್. ಸಂಡೇ
4: ಸ್ಪೆಷಲ್. ನಿಮ್ದು?
1: ನಮ್ದು ಇವತ್ತು ಪುಳಿಯೋಗರೆ.
4: ಓ, ಪೀಪರ್ ಪುಳಿಯೋಗರೆ.
1: ಹೌದು
4: ಮೇಡಮ್, ಇವತ್ತು ರಾಯರ ಆರಾಧನೆ ಇದೆ, ರಾಘವೇಂದ್ರ ಸ್ವಾಮಿಗಳದು.
1: ಹೌದು,
4: ನಾವೆಲ್ಲರೂ ನೆನ್ನೆ, ಇವತ್ತು, ನಾಳೆ ಮೂರು ದಿನ ಇದೆ. ನಾವೆಲ್ಲರೂ ರಾಯರನ್ನ ನೆನೆಯೋಣ, ಆಶೀರ್ವಾದ ಪಡೆಯೋಣ. ಎಲ್ಲರಿಗೂ ರಾಯರು ಒಳ್ಳೇದ್ ಮಾಡ್ಲಿ ಮೇಡಮ್.
1: ಓಕೆ, ನಿಮಗೂ ಕೂಡ.
4: ಮೇಡಮ್, ಇವತ್ತು ಒಳ್ಳೆ ಜೋಡಿಗಳ ಹಾಡನ್ನ ಹೇಳಿ ಕೇಳಿದ್ದೀರಾ?
1: ಹೌದು,
4: ನಾನು ಇದು ಇದರಿಂದ ತಗೊಂಡಿದ್ದೀನಿ ಮೇಡಮ್. ಸೀತಾರಾಮ ಚಿತ್ರದಿಂದ.
1: ಓಕೆ,
4: ಇವ್ರದ್ದು ಶಂಕರ್ ನಾಗ್ ಮತ್ತೆ ಮಂಜುಳಾ ಜೋಡಿದು.
1: ಓಕೆ,
4: ಎರಡು ಆಸೆ ನಂಗೆ ತುಂಬಾ ಇಷ್ಟ ಕೂಡ, ಅದನ್ನೇ ಹಾಡ್ತಾ ಇದ್ದೀನಿ.
1: ಓಕೆ ಹಾಡಿ ಸರ್.
4: ಒಂದೇ ಬಂದು ಆಸೆಯು ತೋಳಲಿ ಬಳಸಲು, ಒಂದೇ ಬಂದು ಬಯಕೆಯು ನಿನ್ನ ಮುದ್ದಾಡಲು, ನಿನ್ನ ಮುದ್ದಾಡಲು. ಒಂದೇ ಬಂದು ಆಸೆಯು ತೋಳಲಿ ಬಳಸಲು, ಒಂದೇ ಬಂದು ಬಯಕೆಯು ನಿನ್ನ ಮುದ್ದಾಡಲು, ನಿನ್ನ ಮುದ್ದಾಡಲು. ಕೈ ಬಳೆ ಗಲ್ಲೆನ್ನಲು ಎದೆಯು ಜಲ್ಲೆಂದಿದೆ, ತನುವು ಹೂವಾಗಿ ಮನವು ಹಾಯಾಗಿ ಸನಿಯಕ್ಕೆ ಬಾಲಿದೆ. ಕೈ ಬಳೆ ಗಲ್ಲೆನ್ನಲು ಎದೆಯು ಜಲ್ಲೆಂದಿದೆ, ತನುವು ಹೂವಾಗಿ ಮನವು ಹಾಯಾಗಿ ಸನಿಯಕ್ಕೆ ಬಾಲಿದೆ. ಓ ಪಳಿಸಾರ

0: ಬಂದು ಗಾಸೆಯು ತೋಳಲಿ ಬಳಸಲು, ಒಂದೇ ಬಂದು ಬಯಕೆಯು ನಿನ್ನ ಮುದ್ದಾಡಲು, ಹಾ ಹೇ ಹೌ ನಿನ್ನ ಮುದ್ದಾಡಲು. ಇನ್ನೂ ಇದೆ ಮೇಡಮ್, ಆದ್ರೆ ಸಾಕು.
1: ಓಕೆ,
0: ಮತ್ತೆ ನಮಗೆ ದಿನ ಒಂದ್ ಬಯಕೆ ಇರುತ್ತೆ, ಒಂದೇ ಒಂದು ಆಸೆಯು ದಿನ ಎಫ್ ಎಂ ರೇಡಿಯೋ ಜೊತೆಗೆ ಮಾತಾಡಲು ಅಂತ.
1: ಸೂಪರ್ ಸರ್,
0: ಅದು ಒಂದ್ ನಮ್ ಡೈಲಿ ಆಸೆ ಮೇಡಮ್.
1: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು. ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು, ಹಾಗೆ ಹೇಳ್ತಾ ಇದ್ರು ಪ್ರತಿದಿನ ರೇಡಿಯೋನ ಕೇಳುವ ಆಸೆ ಅಂತ ಹೇಳಿ. ಸೊ ಹಾಗೆ ತುಂಬಾ ಖುಷಿ ಆಗುತ್ತೆ, ಯಾಕಂತ ಹೇಳಿದ್ರೆ ನಿಮ್ಮ ಒಂದು ಅಭಿಮಾನ, ರೇಡಿಯೋ ಮೇಲಿರುವಂತಹ ಅಭಿಮಾನವನ್ನ ನಿಮ್ಮೆಲ್ಲರೂ ಕೂಡ, ಪ್ರತಿಯೊಬ್ಬರು ಕೂಡ ಇಷ್ಟು ಎಫರ್ಟ್ ಹಾಕಿ ಕರೆ ಮಾಡ್ತೀರಾ, ಇಷ್ಟೊಂದು ಟ್ರೈ ಮಾಡ್ತಿರ್ತೀರಾ, ಇಷ್ಟೋ ಸರ್ತಿ ಸಿಗೋದಿಲ್ಲ, ಸೊ ಈ ರೀತಿ ಇದ್ರೂ ಕೂಡ ಕರೆ ಮಾಡಿ ಮಾತನಾಡ್ತಿರಲ್ವಾ, ಪ್ರೀತಿ ವಿಶ್ವಾಸಕ್ಕೆ ನಾವು ಯಾವಾಗ್ಲೂ ಕೂಡ ಚಿರಋಣಿಯಾಗಿರ್ತೀವಿ ಅಂತ ಹೇಳ್ತಾ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವ್ರನ್ನ ಮಾತನಾಡ್ಸೋಣ. ಹಲೋ,
2: ನಮಸ್ತೆ.
1: ನಮಸ್ತೆ ವಿಶ್ವನಾಥ್ ಸರ್, ಹೇಗಿದ್ದೀರಾ?
2: ಸೂಪರ್ ಆಗಿದ್ದೀವಿ.
1: ಓಕೆ, ತಿಂಡಿ ಆಯ್ತಾ ಸರ್?
2: ಟೈಮ್ ಆಯ್ತು ಮಾತಾಡಕ್ ಸಿಕ್ಕಿದೆ. ಅಲ್ಲ
1: ಏನ್ ಸರ್,
2: ನಿಮ್ ಕರೆ ಸಿಕ್ಕಿದೆ, ಮಾತಾಡಕ್ ಸಿಕ್ಕಿದೆ ಕೆಲ ಟೈಮ್.
1: ಓಕೆ, ತಿಂಡಿ ಆಯ್ತಾ ಸರ್?
2: ತಿಂಡಿ ಆಗಿದೆ, ದೋಸೆ.
1: ದೋಸೆ, ಓಕೆ. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಮೆಚ್ಚಿದ ಜೋಡಿ.
1: ಏನ್ ಸರ್?
2: ಮೆಚ್ಚಿದ ಜೋಡಿ.
1: ಹೌದು, ನೆಚ್ಚಿನ ಜೋಡಿ. ಓಕೆ, ಹಾಡಿ ಸರ್.
2: ಜೀವ ವೇಣೆ ನೀಡು ಮಿಡಿತದ ಸಂಗೀತ, ಇಂದು ನನಗ ಸಂತೋಷ ಸಂಗೀತ, ಸಂತೋಷ ಸಂಗೀತವು ನಿನ್ನ ರಾತ್ರಿಯು ಕಳೆದು ಬಂದಿದೆ ಪ್ರೇಮದ ನಲು. ಇಷ್ಟ ಮೇಡಮ್.
1: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ವಿಶ್ವಾಸ್ ಅವರು ಕರೆ ಮಾಡಿದ್ರು, ಹಾಗೆನೆ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು, ಹಾಗೆ ಕಾರ್ಯಕ್ರಮವನ್ನ ಕೂಡ ಮುಂದುವರಿಸೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮವನ್ನ ತೆಗೆದುಕೊಳ್ಳುವಂತಹ ಸಮಯ ಆಗ್ತಾ ಇರುವುದರಿಂದ ಒಂದು ಚಿಕ್ಕ ವಿರಾಮವನ್ನ ತೆಗೆದುಕೊಂಡು ಆಮೇಲೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಮಧುರ ಗಾನ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಟೇಕ್ ಅ ಶಾರ್ಟ್ ಬ್ರೇಕ್.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: मुंगारु हंगामी ना बेले वीमे गागी ईग नोंदणी माडिकोळ्ळिरि।
2: बैंक सामान्य सेवा केंद्र ग्रामवन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
5: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
4: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
5: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
4: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
5: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಂ, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಂ, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಂ, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್ ಕೈಗೆ

0: ಭಾರತಕ್ಕೂ ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಮಧುರ ಗಾನ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಮಧುರ ಗಾನ ಕಾರ್ಯಕ್ರಮದಲ್ಲಿ ಇವತ್ತು ನಾನು ತಂದಂತಹ ವಿಷಯ, ನಿಮ್ಮ ನೆಚ್ಚಿನ ಜೋಡಿಯ ಹಾಡನ್ನು ಹಾಡಬಹುದು ಅಂತ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಈ ಹಾಡನ್ನು ಹಾಡ್ತಾ ಇದ್ರು. ಹಾಗಿದ್ರೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನು ಮಾತನಾಡಿಸೋಣ. ಹಲೋ. ಓಕೆ, ಕರೆ ಕಟ್ ಆಗಿದೆ. ಸೊ ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ,
4: ನಮಸ್ತೆ ಮೇಡಮ್.
3: ನಮಸ್ತೆ.
4: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಮೇಡಮ್.
3: ತಿಂಡಿ ಆಯ್ತಾ ಸುಬ್ರಹ್ಮಣ್ಯ ಸರ್? ಹೇಗಿದ್ದೀರಾ?
4: ಚೆನ್ನಾಗಿದ್ದೀನಿ ಮೇಡಮ್. ನೀವು ಹೇಗಿದ್ದೀರಾ ಮೇಡಮ್?
3: ನಾನು ಚೆನ್ನಾಗಿದ್ದೀನಿ.
4: ಹಾ ಮೇಡಮ್.
3: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ?
4: ಹಾ, ಗೊತ್ತಾಯ್ತು ಮೇಡಮ್. ಇವತ್ತು ನಾನು ಇದು ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಜೂಲಿ ಲಕ್ಷ್ಮಿ ಅವ್ರು ನಡೆಸಿರೋದೆ ಒಂದು ಗೀತೆ ತಗೊಂಡಿದ್ದೀನಿ ಮೇಡಮ್.
3: ಓಕೆ, ಸೂಪರ್, ಹಾಡಿ ಸರ್.
4: ಅರಳುತ್ತಿದೆ ಮೋಹ ಹೃದಯದಲ್ಲಿ, ದಾಹ ಹಿಂದೇಕೆ, ಹೀಗೇಕೆ, ಈ ರೀತಿ ನನಗೇಕೆ? ಒಲವಿನ ಕರೆ, ವಿರಹದ ಸೆರೆ, ಸೇರಿ ನಮಗಾಗಿ ತಂದಂತ ಹೊಸ ಕಾಣಿಕೆ. ಅರಳುತ್ತಿದೆ ಮೋಹ ಹೃದಯದಲ್ಲಿ, ದಾಹ ಹಿಂದೇಕೆ, ಹೀಗೇಕೆ, ಈ ರೀತಿ ನನಗೇಕೆ? ಈ ನಿನ್ನ ಮೊಗವು, ಈ ನಿನ್ನ ನಗುವು ಬಯಕೆಯ ತುಂಬುತ್ತ ಕುಣಿಸಿದೆ. ಈ ನಿನ್ನ ಪ್ರೇಮ ಸೆಳೆದು ನನ್ನನು ಸನಿಹ ಕರೆಯಲು ನಾ ಬಂದೆ. ಈ ನಿನ್ನ ಮನಸ್ಸು, ಈ ನಿನ್ನ ಸೊಗಸು ಹೊಸ ಹೊಸ ಕನಸನ್ನು ತರುತ್ತಿದೆ. ಎಂದೆಂದು ಹೀಗೆ ಸೇರಿ ಬಾಳುವ ಆಸೆ ಮನದಲ್ಲಿ ನೀ ತಂದೆ, ಆಸೆ ಮನದಲ್ಲಿ ನೀ ತಂದೆ. ಅರಳುತ್ತಿದೆ ಮೋಹ ಹೃದಯದಲ್ಲಿ, ದಾಹ ಹಿಂದೇಕೆ, ಹೀಗೇಕೆ, ಈ ರೀತಿ ನನಗೇಕೆ?
3: ಓಕೆ, ಸೂಪರ್ ಸರ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
4: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
3: ಥ್ಯಾಂಕ್ ಯು. ಎಸ್, ಸುಬ್ರಹ್ಮಣ್ಯ ಅವರು ಕರೆ ಮಾಡಿದ್ರು, ಬೆಂಗಳೂರಿನಿಂದ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಅದೇ ರೀತಿ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
5: ಹಲೋ ಮೇಡಮ್ ಅವರೇ, ನಮಸ್ಕಾರ.
3: ನಮಸ್ಕಾರ ಚಿಕ್ಕಪ್ಪನವರೇ, ಹೇಗಿದ್ದೀರಾ?
5: ನಾವು ಚೆನ್ನಾಗಿದ್ದೀವಿ ಮೇಡಮ್ ಅವರೇ, ನೀವ್ ಹೇಗಿದ್ದೀರಾ?
3: ನಾವು ಚೆನ್ನಾಗಿದ್ದೀವಿ. ತಿಂಡಿ ಆಯ್ತಾ?
5: ಹೌದು ಮೇಡಮ್ ಅವರೇ, ತಿಂಡಿ ಆಯ್ತು.
3: ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
5: ಹಾ ಮೇಡಮ್ ಅವರೇ, ಗೊತ್ತಾಗಿದೆ.
3: ಓಕೆ, ಹೇಳಿ ಸರ್, ನಿಮ್ಮ ನೆಚ್ಚಿನ ಜೋಡಿ ಯಾರು?
5: ನಮ್ಮ ನೆಚ್ಚಿನ ಜೋಡಿ ಡಾಕ್ಟರ್ ರಾಜ್ಕುಮಾರ್ ಅವರು ಮೇಡಮ್ ಅವರೇ.
3: ಓಕೆ, ಹಾಡಿ ಸರ್. ಡಾಕ್ಟರ್ ರಾಜ್ಕುಮಾರ್ ಅವರು, ಹಾಗೆ ಅವರ ಜೊತೆಗೆ ಅಭಿನಯಿಸಿದ್ದವರು ಯಾರು?
5: ಜಯಪ್ರದಾ ಅವರು ಮೇಡಮ್ ಅವರೇ.
3: ಓಕೆ, ಹಾಡಿ ಸರ್.
5: ಹಾಡ್ಲಾ ಮೇಡಮ್ ಅವರೇ?
3: ಹಾಡಿ ಹಾಡಿ ಸರ್.
5: ನಾವು ಯಾರಿಗೂ ಕಮ್ಮಿ ಇಲ್ಲ, ನಾವು ಯಾರಿಗೂ ಕಮ್ಮಿ ಇಲ್ಲ ಅಂದ್ರೆ, ನಾವು ಯಾರಿಗೂ ಕಮ್ಮಿ ಇಲ್ಲ. ನಮ್ ಯಜಮಾನ ಅಂದ್ರೆ ಸುಮ್ನೆ ಅಲ್ಲ, ಹಾಗ ಬಾದಾರಿಗೆ ರಾಣಿ ನಿಂಗೆ ಬುದ್ಧಿ ಇಲ್ಲ, ಒಣ ಜಂಬ ಮೈಗೆ ಒಳ್ಳೇದಲ್ಲ. ಜಂಬ ಬಂತು ತನ್ನ ತಾನೇ ಬಂತು.
3: ಓಕೆ, ಸೂಪರ್ ಸರ್, ಧನ್ಯವಾದಗಳು ಚಿಕ್ಕಪ್ಪ ಅವರು ಕರೆ ಮಾಡಿದ್ದಕ್ಕೆ.
5: ಧನ್ಯವಾದಗಳು ಮೇಡಮ್ ಅವರೇ.
3: ಓಕೆ, ಎಸ್, ಚಿಕ್ಕಪ್ಪ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
6: ಹಲೋ, ನಮಸ್ತೆ ಮೇಡಮ್.
3: ನಮಸ್ತೆ ರೀ. ನಮಸ್ತೆ ಸರ್, ಹೆಂಗಿದ್ದೀರಿ?
6: ಆರಾಮದೇ ನೋಡ್ರಿ ಮೇಡಮ್. ಕಾರ್ಯಕ್ರಮ ಸೊಪ್ಪರವಾಗಿ ಮೂಡಿ ಬರಕತ್ತಲ್ರಿ, ಕಾರ್ಯಕ್ರಮ ಕೇಳ್ಕೋತ ಕೂತೇನ್ ನೋಡಿ.
3: ಹೌದೇನ್ರಿ?
6: ಹ್ಞೂನ್ರಿ.
3: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಅಂತೂ ಗೊತ್ತಾಗಿದೆ ಅಂತ ಆಯ್ತಲ್ಲೇನ್ರಿ
6: ಮೇಡಮ್? ಗೊತ್ತಾಗಿದೆ. ಒಟ್ಟು ಜೋಡಿ, ಒಟ್ಟು ಯಾವಾಗ ನಮ್ ನೆಚ್ಚಿನ ಜೋಡಿ ಇದ್ದುದ್ದು ಆಡ್ಬೇಕ್ರಿ ಒಟ್ಟು.
3: ಹೌದ್ರಿ, ನಿಮ್ಮ ನೆಚ್ಚಿನ ಜೋಡಿ ಯಾರ್ರಿ?
6: ನಮ್ದು ನೋಡ್ರಿ ಜಯಮಾಲಾ ಹಾಗೂ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೋಡಿ ರೀ ನಮಗ.
3: ಓಕೆ,
6: ಯಾಕಪ್ಪ ಅಂದ್ರೆ ಶಂಕರ್ ಗುರು ಪ್ರತಿ ಒಂದೊಂದು ಪಿಕ್ಚರ್ ಆಗಿ ನಡೆಸ್ಯಾರ ಅವ್ರು, ಜಯಮಾಲಾ ಅವರು ಬಡವರು ಬಂದು ಅದಕ್ಕೆ ಜೋಡಿ ಮತ್ತೆ ಗಿರಿಕನ್ನದ ಹಾಡ್ತಿ ನೋಡ್ರಿ ಮೇಡಮ್ ನಾವೊಂದು.
3: ಓಕೆ, ಹಾಡ್ರಿ.
6: ಥೈ ಥೈ ಥೈ ಥೈ ಬಂಗಾರಿ, ಥೈ ಥೈ ಥೈ ಅನ್ನು ಸಿಂಗಾರಿ, ಬೆಟ್ಟದ ಮೇಲಿಂದ

0: ಓಡೋಡಿ ಬಂದಂತ ಕಾವೇರಿ ವಯ್ಯಾರಿ ಹಾಡಿ ನಲಿ ನಲಿ ಮಯೂರಿ ಥೈ ಥೈ ಥೈ ಥೈ ಬಂಗಾರಿ ಥೈ ಥೈ ಥೈಯನ್ನು ಸಿಂಗಾರಿ ಕಾನನದ ದೇವತೆಯಂತೆ ಬಂದಿರುವೆ ಎದುರಲ್ಲಿ ಜೇನಾಗಿ ನೀ ತುಂಬಿರುವೆ ಈ ನನ್ನ ಮೈಯಲ್ಲಿ ಈ ನನ್ನ ಮೈಯಲ್ಲಿ ಹಲಲಲೆ ಥೈ ಥೈ ಥೈ ಥೈ ಬಂಗಾರಿ ಥೈ ಥೈ ಥೈಯನ್ನು ಸಿಂಗಾರಿ ಬೆಟ್ಟದ ಮೇಲಿಂದ ಓಡೋಡಿ ಬಂದಂತ ಕಾವೇರಿ ವಯ್ಯಾರಿ ಹಾಡಿ ನಲಿ ನಲಿ ಮಯೂರಿ. ಧನ್ಯವಾದಗಳು ಮೇಡಮ್.
1: ಧನ್ಯವಾದಗಳು ನವಾಸ್ ಸರ್, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಥ್ಯಾಂಕ್ ಯು ನವಾಸ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
2: ಹಲೋ,
1: ನಮಸ್ತೆ, ಗುಡ್ ಮಾರ್ನಿಂಗ್ ರಾಘವೇಂದ್ರ ಸರ್, ಹೇಗಿದ್ದೀರಾ? ತಿಂಡಿ ಆಯ್ತಾ ಸರ್?
2: ಮಳೆ ಉಂಟಾ ಮೇಡಮ್?
1: ಮಳೆ ಇಲ್ಲ ಸರ್ ಇವತ್ತು. ನಿಮ್ ಕಡೆ ಮಳೆ ಇದೆಯಾ? ಸ್ವಲ್ಪ ಸ್ವಲ್ಪ ಬರ್ತಿದ್ಯಾ? ಓಕೆ, ಸೊ ಹಾಗೆ ಜೋಡಿ ಸಾಂಗ್ ರೆಡಿ ಇದ್ದೀರಾ ಹಾಡ್ಲಿಕ್ಕೆ?
2: ಭಾರತಿ ವಿಷ್ಣುವರ್ಧನ್ ಅವರು.
1: ಓ ಸೂಪರ್.
2: ಬಂಗಾರ ಜಿಂಕೆ
1: ಹಾಡಿ ಹಾಡಿ ಸರ್.
2: ಒಲುಮೆ ಸಿರಿಯ ಕಂಡು ಬಯಕ್ಕೆ ಸಿಹಿಯ ಉಂಡು ಪ್ರೀತಿ ಮಾತಾಡಿದೆ ಬಾಳು ರಂಗಾಗಿದೆ ಮುಂಗಾರು ಕಾಣದೆ ಕಾಡಿನ ನವಿಲು ತಾನಾಡದು.
1: ಓಕೆ ಸೂಪರ್ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್ ಸರ್, ರಾಘವೇಂದ್ರ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಕೂಡ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ. ಓಕೆ, ಕರೆ ಕಟ್ ಆಗಿದೆ, ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ.
3: ಹಲೋ ರಕ್ಷಿತಾ.
1: ನಮಸ್ತೆ.
3: ನಮಸ್ತೆ
1: ಶುಭ ಮೇಡಮ್, ಹೇಗಿದ್ದೀರಾ?
3: ಹೌದು, ಚೆನ್ನಾಗಿವೆ ನೋಡಿ. ಇವಾಗ ಕಾಲ್ ಮಾಡ್ಬೇಕು ಅಂತ ಅನ್ಕೊಂಡ್ ಮಾಡಿರ್ಲಿಲ್ಲ, ಸುಮ್ನೆ ಮಾಡದೆ ಸಿಕ್ಕಿದೆ ನೋಡಿ. ಲೈನ್
1: ಸುಮ್ನೆ ಮಾಡಿದ್ರು ಸಿಕ್ಬಿಡ್ತಾ?
3: ಸಿಕ್ಕಿದೆ ನೋಡಿ, ಅದು ಎಲ್ಲಿ ಹೊರಗಡೆ ಇದ್ದೆ ನಾನು.
1: ಓಕೆ,
3: ಅದು ಇವತ್ತು ರಾಯರ ಮಠ ರಾಯರ ಆರಾಧನೆ ನಡೀತಾ ಇದೆ. ಎಲ್ಲರಿಗೂ ಗುರು ರಾಯರು ಆಶೀರ್ವಾದ ಸಿಗ್ಲಿ ಅಂತ ಹೇಳ್ತಾ ಜೋಡಿ ಹಾಡು ಹೇಳ್ಬೇಕು ಅಂದ್ರಲ್ಲ.
1: ಹೌದು, ಜೋಡಿ ಹಾಡನ್ನ ಹಾಡ್ಬೇಕು.
3: ಹಾಗೆ ಕೇಳ್ತಾ ಇದ್ದೆ, ರಾಘವೇಂದ್ರ ಅಂತ ಹೇಳ್ತೀನಿ.
1: ಓಕೆ,

0: ವಂದನೆ. ಥ್ಯಾಂಕ್ ಯು.
1: ಓಕೆ, ಧನ್ಯವಾದಗಳು.
0: ಧನ್ಯವಾದಗಳು ಅರ್ಪಿತ.
1: ರಕ್ಷಿತಾ.
0: ರಕ್ಷಿತಾ,
1: ಎಸ್, ಶುಭ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ. ಹಲೋ.
2: ಮೇಡಮ್
1: ಕೇಳಿಸ್ತಾ ಇದ್ಯಾ?
2: ಹಾ ಕೇಳ್ತಾ ಇದೆ. ರೇಡಿಯೋ ಆಗಿದ್ದೆ ಮೇಡಮ್, ಆಫ್ ಮಾಡಿ ಆಫ್ ಮಾಡೋಣ ಅಂತ ಇದಾದೆ.
1: ಓಕೆ. ಅನಂತರ ಸರ್, ತಿಂಡಿ ಆಯ್ತಾ?
2: ಹಾ ತಿಂಡಿ ಆಯ್ತು ಮೇಡಮ್. ಇವತ್ತು ಮುದ್ದೆ ನುಗ್ಗೆ ಸೊಪ್ಪಿನ ಹೆಸರು ಮೇಡಮ್.
1: ಓಕೆ, ಸೂಪರ್. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ನಮ್ದು ನೀವು ಅಥಣಿ ಅನ್ಕೊಂಡಿದ್ದೀರಾ, ನಮ್ದು ಅಥಣಿ ಅಲ್ಲ ಮೇಡಮ್.
1: ಓಕೆ, ಯಾವೂರು ಸರ್?
2: ಹಿರಿಯೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ ಮೇಡಮ್. ಗೊರ್ಲಡ್ಕು ಊರು.
1: ಗೊರ್ಲಡ್ಕು. ಓಕೆ ಓಕೆ ಸರ್.
2: ಹಾ ಮೇಡಮ್, ಎಂದಾದ್ರು ನೀವು ಅಥಣಿ ಅಥಣಿ ಅಂತಿದ್ರಿ.
1: ಓಕೆ, ಸೊ ಮೇಬಿ ಕನ್ಫ್ಯೂಸ್ ಆಗಿದೆ ಅನ್ಸುತ್ತೆ ನಿಮ್ ಊರು ಅಥಣಿ ಅಂತ.
2: ಕನ್ಫರ್ಮ್ ಮಾಡೋಣ ಅಂತ ಹೇಳಿದೆ ಮೇಡಮ್.
1: ಓಕೆ, ಧನ್ಯವಾದಗಳು ಅನಂತರ ಸರ್. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಅದೇ ಜೋಡಿ ಹಾಡುಗಳನ್ನ ಆಡ್ಬೇಕಂತ.
1: ಹೌದು.
2: ಹಾ ಮೇಡಮ್, ನಾನು ಒಂದೇ ಆಡ್ತೀನಿ ಮೇಡಮ್. ಅರಳುತ್ತಿದೆ ಮೋಹ ಹೃದಯದಲ್ಲಿ ದಾಹ, ಹಿಂದೇಕೆ ಈಗೇಕೆ ಈ ರೀತಿ ನನಗೇಕೆ, ಹರೆಯದ ತೆರೆ ಸರಿಸಿದ ತೆರೆ ಸೇರಿ ನಮಗಾಗಿ ಬಂದಂತ ಹೊಸ ಕಾಣಿಕೆ. ಅರಳುತ್ತಿದೆ ಮೋಹ ಹೃದಯದಲ್ಲಿ ದಾಹ, ಹಿಂದೇಕೆ ಈಗೇಕೆ. ಥ್ಯಾಂಕ್ ಯು ಮೇಡಮ್.
1: ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ. ಅನಂತರಾಜ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೇನೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ
3: ಹಲೋ
1: ಹಲೋ,
3: ನಮಸ್ಕಾರ ಮೇಡಮ್.
1: ನಮಸ್ತೆ, ಯಾರಿದು?
3: ಹೈದರಾಬಾದ್ ತಾಲೂಕು ಅಂಪಸಾಗರ ಸೋಮಶೇಖರ್ ಕಟ್ಟಿ.
1: ಸೋಮಶೇಖರ್ ಸರ್, ಹೇಗಿದ್ದೀರಾ?
3: ಆರಾಮ್ ಮೇಡಮ್, ನೀವು?
1: ನಾನು ಕೂಡ ಆರಾಮಾಗಿದ್ದೀನಿ. ತಿಂಡಿ ಆಯ್ತಾ?
3: ನಿಮ್ದು?
1: ನಮ್ದು ಕೂಡ ಆಯ್ತು ಸರ್. ಓಕೆ, ಹಾಗೆ ಇವತ್ತಿನ ಟಾಪಿಕ್
3: ನೋಡ್ರಿ ಮೇಡಮ್.
1: ಏನ್ ಸರ್?
3: ವಿಷ್ಣುವರ್ಧನ್ ಅಂತ ಆಡ್ತೀನಿ ನೋಡ್ರಿ.
1: ಓಕೆ ಹಾಡಿ ಸರ್. ಹಲೋ ಹಲೋ ಹಲೋ ಹಲೋ
3: ಹಲೋ,
1: ಹಾಡಿ ಹಾಡಿ ಸರ್.
3: ಯುಗ ಯುಗಗಳೇ ಸಾಗಲಿ, ನಮ್ಮ ಪ್ರೇಮ ಶಾಶ್ವತ, ಹಿರಿ ಗಗನವೇ ಬೀಳಲಿ, ನಮ್ಮ ಪ್ರೀತಿ ಶಾಶ್ವತ. ನದಿ ಸಾಗರ ಕೆರಳಲಿ, ನಮ್ಮ ಪ್ರೇಮ ಶಾಶ್ವತ, ಜಗವೇನೇ ಹೇಳಲಿ, ನಮ್ಮ ಪ್ರೀತಿ ಶಾಶ್ವತ. ಯುಗ ಯುಗಗಳೇ ಸಾಗಲಿ, ನಮ್ಮ ಪ್ರೇಮ ಶಾಶ್ವತ.
1: ಓಕೆ ಸೂಪರ್ ಸರ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ, ಧನ್ಯವಾದಗಳು.
3: ಓಕೆ ಮೇಡಮ್, ಥ್ಯಾಂಕ್ ಯು.
1: ಥ್ಯಾಂಕ್ ಯು. ಎಸ್ ಎಸ್ ಸೋಮಶೇಖರ್ ಅವರು ಕರೆ ಮಾಡಿದ್ರು. ಹಾಗೆ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತನಾಡಿಸೋಣ. ಹಲೋ.
4: ಹಾ ನಮಸ್ತೆ ಮೇಡಮ್, ಸತೀಶ್ ವಿದ್ಯಾನಗರ.
1: ನಮಸ್ತೆ ಸತೀಶ್ ಸರ್, ಹೇಗಿದ್ದೀರಾ? ತಿಂಡಿ ಆಯ್ತು ಸರ್, ನಿಮ್ದು ಆಯ್ತಾ?
4: ನಮ್ದು ಆಯ್ತು ಮೇಡಮ್.
1: ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
4: ಕೇಳ್ತಾ ಇದೀನಲ್ಲ ಮೇಡಮ್.
1: ಓಕೆ ಹೇಳಿ ಸರ್, ನಿಮ್ಮ ನೆಚ್ಚಿನ ಜೋಡಿ ಯಾರು?
4: ಮೇಡಮ್ ರಾಜ್ಕುಮಾರ್ ಲಕ್ಷ್ಮಿ ಅವರು ಚೆನ್ನಾಗಿತ್ತು ಮೇಡಮ್, ಆ ಟೈಮ್ ಅಲ್ಲಿ ಬಹಳ ಚೆನ್ನಾಗಿತ್ತು, ಈಗಲೂ ನೋಡಕ್ ಖುಷಿ ಆಗುತ್ತೆ. ಒಂದು ಆಡ್ತೀನಿ ಮೇಡಮ್ ಒಂದು.
1: ಓಕೆ ಹಾಡಿ ಸರ್.

ಆ ಕೆಂಪು ತಾವರೇ ಆ ನೀರಿಗಾದರೆ ಈ ಹೊನ್ನ ತಾವರೇ ನನ್ನ

ಮಿಂಚೆಂಬಳ್ಳಿಗೇ ಮೇಘದಾಸರೇ ಈ ಹೆಣ್ಣ ಬಾಳಿಗೆ ನಿನ್ನ

ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ, ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಥ್ಯಾಂಕ್ ಯು. ಎಸ್, ಸತೀಶ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಸೊ ಹಾಗೇನೆ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಕೂಡ ಬರ್ತಾ ಇರೋದ್ರಿಂದ ಇವತ್ತಿನ ನಮ್ಮ ಈ ಮಧುರ ಗಾನ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9627926860969 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಹಾಗೆ ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಮಧುರ ಗಾನ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರೆಜಿಮೆಂಟಲ್ ಕಾಲ್ಸ್. ಸೊ ಅಂದರೆ ಆ ಆ ಅದನ್ನು ಹೇಳಿಕೊಂಡೆ ಅವರು ಯುದ್ಧ ಭೂಮಿಯಲ್ಲಿ ನುಗ್ತಾ ಇರ್ತಾರೆ, ಅದನ್ನು ಹೇಳಿಕೊಂಡೆ ಅವರು ತಮ್ಮ ಯುದ್ಧವನ್ನು ಮಾಡ್ತಿರ್ತಾರೆ. ಹಾಗೆಯೇ ಅವ್ರ ಆರ್ಟಿಲರಿ ಡಿವಿಷನ್ನಲ್ಲಿದ್ದಂತಹ ಸೈನಿಕ ದೀಪ್ ಚಂದು ಅವರ ಒಂದು ರೆಜಿಮೆಂಟಲ್ ಕೂಗು ಗ್ಲೋರಿ ಆರ್ ಡೆತ್,
1: ದೂಸರ ದಿ ಡಿಸ್ಟ್ರಾಯ್
0: ಡಿಸ್ಟ್ರಾಯ್
1: ದಿ ಡಿಸ್ಟ್ರಾಯ್
0: ದಿ ಡಿಸ್ಟ್ರಾಯ್.
1: ನೋಡಿ
0: ಎಂತಹ ಪೂರ್ತಿ ಪೂರ ಡಿಸ್ಟ್ರಾಯ್ ಕರೆಂಗೇ, ಕುಚ್ ನಹಿ ಛೋಡೆಂಗೆ ವಹಾಂ ಪೆ
1: ಬಸ್.
0: ವೆರಿ ಗುಡ್, ವೆರಿ ಗುಡ್. ಓಕೆ ಓಕೆ, ಅವ್ರ ಆಪ್ಕಾ ಲಿಯೆ ಅವರೇ ಪ್ರಶ್ನೆ. ಉಸ್ ದದರ್ನಾಕ್ ಬಾಂಬ್ ಧಮಾಕೆ ಜೋ ಹುವಾ ಥಾ, ಜಬ್ ಅಪ್ನೆ ಏಕ ಬಾಂವ್ ಔರ್ ದೋನೋ ಪೇರ್ ಕೋಗಿದ್ದೀಯಾ, ತೋ ಉಪಸ್ಥಲ್ ಮೇ ಹೋಶ್ ಆನೆ ಪರ್ ಆಪ್ಕೋ ಮನ್ ಮೇ ಸಬ್ಸೆ ಪಹಲ ವಿಚಾರ ಕ್ಯಾ ಆ ಗಯಾ ಥಾ?
1: ಜಬ್ ಮುಜೆ ಹೋಶ್ ಆಯಾ ಥಾ ತೋ ಸಬ್ಸೆ ಪಹಲೆ ವಿಚಾರ ಆಯಾ, ಮತಲಬ್ ಹೋಶ್ ಆತೇ ಹಿ ಕಿ ಮೈ ಜಿಂದಾ ಹೂಂ, ಫಸ್ಟ್ ಪ್ರಯೋರಿಟಿ. ಫಿರ್ ಮುಜೆ ಪತಾ ಚಲಾ ಕಿ ಮೇರೀ ಟಾಂಗೇ ನಹೀ ರಹಿ, ಕ್ಯೂಂಕಿ ಮುಜೆ ನಹೀ ಪತಾ ಥಾ, ಹಾಥ ಕಾ ತೋ ಪತಾ ಥಾ ಮುಜೆ, ಮಗರ್ ಟಾಂಗೋ ಕಾ ಪತಾ ನಹೀ ಥಾ. ಸರ್ ಸಾಢೇ ಛೇ ಫುಟ್ ಸೇ ಸಾಢೇ ತೀನ್ ಫುಟ ಹೈಟ್ ಹೈ. ತೋ ಪಹಲಾ ಪಲ್ ಮೇರೀ ಬೀವಿ ಕಿ ಕಿಸ್ ಬಾಯಿಸ್ ಸಾಲ ಉಮರ್ ಥಿ, ಗಾಂವ್ ಮೇ ರಹತೇ ಥೇ, ತೋ ಗಾಂವ್ ಕಿ ಎಂಟ್ರಿ ಹೋತಿ ಹೈ, ಮದರ್ ಫಾದರ್ ವಾಇಫ್ ವಗೈರಾ ಸಾಸ್ ಸಸುರ. ತೋ ಪಲ್ ಆಯಾ ಕಿ ಉಸ್ ಲಡ್ಕಿ ಕಿ ಕ್ಯಾ ಗಲ್ತಿ ಹೈ, ಉಸ್ನೇ ದೇಖ್ ಫೌಜಿ ಕೆ ಸಾಥ್ ಶಾದಿ ಕಿಯಾ, ವೋ ಬಿಚಾರಿ ಮುಜೆ ದೇಖ್ ಕರ್ಕೆ ಉಸ್ಕೆ ದಿಲ್ ಮೇ ಕ್ಯಾ ಪ್ರಭಾವ ಆಯೇಗಾ, ಏಕ ಡೇಢ್ ಸಾಲ ಕಾ ಬಚ್ಚಾ ಹೈ. ತೋ ವೋ ಮೇರಾ ಜೊ ದರ್ದ್ ಥಾ ವೋ ಏಕದಮ್ ಹೋ ಗಯಾ, ಟ್ರಾನ್ಸಾಕ್ಷನ್ ಮತಲಬ್ ಉಸ್ ಸ್ಟೇಟ್ಮೆಂಟ್ ಡಿವೈಡ್ ಹೋ ಗಯಾ ಕಿ ಯಾರ್ ಮೈ ತೋ ಫೌಜಿ ಆದಮಿ ಫಿರ್ ಭಿ ಸೈನ್ ಕರ್ ಲೂಂಗಾ, ಮಗರ್ ವೋ ಕೈಸೆ ಸೈನ್ ಕರ್ ಸಕೇಗಿ. ತೋ ಫಿರ್ ಜೈಸೆ ಗಾಂವ್ ಸೇ ಮೇರಿ ವಾಇಫ್ ಕೋ ಆಯೇ, ಉಸ್ನೇ 110 ಹೋತಿ ಥಿ ಫೌಜ್ ಮೇ, ತೋ 110 ಮೇ ಬಿಠಾ ಕೇ ಹಾಸ್ಪಿಟಲ್ ಲೇಕೆ ಆತೇ ಥೇ. ತೋ ಜೈಸೆ ಸರ್ ಬೈಠೆ ವೈಸೆ ಸೈಡ್ ಮೇ ಬಿಠಾ ದೇತೇ ಥೇ. ತೋ ತಬ್ ತಕ್ ಮೈನೆ ಐಸೆ ಪೂರಾ ಲಗಾ ಹುವಾ ಥಾ ಸಬ್ ಕುಛ, ಐ ಬಿ ಯೇ ವೋ, ಮಗರ್ ಮೈ ಬೋಲ್ತಾ ಥಾ ಧೀರೆ ಧೀರೆ. ಮತಲಬ್ ತೋ ಮೈ ಕ್ಯಾ ಕರ್ತಾ ಥಾ, ಮೇರೆ ಸಾಥಿಯೋ ಕೋ ಬತಾಯಾ ಕಿ ಮೇರೆ ಪಾಂವ್ ಕೇ ಆಗೇ ತಕಿಯಾ ಲಗಾ ದೋ ಔರ್ ಚದರ್ ಡಾಲ್ ಕೇ ರಖನಾ. ತೋ ಮೇರಿ ವಾಇಫ್ ಕೋ ಯೇ ನಾ ಪತಾ ಚಲನಿ ಚಾಹಿಯೇ ಕಿ ಮೇರಿ ಟಾಂಗೇ ಭೀ ನಹೀ ಹೈ. ತೋ ಕಾಫಿ ಮಹೀನೋ ತಕ್ ಮೈನೆ ಅಪ್ನಿ ವಾಇಫ್ ಕೋ ಯೇ ನಹೀ ಪತಾ ಚಲನಿ ದಿಯಾ ಕಿ ಮೇರಿ ಟಾಂಗೇ ಭೀ ಹೈ ಕ್ಯಾ ನಹೀ. ಔರ್ ಯೇ ಥಾ ಕ್ಯೂಂಕಿ ಐಸೆ ನಾ ಕಿ ವಕ್ತ್ ಕೇ ಸಾಥ್ ಮೇ ತೋ ಘಾವ್ ಕಮ್ ಹೋ ಜಾತೇ ಹೈ, ಮಗರ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಮೇ ಯೇ ಬದಲಾವ್ ಆ. ದೂಸರಾ ಥಾ ಕಿ ತೋ ಆಪ್ ಬಚಪನ್ ಸೇ ದಿವ್ಯಾಂಗ್ ಹೋತೇ ಹೋ ನಾ, ತೋ ಆಪ್ ಸ್ಟ್ರಗಲ್ ಕರ್ ಸಕತೇ ಹೋ. ನಹೀ, ಬಚಪನ್ ಸೇ ದಿವ್ಯಾಂಗ್ ಹೋತಾ ತೋ ಬಂದಾ ಸ್ಟ್ರಗಲ್ ಕರ್ ಲೇತಾ ಹೈ.
0: ಓಕೆ,
1: ಮಗರ್ ಆಪ್ ಸಬ್ ಕುಛ ಖಾನೆ ಕೆ ಬಾದ್, ಜೈಸೆ ಆಪ್ನೆ ಬೋಲಾ ಕಿ ಮೂಂಗ್ ಕೇ ಲಡ್ಡು ಖಾವೋ ನಾ ಖಾವೋ ತೋ ಪಸ್ತಾನೆ ವಾಲಿ ಬಾತ್ ಥೀ. ತೋ ಯೇ ಮೇರೇ ಲಿಯೆ ಏಕ ಜೀವನ್ ಮೇ ಐಸಾ ಅನುಭವ ಆ ಗಯಾ ಥಾ ಕಿ ಬಚಪನ್ ಸೇ ತೋ ಟ್ರಾವೆಲ್ ಕರ್ ಲೇಗಾ ಬಂದಾ, ಕ್ಯೂಂಕಿ ಮೈ ಏಕ ಪೈಲಟ್ ಟೈಪ್ ಚಲ್ತಾ ಥಾ, ಜೋ ಆಪ್ ವಿಐಪಿ ಆತೇ ಹೈ, ಹೈಟ್ ರಹತೀ ಥೀ, ಮುಚ್ಚೇ ಥೀ, ತುರ್ಲಮ್ ಫುರ್ಲಮ್ ಸ್ಪೆಷಲ್ ಗಾರ್ಡ್ ಕಾ ಬಂದಾ ಥಾ. ಜೈಸೆ ಫೌಜ್ ಮೇ ಆಪ್ ದೇಖತೇ ಹೋ ಕಭಿ, ಜೋ ವಿಐಪಿ ಹಮಾರೇ ಜನರಲ್ ಆತೇ ತೋ ಆಗೇ ಚಲತೇ ಹೈ ನಾ, ಔರ್ ಜಬ್ ಗಾರ್ಡ್ ನಹೀ ಬೋಲ್ತೇ, ಟಿವಿ ಮೇ ಕೈ ಬಾರ್ ಆತೇ ಹೈ. ತೋ ವೋ ಪಲ್ ಯೇ ಥಾ ಕಿ ಭೈ ವೋ ಜೀವನ್ ಜೀನಾ ಹೈ, ಔರ್ ಆಜ್ ಯೇ ಜೀವನ್ ಹೋ ಗಯಾ, ತೋ ಕೈಸೆ ಹುವಾ, ಕ್ಯೂಂ ಹುವಾ, ಅಭಿ ಕ್ಯೂಂ ಹುವಾ, ಏಕ ಜಂಗೇ ಮೈದಾನ್ ಮೇ ನಹೀ ಹುವಾ. ತೋ ವೋ ಬಡೀ ಗಹಮಾ ಗಾಮಿ ಜೀವನ್ ಮೇ ಚಲತಿ ಥಿ ಕಿ ಕ್ಯಾ ಹೋಗಾ, ಕೈಸೆ ಹೋಗಾ, ಮತಲಬ್ ಇಸಿ ಗಹಮಾ ಗಾಮಿ ಮೇ ಚಲತೇ ಚಲತೇ ಟೈಮ್ ಬೀತಾ. ಟೈಮ್ ಬೀತನೇ ಕೇ ಬಾದ್ ಮೇ ಮೇರಿ ವೈಫ್ 3 ಮಹೀನೆ ಸೇ ಫ್ಯಾಮಿಲಿ ವೇ ಮೇ ಥಿ, ತೋ ಡೆಲಿವರಿ ಕಾ ಟೈಮ್ ಆ ಗಯಾ, 9 ಮಹೀನೆ ಹೋ ಗಯೇ. ಮೈ ಭಿ ಹಾಸ್ಪಿಟಲ್ ಮೇ, ಡೇಢ್ ಸಾಲ ಕಾ ಬಚ್ಚಾ ವೋ ತೋ ಗೋದಿ ಮೇ ಥಾ ಹೀ, ಮೇರಿ ವೈಫ್ ಕೋ ಭಿ ಅಡ್ಮಿಟ್ ಕರ್ ದಿಯಾ. ತೋ ಉಸ್ ಟೈಮ್ ಮನ್ ಮೇ ವಿಚಾರ ಆ ಕಿ ಯಾರ್ ಬೇಟಿ ಹೋ ಗಯೀ, ಕ್ಯೂಂಕಿ ಏಕ ಬೇಟಾ ಆಲ್ರೆಡಿ ಥಾ, ದೋನೋ ಕಾ ಪ್ಲಾನಿಂಗ್ ಥಾ ಮಿಯಾ ಬೀಬಿ ಕಾ ಕಿ ಭೈ ಬೇಟಿ ಹೋ ಜಾಯೇಗಿ. ತೋ ಮಗರ್ ಬೇಟಾ ಹುವಾ, ತೋ ಬೇಟಾ ಹುವಾ ಔರ್ ಹಾಸ್ಪಿಟಲ್ ಮೇ ಸಬ್ ಆದ್ಮಿಯೋ ನೇ ಜಶನ್ ಮನಾಯಾ, ಕ್ಯೂಂಕಿ ಮೈ ಪೇಷೆಂಟ್ ಥಾ, ಥೋಡಾ ಔರ್ ಉತ್ಸಾಹ ಹೋಗಾ ಕಿ ದೀಪಚಂದ್ ಮುಬಾರಕ್ ಹೋ ತುಮಕೋ ಬೇಟಾ ಹೋ ಗಯಾ. ಯೇ ಥಾ ಡಾಕ್ಟರ್ ಆಗೇ ಬೋಲೇ ವೆಲ್ ಡನ್ ದೀಪಚಂದ್, ಕಿಟಾ ಅಂಗ್ರೇಜಿ ಮೇ ಜೋ ಬೋಲ್ತೇ ಮೇರೆ ಕೋ ತಿನ್ ಅಂಗ್ರೇಜಿ ಆತಿ ನಹೀ ಥೀ, ಉನ್ಹೋನೆ ವರ್ಡಿಂಗ್ ಬೋಲಾ ಕಿ ಆಪ್ಕೋ ಕಂಧೇ ಮೇ ಉಠಾ ಕೇ ಲೇಕೇ ಚಲೇಂಗೇ ಆಪ್ಕೆ ಬೇಟೆ, ಘಬರಾನಾ ನಹೀ ಹೈ. ತೋ ಮೈ ಥೋಡಾ ಸಾ ಉದಾಸ ಥಾ, ತೋ ಬೋಲೇ ಖುಷ್ ನಹೀ ಹೂಂ ಕೇ, ಮತಲಬ್ ಸರ್ ಖುಷ್ ತೋ ಹೂಂ, ಮಗರ್ ಆಪ್ನೆ ವರ್ಡಿಂಗ್ ಬೋಲಾ ನಾ ವೋ ಭೀ ದಿಲ್ ಮೇ ಚುಭ ರಹೀ ಹೈ. ಬೋಲಾ ಕ್ಯೂಂ, ಮೈನೆ ಬೋಲಾ ಕಂಧೇ ಉಠಾ ಕೇ, ಕಂಧೇ ಪೇ ತೋ ಜನಾಜಾ ಜಾತಾ ಹೈ ಮತಲಬ್. ತೋ ಬೋಲಾ ತುಮ ಬುರಾ ಮಾನ್ನೇ, ಮೈನೆ ಬುರಾ ನಹೀ ಮಾನ್ನಾ ಸರ್, ಮೇರಾ ಲಕ್ಷ್ಯ ಹೈ ಕಿ ಮೈ ಸ್ವಯಂ ಕೇ ಬಲಬೂತೇ ಪರ್ ಚಲೂಂಗಾ, ಮತಲಬ್ ಭಲೇ ಮೇರಿ ಕಂಡೀಷನ್ ಐಸಿ. ಕ್ಯೂಂಕಿ ಬಡೇ ಬಂದರ್ ಬಹುತ್ ಜೀವನ ಮೇ ಉತ್ತರ ಪುತಲ್ ಥಾ, 68 ಕೆ ಜಿ ವೇಟ್ ಸೇ 38 ಕೆ ಜಿ ವೇಟ್ ರಹ ಗಯಾ ಥಾ. ತೋ ವೋ ಉತ್ತರ ಪುತಲ್ ಚಲ್ ರಹಾ ಥಾ ಜೀವನ ಮೇ ಕಿ ನಹೀ, ಜನಾಜಾ ನಹೀ ಹೂಂ ಮೈ, ಜಿಂದಾ ಆದ್ಮಿ ಹೂಂ. ತೋ ವೋ ಸಂಕಲ್ಪ ಚಲ್ತಾ ರಹತಾ ಥಾ, ಔರ್ ವೋ ಸಂಕಲ್ಪ ಲೇಕರ್ ಕೆ ಫಿರ್ ಆನೆ ವಾಲೆ ಟೈಮ್ ಮೇ ಹಮನೆ ಜೋ ಬೇಟಿ ಕಾ ಸಪ್ನಾ ಥಾ, ಜಬ್ ಮೈ 2-3 ಸಾಲ ಬಾದ್ ರಿಟೈರ್ಮೆಂಟ್ ಹೋ ಗಯಾ, ತೋ ಅಪ್ನೆ ಏಕ ಬೇಟಿ ಕೋ ಅಡಾಪ್ಟ್ ಕಿಯಾ 1.5 ಸಾಲ ಕಿ ಕೋ, ಔರ್ ಆಜ ವೋ 19 ಸಾಲ ಕಿ ಹೈ.
0: ಓ ವೆರಿ ನೈಸ್.
1: ಆಜ ಏಕ ಬೇಟಿ ಕೆ ಬಾಪ್ ಭೀ ಹೈ, ದೋ ಬೇಟೆ ಭೀ ಹೈ, ಮತಲಬ್ ತೋ ಭರಾ ಪೂರಾ ಪರಿವಾರ ಹೈ ಸರ್.
0: ಕ್ಯಾ ಕರ್ ರಹೇ ವೋ ಲೋಗ್?
1: ಪಢಾಯಿ ಕರ್ ರಹೇ ಸಭಿ ಆದ್ಮಿ. ಬಡಾ ಬೇಟಾ 26 ಇಯರ್ಸ್ ಕಾ ಹೈ, ತೋ ವೋ ಟೆಂಪರರಿ ಅಭಿ ಲಗಾ ಭೀ ಹೈ ಏಕ ಕಂಪನಿ ಮೇ ಬೆಂಗಳೂರು ಮೇ. ಛೋಟಾ ಬೇಟೆ ನೇ ಅಭಿ ಬಿ ಬಿ ಎ ಕಿಯಾ ಹೈ, ಔರ್ ಲಡ್ಕಿ

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ

ಹಾವಿನ ದೇಶ ಹನ್ನೆರಡು ವರುಷ ಹಾವಿನ ದೇಶ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ.

ಹಾವಿನ ದ್ವೇಷ ಹನ್ನೆರಡು ವರುಷ, ಹಾವಿನ ದ್ವೇಷ ಹನ್ನೆರಡು ವರುಷ, ನನ್ನ ರೋಷ ನೂರು ವರುಷ, ನನ್ನ ರೋಷ ನೂ

0: ಸಾವಿನ ದ್ವೇಷ, ಹನ್ನೆರಡು ವರುಷ ನಂದ ರೋಷ, ನೂರು ವರುಷ ನಂದ ರೋಷ, ನೂರು ವರುಷ ಹಾವಿನ ದ್ವೇಷ, ಹನ್ನೆರಡು ವರುಷ
1: ಪ್ಲೇಸ್ ಎಷ್ಟು ಚೆನ್ನಾಗಿದೆ.
2: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
3: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡು ಮೂರು ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
1: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
3: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
4: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
5: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಜನುಮವೇ ಆ ದೊರಕಿದೆ ರುಚಿ ಸವಿಯಲು.
1: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
2: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
3: ನಿಮ್ಮ ಮನೆ ಮನದ ಕೈರುಚಿ.
4: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
0: ಏನಣ್ಣ, ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
3: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂಗಾರೆ.
3: ಏನು, ಏನ್ ವಿಷಯಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ ತರೋದೇ ನಿಲ್ಸ್ಬಿಟ್ಟಿದೀನಿ ನಾನು.
4: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8:00 to 8:00 PM. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ. ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-8083. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
3: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
2: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
3: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ, ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9 ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686-98-099 ಅಥವಾ 7090-77-77-55. ಇದಕ್ಕೆ ಸಂಪರ್ಕಿಸಬಹುದು.
4: ಬ್ರೋ, ನಿನ್ನೆ ರಾತ್ರಿ 10 ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್, ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸುತ್ತಮುತ್ತ ಕಾರ್ಯಕ್ರಮ. ಅಂಚೆ ಇಲಾಖೆಯಲ್ಲಿ ಖಾಲಿ ಇರುವ ಶಾಖಾ ಅಂಚೆ ಪಾಲಕ, ಸಹಾಯಕ ಶಾಖಾ ಅಂಚೆ ಪಾಲಕ ಮತ್ತು ಡಾಕ್ ಸೇವೆಯ ಹುದ್ದೆಗಳ ನೇಮಕಾತಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದೆ. ಶಿವಮೊಗ್ಗ ಅಂಚೆ ವಿಭಾಗದಲ್ಲಿ ಒಟ್ಟು 55 ಹುದ್ದೆಗಳು ಖಾಲಿ ಇವೆ. ಅಭ್ಯರ್ಥಿಗಳು 18-40 ವಯೋಮಿತಿಯೊಳಗಿರಬೇಕು, 10th ಉತ್ತೀರ್ಣರಾಗಿರಬೇಕು, ಗಣಿತ ಮತ್ತು ಇಂಗ್ಲಿಷ್ ವಿಷಯಗಳಲ್ಲಿ ಕನಿಷ್ಠ ತೇರ್ಗಡೆಯ ಅಂಕ ಹೊಂದಿರಬೇಕು, 10th ಕನ್ನಡವನ್ನ ಭಾಷೆಯಾಗಿ ಅಧ್ಯಯನ ಮಾಡಿರಬೇಕು. 10th ಅಂಕಗಳ ಆಧಾರದ ಮೇಲೆ ಆನ್ಲೈನ್ ಮೂಲಕ ನೇಮಕಾತಿ ನಡೆಯಲಿದೆ. ಅರ್ಜಿ ನೋಂದಣಿಗೆ 21 ಸೆಪ್ಟೆಂಬರ್ ಕೊನೆಯ ದಿನವಾಗಿದೆ. ಅರ್ಜಿ ತಿದ್ದುಪಡಿ ಹಾಗೂ ಶುಲ್ಕ ಪಾವತಿಗೆ ಸೆಪ್ಟೆಂಬರ್ 23 ಮತ್ತು 24 ಅವಕಾಶವಿರುತ್ತದೆ. ಅರ್ಹ ಅಭ್ಯರ್ಥಿಗಳು http://indiapost.gov.in ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗೆ ವೆಬ್ಸೈಟ್ ಅಥವಾ ಶಿವಮೊಗ್ಗ ವಿಭಾಗದ ಅಂಚೆ ಕಚೇರಿ ಅಥವಾ ದೂರವಾಣಿ ಸಂಖ್ಯೆ 0818222285 ಅಥವಾ 222516 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಎಂದು ಅಂಚೆ ಅಧೀಕ್ಷಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಪೀಪಲ್ಸ್ ಲಾಯರ್ಸ್ ಗಿಲ್ಡ್ನಿಂದ ಆಗಸ್ಟ್ 31 ಬೆಳಗ್ಗೆ 11 ಶಿಕಾರಿಪುರದ ಕುಮದ್ವತಿ ಶಿಕ್ಷಣ ಮಹಾವಿದ್ಯಾಲಯದ ಸಹಯೋಗದಲ್ಲಿ ಸಂವಿಧಾನದ ಅರಿವು ಮತ್ತು ಭ್ರಾತೃತ್ವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮವನ್ನು ನಿವೃತ್ತ ನ್ಯಾಯಮೂರ್ತಿ ಹೆಚ್ಎನ್ ನಾಗಭೂಷಣ್ ದಾಸ್ ಉದ್ಘಾಟಿಸಲಿದ್ದು ಸಂಸದ ವಿವೈ ರಾಘವೇಂದ್ರ ಅಧ್ಯಕ್ಷತೆ ವಹಿಸಲಿದ್ದಾರೆ. ವಕೀಲ ಕೆಪಿ ಶ್ರೀಪಾಲ್ ಸೇರಿದಂತೆ ಪ್ರಮುಖರು ಭಾಗವಹಿಸಲಿದ್ದಾರೆ. ಆಗಸ್ಟ್ 31 ಸಂಜೆ 5:30 ನಗರದ ಆರ್ಟಿಒ ರಸ್ತೆಯ ಸರಕಾರಿ ನೌಕರರ ಭವನದಲ್ಲಿ ನಿವೃತ್ತ ನ್ಯಾಯಮೂರ್ತಿ ಹೆಚ್ಎನ್ ನಾಗಮೋಹನ್ ದಾಸ್ ಅವರ ಮೆಮೋರಬಲ್ ಟ್ರಯಲ್ಸ್ ಕೃತಿ ಬಿಡುಗಡೆ ಕಾರ್ಯಕ್ರಮ ನಡೆಯಲಿದೆ. ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕೃತಿ ಬಿಡುಗಡೆ ಮಾಡಲಿದ್ದು ವಕೀಲ ಕೆ ಬಸಪ್ಪಗೌಡ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಪತ್ರಕರ್ತ ಹರ್ಷಕುಮಾರ್ ಕುಗ್ವೆ ಕೃತಿ ಕುರಿತು ಮಾತನಾಡಲಿದ್ದು ರಾಜ್ಯ ಸರ್ಕಾರ ನೌಕರರ ಸಂಘದ ಅಧ್ಯಕ್ಷ ಸಿಎಸ್ ಷಡಕ್ಷರಿ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಭಾಗವಹಿಸಲಿದ್ದಾರೆ ಎಂದು ಪ್ರಿನ್ಸಿಪಲ್ ಲಾಯರ್ಸ್ ಗಿಲ್ಡ್ ಸಂಚಾಲಕ ಕೆಪಿ ಶ್ರೀಪಾಲ್ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಶಿವಮೊಗ್ಗ ನಗರದ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ಹೃದ್ರೋಗ ತಜ್ಞರಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಶರತ್ ಸಂಗನಗೌಡರ್ ಅವರು ಸೆನ್ಸಿಟಿಯಂ ಹೃದಯ ಆರೋಗ್ಯ ಹಾಗೂ ಸಂಶೋಧನಾ ಪ್ರತಿಷ್ಠಾನದಿಂದ ಕೇರಳಂನ ಕೊಚ್ಚಿಯಲ್ಲಿ ಇತ್ತೀಚೆಗೆ ಆಂಜಿಯೋಪ್ಲಾಸ್ಟಿ ಬಗ್ಗೆ ನಡೆದ ಚೀಪ್ ಸಮಿಟ್ 2026 ಅಂತಾರಾಷ್ಟ್ರೀಯ ಹೃದ್ರೋಗ ತಜ್ಞರ ಸಮ್ಮೇಳನದಲ್ಲಿ ಮಂಡಿಸಿದ ಪ್ರಬಂಧಕ್ಕೆ 3ನೇ ಅತ್ಯುತ್ತಮ ಪ್ರಶಸ್ತಿ ದೊರಕಿದೆ. ಡಾಕ್ಟರ್ ಶರತ್ ಅವರು ಸಮ್ಮೇಳನದಲ್ಲಿ ಮುಚ್ಚಿ ಹೋಗಿರುವ ಹೃದಯದ ಪ್ರಮುಖ ರಕ್ತನಾಳವನ್ನು ಮತ್ತೆ ಕಾರ್ಯನಿರ್ವಹಿಸುವಂತೆ ಮಾಡುವ ವಿಷಯದ ಬಗ್ಗೆ ಪ್ರಬಂಧ ಮಂಡಿಸಿದ್ದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
9: ಎಲ್ಲರಿಗೂ ನಮಸ್ಕಾರ. ಸಿರಿ ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ. ರಾಗ ಸಂಯೋಜನೆ ಶ್ರೀಮತಿ ಪ್ರತಿಭಾ ಪ್ರಸಾದ್ ಅವರ ಮನದಿಂದ, ಗಾಯನ ಅವರ ಇನಿದನಿಯಿಂದ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ವಯೋಸಹಜ ಮಂಡಿ ನೋವು ಹಾಗೂ ಕೀಲು ನೋವಿನಿಂದ ಬಳಲುತ್ತಿರುವವರಿಗಾಗಿ ಸಾಗರ ರಸ್ತೆಯಲ್ಲಿರುವ ನಂಜಪ್ಪ ಲೈಫ್ ಕೇರ್ನಲ್ಲಿ September 1-7 ಬೆಳಗ್ಗೆ 10-3 ಮಂಡಿ ನೋವು ತಪಾಸಣಾ ಉಚಿತ ಶಿಬಿರ ಆಯೋಜಿಸಲಾಗಿದೆ. ಕೂತು ಏಳಲು, ಮೆಟ್ಟಿಲು ಹತ್ತಲು ಹಾಗೂ ದೈನಂದಿನ ಚಟುವಟಿಕೆಗಳನ್ನು ನಿರ್ವಹಿಸಲು ತೊಂದರೆ ಅನುಭವಿಸುತ್ತಿರುವವರಿಗೆ ಸೂಕ್ತ ವೈದ್ಯಕೀಯ ಸಲಹೆ ಮತ್ತು ಚಿಕಿತ್ಸಾ ಮಾರ್ಗದರ್ಶನ ನೀಡುವುದು ಶಿಬಿರದ ಉದ್ದೇಶ. ಶಿಬಿರದಲ್ಲಿ ಮೂಳೆ ಶಸ್ತ್ರಚಿಕಿತ್ಸಕರಿಂದ ಉಚಿತ ಸಮಾಲೋಚನೆ ದೊರೆಯಲಿದೆ. ನಂಜಪ್ಪ ಲೈಫ್ ಕೇರ್ನಲ್ಲಿ ಮೊದಲ ಬಾರಿಗೆ ಸಮಾಲೋಚನೆ ಪಡೆಯುವವರಿಗೆ ನೋಂದಣಿ ಶುಲ್ಕ ಅನ್ವಯಿಸುತ್ತದೆ. ಅಗತ್ಯ ರಕ್ತ ಪರೀಕ್ಷೆ ಹಾಗೂ ರೋಗನಿರ್ಣಯ ಪರೀಕ್ಷೆಗಳಿಗೆ %20 ರಿಯಾಯಿತಿ ನೀಡಲಾಗುವುದು. ಮೂಳೆ ತಜ್ಞರ ಜೊತೆಗೆ ಫಿಸಿಯೋಥೆರಪಿಸ್ಟ್, ಆಹಾರ ತಜ್ಞರು ಹಾಗೂ ಸೈಕಾಲಜಿಸ್ಟ್ಗಳು ಶಿಬಿರದಲ್ಲಿ ಲಭ್ಯವಿದ್ದಾರೆ. ಅನುಭವಿ ತಜ್ಞ ವೈದ್ಯರ ತಂಡವು ರೋಗಿಗಳ ಸಮಸ್ಯೆಗಳನ್ನು ಪರಿಶೀಲಿಸಿ ಸೂಕ್ತ ಚಿಕಿತ್ಸೆ ಹಾಗೂ ಮಾರ್ಗದರ್ಶನ ನೀಡಲಿದೆ. ಮಂಡಿ ನೋವಿನಿಂದ ಬಳಲುತ್ತಿರುವ ಹಿರಿಯರು ಹಾಗೂ ವಯಸ್ಕರು ಶಿಬಿರದ ಪ್ರಯೋಜನ ಪಡೆದುಕೊಳ್ಳುವಂತೆ ಆಸ್ಪತ್ರೆ ಆಡಳಿತ ಮಂಡಳಿ ಪ್ರಕಟಣೆಯಲ್ಲಿ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 08182226673 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಅಂಗನವಾಡಿ ಕಂಕ್ರಶ್ ಕೇಂದ್ರದ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಖಾಲಿ ಹುದ್ದೆಗಳಿಗೆ ಆಹ್ವಾನಿಸಿದ್ದ ಅರ್ಜಿ ಸಲ್ಲಿಸುವ ಅವಧಿಯನ್ನು August 29-5 ವಿಸ್ತರಿಸಲಾಗಿದೆ ಎಂದು ಶಿವಮೊಗ್ಗ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಬ್ರಾಂಡ್ ಶಿವಮೊಗ್ಗದ ಭವಿಷ್ಯಕ್ಕಾಗಿ ಯುವ ಮನಸ್ಸುಗಳು ಒಂದಾಗಲಿ ಎಂಬ ಉದ್ದೇಶದಿಂದ ಜನ್ಜಿ ಯುವ ಜನರೊಂದಿಗೆ September 2 5:00 ಶಿವಮೊಗ್ಗ ನಗರದ ಪತ್ರಿಕಾ ಭವನದಲ್ಲಿ ಸಭೆ ಆಯೋಜಿಸಲಾಗಿದೆ ಎಂದು ನಮ್ಮ ನಡಿಗೆ ಶಾಂತಿಯ ಕಡೆಗೆ ತಂಡದ ಪ್ರಮುಖ HR ಬಸವರಾಜಪ್ಪ ಹೇಳಿದರು. ಈ ವರ್ಷದ ಶಾಂತಿ ನಡಿಗೆಯಲ್ಲಿ September 10 ಅರ್ಥಪೂರ್ಣ ಹಾಗೂ ಜನರ ಸಹಭಾಗಿತ್ವದೊಂದಿಗೆ ಆಯೋಜಿಸಲು ಸಿದ್ಧತೆ ನಡೆಸಲಾಗಿದೆ. ಇದರ ಪೂರ್ವಭಾವಿಯಾಗಿ ಸಭೆ ಆಯೋಜಿಸಲಾಗಿದೆ ಎಂದು ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ವಿವಿಧ ವರ್ಗಗಳ ಜನರು, ಯುವ ಜನತೆ ಹಾಗೂ ಸರ್ವಧರ್ಮದ ಮುಖಂಡರು ಒಂದಾಗಿ ಹೆಜ್ಜೆ ಹಾಕುವ ಮೂಲಕ ನಗರದ ಸೌಹಾರ್ದ ವಾತಾವರಣವನ್ನು ಮತ್ತಷ್ಟು ಬಲಪಡಿಸುವ ಪ್ರಯತ್ನ ನಡೆಸಲಾಗುತ್ತಿದೆ ಎಂದರು. ವಕೀಲ ಕೆಪಿ ಶ್ರೀಪಾಲ್ ಮಾತನಾಡಿ, ಅಭಿವೃದ್ಧಿ, ಉದ್ಯೋಗ, ಶಿಕ್ಷಣ, ಉದ್ಯಮಶೀಲತೆ, ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮದ ಜೊತೆಗೆ ಶಾಂತಿ ಮತ್ತು ಸಾಮಾಜಿಕ ಸಾಮರಸ್ಯವನ್ನು ಬ್ರ್ಯಾಂಡ್ ಶಿವಮೊಗ್ಗದ ಹೆಮ್ಮೆಯ ಗುರುತಾಗಿ ರೂಪಿಸುವುದು ಹೇಗೆ ಎಂಬ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಲು ಪೂರ್ವಭಾವಿ ಸಭೆ ವೇದಿಕೆಯಾಗಲಿದೆ ಎಂದು ತಿಳಿಸಿದರು. ಪ್ರಮುಖರಾದ ಎಂ ಗುರುಮೂರ್ತಿ, ಕೆ ಕಿರಣ್ ಕುಮಾರ್, ಫಾದರ್ ಪಯಾಸ್ ಡಿಸೋಜಾ, ಡಿ ಮಂಜುನಾಥ್, ಕೆಎಲ್ ಅಶೋಕ್, ಮೊಹಮ್ಮದ್ ಹುಸೇನ್, ರಾಘವೇಂದ್ರ, ಸುರೇಶ್ ಅರಸಾಳ್, ಕೃಷ್ಣಮೂರ್ತಿ, ಜಗದೀಶ್ ಸುದ್ದಿಗೋಷ್ಠಿಯಲ್ಲಿದ್ದರು. ಮುಂದಿನ ವಿವರ. ರಾಯರ ಆರಾಧನೆ ನಿಮಿತ್ತ ಉಡುಗಣಿಯ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಶನಿವಾರ ಶ್ರೀ ವೇದವ್ಯಾಸರ ಪ್ರತಿಷ್ಠಾಪನೆಯೊಂದಿಗೆ ಚಾಲನೆ ನೀಡಲಾಯಿತು. ಶನಿವಾರ ಅಪಾರ ಭಕ್ತರು ಆಗಮಿಸಿದ್ದರು. ಶಿಕಾರಿಪುರದಿಂದ ಪಾದಯಾತ್ರೆಯ ಮೂಲಕ ಭಕ್ತರು ಆಗಮಿಸಿ ರಾಯರ ದರ್ಶನ ಪಡೆದರು. ರಾಯರ ಭಜನೆ, ದಾಸಗಾಯನ, ವೀಣಾ ಸೇವೆ ಸೇರಿದಂತೆ ಹಲವು ಆಚರಣೆಗಳು ನಡೆದವು. 31 ಉತ್ತರಾಧನೆ, ಪಂಚಾಮೃತ, ಅಷ್ಟೋತ್ತರ, ಪಾದಪೂಜೆ, ರಥೋತ್ಸವ, ಮಹಾನೈವೇದ್ಯ, ತೀರ್ಥಪ್ರಸಾದ, ಸಂಜೆ ಅಷ್ಟಾವಧಾನ ಕಾರ್ಯಕ್ರಮ ನೆರವೇರಲಿದೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಪ್ರತಿ ವರ್ಷದಂತೆ ಈ ಬಾರಿಯೂ ಶಿವಮೊಗ್ಗ ಭದ್ರಾವತಿ ನಡುವಿನ ಬಿದರೆಯ ದಕ್ಷಿಣ ಶ್ರೀ ಮಾಯಾಪುರ್ ಧಾಮ್ನಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವವನ್ನು ಸೆಪ್ಟೆಂಬರ್ 4 ಅದ್ದೂರಿಯಿಂದ ಆಚರಿಸಲಾಗುವುದು ಎಂದು ಎಸ್ಕಾನ್ ಸಂಸ್ಥೆಯ ಕರ್ನಾಟಕ ಪ್ರಾದೇಶಿಕ ಕಾರ್ಯದರ್ಶಿ ಸುಧೀರ್ ಚೈತನ್ಯದಾಸ್ ಹೇಳಿದರು. ಇಡೀ ಜಗತ್ತಿನಲ್ಲಿ ಶ್ರೀಕೃಷ್ಣ ಮಹಾಪುರುಷ ಅನಿಸಿಕೊಂಡಿದ್ದಾನೆ. ನಂತರ ಸನಾತನ ಧರ್ಮದಲ್ಲಿ ಅನೇಕ ಮಹಾಪುರುಷರು ಬಂದು ಹೋದರೂ ಶ್ರೀಕೃಷ್ಣನಿಗೆ ಸರಿಸಾಟಿ ಯಾರೂ ಇಲ್ಲ. ಹಾಗಾಗಿ ಶ್ರೀಕೃಷ್ಣನ ಜನ್ಮದಿನವನ್ನ ವಿಶೇಷವಾಗಿ ಆಚರಿಸಲಾಗುತ್ತಿದೆ ಎಂದು ಶನಿವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಉಡುಪಿ, ಶಿವಮೊಗ್ಗ, ಬೆಂಗಳೂರು ಒಳಗೊಂಡಂತೆ 12 ಅಧಿಕ ಕಡೆ ಶ್ರೀಕೃಷ್ಣನ ಜನ್ಮಾಷ್ಟಮಿಯನ್ನ ಆಚರಿಸಿಕೊಂಡು ಬರಲಾಗುತ್ತಿದೆ. ಅದರಲ್ಲಿ ಶಿವಮೊಗ್ಗದ ಬಿದರೆಯಲ್ಲಿ ನಡೆಯುವ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವಕ್ಕೆ ಸಾವಿರಾರು ಭಕ್ತರು ಸಾಕ್ಷಿಯಾಗಲಿದ್ದಾರೆ ಎಂದರು. ಇಸ್ಕಾನ್ನ ಶಿವಮೊಗ್ಗ ಶಾಖೆ ಆರಂಭಗೊಂಡು 25 ವರ್ಷವಾಗಿದ್ದು ಪ್ರತಿ ವರ್ಷವೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವವನ್ನು ಭಕ್ತರ ಸಹಕಾರದಲ್ಲಿ ಅದ್ದೂರಿಯಾಗಿ ನಡೆಸಿಕೊಂಡು ಬರಲಾಗುತ್ತಿದೆ. ದೇಶದಾದ್ಯಂತ 300 ಶಾಖೆಗಳನ್ನು ಹೊಂದಿರುವ ಇಸ್ಕಾನ್ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬರುತ್ತಿದೆ ಎಂದರು. ಸೆಪ್ಟೆಂಬರ್ 4 ಬೆಳಗ್ಗೆ 8 ರಾತ್ರಿ 8 ಶ್ರೀಕೃಷ್ಣ ದರ್ಶನ ಹಾಗೂ ಮಹಾಪ್ರಸಾದ ವಿತರಣೆ ನಡೆಯಲಿದೆ. ಬೆಳಗ್ಗೆ 9 ಮಧ್ಯಾಹ್ನ 2 ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ ಜರುಗಲಿದೆ ಎಂದು ಹೇಳಿದರು. ಇಸ್ಕಾನ್ ಶಿವಮೊಗ್ಗದ ಸಹ ವ್ಯವಸ್ಥಾಪಕರಾದ ರಸರಾಜ್ ಗೋಪಾಲದಾಸ್, ರಸಿಕಶೇಖರ ಚೈತನ್ಯದಾಸ್, ವಿಶ್ವಂಭರ ಗೌರಂಗದಾಸ್, ಜನಾರ್ದನ ಪ್ರಭು ಸುದ್ದಿಗೋಷ್ಠಿಯಲ್ಲಿದ್ದರು. ಮುಂದಿನ ವಿವರ. ಕ್ರೀಡೆ ಜೀವನದ ಅವಿಭಾಜ್ಯ ಅಂಗ, ಸಾಧನೆಯ ಮೂಲಕ ಜೀವನದಲ್ಲಿ ಉನ್ನತ ಸ್ಥಾನ ತಲುಪುವ ಮಾಧ್ಯಮವೂ ಆಗಿದೆ ಎಂದು ತುಂಗಾ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಎಂಎನ್ ರಮೇಶ್ ಹೇಳಿದರು. ರಾಷ್ಟ್ರೀಯ ಕ್ರೀಡಾ ದಿನೋತ್ಸವದ ಅಂಗವಾಗಿ ಶನಿವಾರ ತುಂಗಾ ವಿದ್ಯಾವರ್ಧಕ ಕಾಲೇಜಿನ ಕ್ರೀಡಾ ವಿಭಾಗದಿಂದ ಆಯೋಜಿಸಿದ್ದ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದರು. ಕ್ರೀಡೆ ಜೀವನದಲ್ಲಿ ಎದುರಾಗುವ ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸುವ ಮಾನಸಿಕ ದೃಢತೆ ನೀಡುವಲ್ಲಿ ಶಿಸ್ತು ಸಂಯಮ ಮೂಡಿಸುವ ಮೂಲಕ ಸೌಹಾರ್ದತೆಯನ್ನ ಮೂಡಿಸುತ್ತದೆ. ವಿದ್ಯಾರ್ಥಿಗಳು ಕ್ರೀಡೆಯ ಮಹತ್ವ ಅರಿತು ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂದು ಹೇಳಿದರು. ಕಾಲೇಜು ಆಡಳಿತ ಮಂಡಳಿಯ ನಿಕಟಪೂರ್ವ ಕಾರ್ಯದರ್ಶಿ ಡಾನ್ ರಾಮಣ್ಣ ಶೆಟ್ಟಿ, ತುಂಗಾ ಪದವಿ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಆರ್ ಕುಮಾರಸ್ವಾಮಿ, ಪಿಯು ಕಾಲೇಜಿನ ಪ್ರಾಚಾರ್ಯ ಪ್ರಕಾಶ್, ಕ್ರೀಡಾ ನಿರ್ದೇಶಕ ಡಾಕ್ಟರ್ ಸುಜನ್, ಐಕ್ಯುಎಸ್ಸಿ ಸಂಚಾಲಕ ಡಾಕ್ಟರ್ ಎಂ ನಾಗರಾಜ್, ಪ್ರಾಧ್ಯಾಪಕ ಪ್ರಮೋದ್ ಇದ್ದರು. ಕಾರ್ಯಕ್ರಮದಲ್ಲಿ ಕ್ರೀಡಾಪಟು ಡಿಎಂ ದೀಪ್ತಿ, ಪ್ರಾಧ್ಯಾಪಕಿ ಟಿಆರ್ ಶ್ರೀಕಲಾ ಅವರನ್ನು ಗೌರವಿಸಲಾಯಿತು. ಮುಂದಿನ ವಿವರ. ಶಿಕಾರಿಪುರ ಪಟ್ಟಣದಲ್ಲಿ ನಡೆದ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟದಲ್ಲಿ ಕುಮುದ್ವತಿ ಪದವಿ ಪೂರ್ವ ಕಾಲೇಜು ಸಮಗ್ರ ಪ್ರಶಸ್ತಿ ಹಾಗೂ ಬಾಲಕರ ವಿಭಾಗದ ಚಾಂಪಿಯನ್ ಪ್ರಶಸ್ತಿ ಪಡೆದಿದೆ. ಬಾಲಕರ ವಿಭಾಗದಲ್ಲಿ ಥ್ರೋಬಾಲ್ ಕುಮುದ್ವತಿ ಪದವಿ ಪೂರ್ವ ಕಾಲೇಜು ಸಮಗ್ರ ಪ್ರಶಸ್ತಿ ಹಾಗೂ ಬಾಲಕರ ವಿಭಾಗದ ಚಾಂಪಿಯನ್ ಪ್ರಶಸ್ತಿ ಪಡೆದಿದೆ. ಬಾಲಕರ ವಿಭಾಗದಲ್ಲಿ ಥ್ರೋಬಾಲ್ 4x400, 4x400 ರಿಲೇ, ಗುಂಡು ಎಸೆತ, ವೇಗನಡಿಗೆ, 100 m, 200 m ಓಟ ಪ್ರಥಮ ಹಾಗೂ 400 m, 800 m ಓಟದಲ್ಲಿ ದ್ವಿತೀಯ ಸ್ಥಾನ, ತೃತೀಯ ಸ್ಥಾನ ಪಡೆದಿದ್ದಾರೆ. ಬಾಲಕಿಯರ ವಿಭಾಗದಲ್ಲಿ ವಾಲಿಬಾಲ್, ಕಬಡ್ಡಿ ದ್ವಿತೀಯ, ರಿಲೇ ಪ್ರಥಮ, 200, 400, 300 m ಓಟ, ಹರ್ಡಲ್ಸ್, ಹ್ಯಾಮರ್, ಥ್ರೋಬಾಲ್, 100 m ಓಟ ದ್ವಿತೀಯ, ಉದ್ದ ಜಿಗಿತ, ಎತ್ತರ ಜಿಗಿತ, ಜಾವೆಲಿನ್ ಥ್ರೋನಲ್ಲಿ ತೃತೀಯ ಸ್ಥಾನ ಪಡೆದು ಸಮಗ್ರ ಪ್ರಶಸ್ತಿ ಪಡೆದಿದ್ದಾರೆ. ಇಲ್ಲಿಗೆ ಇವತ್ತಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ.

0: ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
1: ಏನು? ಏನ್ ವಿಷಯ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ, ರೆಡಿ ಆಗ್ತಾ ಇದೆ.
3: ಏ, ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
6: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರು ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
8: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
7: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
9: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
10: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
9: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
9: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
5: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
10: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
11: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
12: ಸಂತ ಭದ್ರಗಿರಿ ಅಚ್ಯುತದಾಸರ ಕಂಠಸಿರಿಯಲ್ಲಿ ಈಗ ನೀವು ಕೇಳಲಿದ್ದೀರಿ ಹರಿಕಥೆ ವೀರ ಅಭಿಮನ್ಯು. ಎ ಗೋಪಾಲಕೃಷ್ಣ ಮಲ್ಯ ಅವರು ಹಾರ್ಮೋನಿಯಂನಲ್ಲಿ, ಗುರುದತ್ ಕಾಮತ್ ಅವರು ತಬಲದಲ್ಲಿ, ಲಕ್ಷ್ಮಣದಾಸ್ ನೇಲ್ಮರ್ಕರ್ ಅವರು ತಂಬೂರಿಯಲ್ಲಿ ಸಾಥ್ ನೀಡಲಿದ್ದಾರೆ. ಈಗ ಕೇಳಿ ವೀರಾಭಿಮನ್ಯು ಹರಿಕಥೆ.

ಈ ಜಗತ್ತಿಗೆ ಕಾರಣ ಯಾರು? ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಗಳೆಂಬ ಅಷ್ಟ ಕಾರ್ಯವನ್ನು ನಡೆಸಿಕೊಳ್ಳುವ ಸರ್ವಶ್ರೇಷ್ಠನಾದ ಶ್ರೀಹರಿಯೇ ಸುಖ ದುಃಖ ಲಾಭಾಲಾಭಗಳಿಗೆ ಕಾರಣನಾಗ್ತಾನೆ. ಕಾರಣ ಅಂದರೆ ನಿಮಿತ್ತ ಕಾರಣನಾಗ್ತಾನೆ. ನಾವೇನು ಕರ್ಮಗಳನ್ನು ಮಾಡಿದ್ದೇವೆ ಅದಕ್ಕನುಗುಣವಾದ ಫಲವನ್ನು ಹಂಚಿ ಹಾಕ್ತಾನೆ. ಪಕ್ಷಪಾತ ಮಾಡತಕ್ಕಂಥವನಲ್ಲ.

ಪ್ರತಿಯೊಬ್ಬ ಜೀವರಿಗೂ ಸಾಧನೆಗೆ ಬೇಕಾದ ಸಾಧನಾ ಕ್ಷೇತ್ರ ಕೊಟ್ಟು ಕರ್ಮ ಮಾಡುವ ಸ್ವಾತಂತ್ರ್ಯವನ್ನು ಅವನಲ್ಲಿಟ್ಟು ಶುಭಾಶುಭ ಕರ್ಮಗಳ ಯಾವ ಪಾಪ ಪುಣ್ಯಗಳ ಅರಿವನ್ನು ಕೊಟ್ಟು ನಮಗೆ ಜನ್ಮ ಕೊಟ್ಟಿದ್ದಾರೆ. ಅಂದಮೇಲೆ ಸುಖ ದುಃಖಕ್ಕೆ ದೇವರು ಕಾರಣ ಆಗೋದಿಲ್ಲ. ಕಾರಣ ಆಗ್ತಾನೆ ಹೇಗೆ? ನಮ್ಮ ಕರ್ಮಕ್ಕೆ ಫಲ ಕೊಡುವುದರಿಂದ. ಅದಕ್ಕೆ ದಾಸರಂತಾರೆ, ಆರೇನ ಮಾಡುವರು ಆರಿಂದಲೇನಹು. ಸುಖ ದುಃಖ ಅವರಿವರಿಂದ ಬಂತು ಅನ್ಬೇಡ. ನಾವು ಪ್ರಪಂಚದ ಸುಖ ಬರುತ್ತದೆ ಅಂತ ಸಂತೋಷ ಪಡ್ತೇವಲ್ಲ. ತಂದೆಯಿಂದ ಮಗನಿಗೆ ಸುಖ, ಮಗನಿಂದ ತಂದೆಗೆ, ತಾಯಿಯಿಂದ ಮಗುವಿಗೆ, ಮಗುವಿನಿಂದ ತಾಯಿಗೆ, ಹೆಂಡತಿಯಿಂದ ಗಂಡನಿಗೆ, ಗಂಡನಿಂದ ಹೆಂಡತಿಗೆ, ಅಣ್ಣನಿಂದ ತಮ್ಮನಿಗೆ, ತಮ್ಮನಿಂದ ಅಣ್ಣನಿಗೆ ಪರಸ್ಪರ ಸುಖ ಸಿಗುತ್ತದೆ ಅಂತ ಸೇರಿದ ಸಂಸಾರ, ಕೂಡಿದ ಕುಟುಂಬ, ಹೊಂದಿದ ಮಂದಿ ಜೊತೆಗೆ ನಾವಿರುತ್ತೆ. ಆದರೆ ಒಬ್ಬರಿಂದ ಒಬ್ಬರಿಗೆ ಸುಖ ಸಿಕ್ಕಿದೆ ಅನ್ನೋದಕ್ಕೆ ಪ್ರಮಾಣ ಇಲ್ಲ. ಮಗನಿಂದ ತಂದೆಗೆ ಸುಖ ಅಂತ ಯಾರಾದ್ರೆ ಹಿಗ್ಗುವವನಿದ್ರೆ ರಾಮಾಯಣದಂತಹ ಪುಣ್ಯ ಚರಿತ್ರೆ ಕೇಳಿದ್ರೆ ಗೊತ್ತಾಗ್ತದೆ. ಸಾಕ್ಷಾತ್ ಪರಮಾತ್ಮನಾದ ಶ್ರೀರಾಮನೇ ಮಗನಾಗಿದ್ದರೂ ಕೂಡ ದಶರಥನಿಗೆ ಮರಣ ಕಾಲದಲ್ಲಿ ಒಬ್ಬ ಮಗನು ಬಳಿಯಲ್ಲಿರದೆ ಮೃಯಮಾಣೋ ಅನಾಥವತ್. ವಾಲ್ಮೀಕಿಗಳಂತಾರೆ, ಅನಾಥನಂತೆ ದಶರಥ ಸಾಯಬೇಕಾಯ್ತು. ರಾಮನಂತಹ ಪುತ್ರನಿದ್ರೂ ದಶರಥನಿಗೆ ಅಂತ್ಯಕಾಲದಲ್ಲಿ ಸಿಗಲಿಲ್ಲ. ಅದನ್ನು ಹೇಳ್ತಾರೆ ಪುರಂದರದಾಸರು, ಪದ್ಮನಾಭಾಯಂ

ದೇವರು ಸುಖ ಕೊಡ್ತಾರಂತ ಯಾಕೆ ಹೇಳಿ? ರಾಮನೇ ದಶರಥನಿಗೆ ಸುಖ ಕೊಡಲಿಲ್ಲ. ಬೇಡ, ತಂದೆಯಿಂದ ಮಗನಿಗೆ ಸುಖ ಅನ್ನೋಣ. ಪ್ರಹ್ಲಾದ ಚರಿತ್ರೆ ಕೇಳ್ತೆ. ಪಡೆದಂತಹ ಪಿತನೆಯ ಅಗ್ನಿಕುಂಡ ಕೆಸದ ಹಡದ ತಾಯಿ ಹಾಲಾಹಲವನ್ನು ನೋಡಿದಳು ಕಯಾದು. ಆ ಕಂಬವನ್ನೊಡೆದು ಬಂದು ಬಿಂಬರೂಪಿಯಾದ ಶ್ರೀಹರಿಯೇ ಪ್ರಹ್ಲಾದರನ್ನು ಕಾಪಾಡಿದ. ಅಂದಮೇಲೆ ತಂದೆಯಿಂದ ಮಗನಿಗೆ ಸುಖ ಅನ್ನೋದು ಪ್ರಮಾಣವಿಲ್ಲ. ಹೆಂಡತಿಯಿಂದ ಗಂಡನಿಗೆ ಸುಖ ಅನ್ನೋಣ. ರಾಮಾಯಣವನ್ನೇ ಕೇಳ್ತಾ ಇದ್ದೆ. ಮಿಥಿಲಾ ನಗರವನ್ನು ಪೊಕ್ಕು ಸುನಾಭಾಂಬ ಹರಧನಸ್ಸನ್ನು ಭಂಗಿಸಿ ವಿಕ್ರಮ ಶುಲ್ಕವನ್ನಿತ್ತು ಸೀತಾದೇವಿಯನ್ನು ವಿವಾಹ ಮಾಡಿಕೊಂಡಂತಹ ರಘುರಾಮಚಂದ್ರನು ಅಯೋಧ್ಯೆಯಲ್ಲಿ ಸೀತೆಯೊಡನೆ ಸುಖದಲ್ಲಿರಬೇಕೆಂಬಾಗ ಕೈಕಯಾಮ್ಮನವರ ಕಟ್ಟಪ್ಪಣೆಯಂತೆ ಸೀತಾ ಸಹಿತನಾಗಿ ವನವಾಸವನ್ನು ಕೈಕೊಂಡು ಅತ್ರಿಯಿಂದ ಅಗಸ್ತ್ರ ತನಕ ಪ್ರಯಾಣಗೈದು ಕಬಂಧ ವಿರಾದಾದಿಗಳನ್ನು ಮರ್ದಿಸಿ ರಾವಣನಿಂದ ಸೀತೆಯನ್ನು ಹೋಗಲಾಡಿಸಿಕೊಂಡು ಸುಗ್ರೀವ ಸಖ್ಯದಿಂ ವಾಲಿಯಂ ನಿಗ್ರಹಿಸಿ 77 ಕೋಟಿ ಕಪಿನಾಯಕರಿಂದ ದಕ್ಷಿಣದ ಬೀಚ ವಿಕ್ಷೋಭಿತ ರುಂದ್ರ ರಮಣೀಯ ಸಾಗರಕ್ಕೆ ಸೇತುವೆಯನ್ನು ಕಟ್ಟಿ ಲಂಕೆಗೆ ಹೋಗಿ ಬಿಂಕದ ರಾವಣನನ್ನು ನಿಶಂಕೆಯಿಂದ ಕೊಂದು ಸೀತೆಯನ್ನು ಅಗ್ನಿಪರೀಕ್ಷೆ ಮಾಡಿ ಕರತಂದ ಬಳಿಕ ಅಗಸರವನಾಡಿದ ಬಿರುನುಡಿಗೆ ಬೇಸತ್ತು ರಾಮ ಸೀತೆಯನ್ನು ಬಿಟ್ಟುಬಿಟ್ಟ ಅಂತ ರಾಮಾಯಣದ ಕಥೆ. ಪರಮ ಪತಿವ್ರತೆಯಾದಂತಹ ಸೀತಾದೇವಿಯಂತಹ ಪತ್ನಿ ಇರುವಾಗಲೂ ರಾಮನಿಗೆ ಸುಖ ಇಲ್ಲವಾದರೆ ಯಾರಿಗಾದರೂ ಶೂರ್ಪನಕ್ಕಿ ಅಂತವಳು ಗಂಟು ಬಿದ್ದಿದ್ದಾಳಾದ್ರೆ ಸುಖ ಪಡೋದು ಹೇಗೆ? ಹೆಂಡತಿಯಿಂದ ಗಂಡನಿಗೆ ಸುಖ ಅನ್ನೋದು ಪ್ರಮಾಣವಿಲ್ಲ. ಗಂಡರಿಂದ ಹೆಂಡತಿಗೆ ಸುಖ ಅಂತ ನಾವು ಹಿಗ್ಗೋಣ. ಮಹಾಭಾರತದಲ್ಲಿ ಕೇಳ್ತಾ ಇದ್ದೆ. ಪ್ರಚಂಡ ಪರಾಕ್ರಮಿಗಳಾಗಿರತಕ್ಕಂಥ ಪಾಂಡವರ ಇವರು ಕುಳಿತ ಸಭೆಯಲ್ಲಿ ದುರಾಗ್ರಹ ಪೀಡಿತನಾದ ದುರ್ಯೋಧನನ ಪ್ರೇರಣೆಯಿಂದ ದುಶ್ಯಾಸನನು ದ್ರೌಪದಾದೇವಿಯರು ಉಟ್ಟ ಸೀರೆಯನ್ನು ಹಿಡಿದು ಎಳೆಯುವಾಗ ಪ್ರಚಂಡರಾದ ಪಾಂಡವರ ಇವರು ಗಂಡರು ಅಲ್ಲೇ ಕುಳಿತಿದ್ದರು. ಅವರು ಏನು ಮಾಡಿದರು? ಕುಮಾರವ್ಯಾಸರಂತಾರೆ, ಈ ಗಂಡರು ಹೆಂಡತಿಗೆ ಅಪಮಾನ ಆಗುವಾಗ ಕಂಡರು ಅಷ್ಟೇ, ಇವರಿಂದ ಏನು ಸಹಾಯ ದೊರಕಲಿಲ್ಲ. ಅಂದ ಬಳಿಕ ಪತಿಯಿಂದ ಸತಿಗೆ ಸುಖ ಅನ್ನೋದಕ್ಕೆ ಪ್ರಮಾಣವಿಲ್ಲ. ತಾಯಿಯಿಂದ ಮಗುವಿಗೆ ಸುಖ ಅನ್ನೋಣ. 5 ವರ್ಷ ಪ್ರಾಯದ ಬಾಲಕ ಧ್ರುವನನ್ನು ತಾಯಿ ಸುನೀತಾದೇವಿ ಕಾಡಿಗಟ್ಟಿದಳು. ಮಗುವಿನಿಂದ ತಾಯಿಗೆ ಸುಖ ಅನ್ನೋಣ. ಆ ಮಗನಾಗಿರತಕ್ಕಂಥ ಪರಶುರಾಮದೇವನೇ ಜಮದಗ್ನಿ ಆಜ್ಞೆಯಂತೆ ರೇಣುಕೆಯ ಶಿರಚ್ಛೇದ ಮಾಡಿದ್ದ. ಅಣ್ಣನಿಂದ ತಮ್ಮನಿಗೆ ಸುಖ ಅನ್ನೋಣ. ಅಣ್ಣನಾದ ರಾವಣನೇ ತಮ್ಮನಾದ ವಿಭೀಷಣನ ಒದ್ದು ಹೊರಗೆ ಹಾಕಿದ. ತಮ್ಮನಿಂದ ಅಣ್ಣನಿಗೆ ಸುಖ ಅನ್ನೋಣ. ತಮ್ಮನಾಗಿರತಕ್ಕಂಥ ಸುಗ್ರೀವನೇ ಅಣ್ಣನಾದ ವಾಲಿಯನ್ನು ಕೊಲ್ಲಿಸಿದ. ಇದನ್ನು ವಿವರಿಸುತ್ತಾ ದಾಸರಿ ಕೀರ್ತನ ಹೇಳ್ತಾರೆ. ರಣ

ತನಗಿದ್ದಾರೆ ಅಂತ ಹಿಗ್ಗಿದ್ರೆ ಸುಖವೇನು? ಮಹಾಭಾರತ ಯುದ್ಧದಲ್ಲಿ ದ್ರೋಣ ಪರ್ವದಲ್ಲಿ ಬಾಲಕ ಅಭಿಮನ್ಯು ಚಕ್ರವ್ಯೂಹವನ್ನು ಪೊಕ್ಕು ಕಾದಾಡಿ ಸತ್ತಾಗ ಮಾವನಾದಂತಹ ಭಗವಾನ್ ಶ್ರೀಕೃಷ್ಣ, ಲೋಕೈಕ ವೀರನಾದ ಅರ್ಜುನ ಇಬ್ಬಿದ್ರೂ ಕೂಡ ಇಬ್ಬರಿದ್ರೂ ಕೂಡ ಅಭಿಮನ್ಯುವನ್ನು ಉಳಿಸಿಕೊಂಡ್ರೆ ಸರ್ವಜ್ಞ ಕವಿ ಹೇಳ್ತಾನೆ ಇದನ್ನು.

ಶ್ರೀ ಕೃಷ್ಣನಂತಹ ಮಾವನಿರುವಾಗ, ಅರ್ಜುನನಂತಹ ತಂದೆ ಇರುವಾಗ, ಇಂದ್ರನಂತಹ ಅಜ್ಜನಿರುವಾಗ ಅಭಿಮನ್ಯುವರು ಯಾರು ಉಳಿಸಿಕೊಂಡಿರು? ಇದು ಕಾರಣ ಏನು? ಪ್ರಬಲವಾದ ಅವರವರ ಪ್ರಾರಬ್ಧ ಕರ್ಮವೇ ಅವರಿಗೆ ರಕ್ಷಣೆಗೆ ಬರುತ್ತದೆ. ಇದನ್ನು ಹಂಚಿ ಹಾಕ್ತಾನೆ ದೇವರು ನಿಷ್ಪಕ್ಷಪಾತವಾಗಿ. ಇದನ್ನು ದಾಸರು ಮುಂದೆ ಹೇಳ್ತಾರೆ.

ಅನುಗುಣವಾದ ಫಲವನ್ನು ದೇವರು ಹಂಚಿ ಹಾಕಿದ್ದಾನಂತೆ. ಇದನ್ನು ಪ್ರತಿಯೊಬ್ಬರು ಅನುಭವಿಸಲೇಬೇಕು. ಇದನ್ನ ಸ್ಮರಣೆಗೆ ತರಲೋಸ್ಕರವಾಗಿ ಮಹಾಭಾರತದ ವೀರ ಅಭಿಮನ್ಯು ಈ ಚರಿತ್ರೆಯಲ್ಲಿ ನಮಗಿದು ಸ್ಪಷ್ಟವಾಗ್ತದೆ. ಅದನ್ನು ಶ್ರವಣ ಮಾಡುವಂತೆ ಗೋಪಾಲ

ಶ್ರೀಹರಿಯ ಸಂಕಲ್ಪದಂತೆ ಮಹಾಭಾರತ ಯುದ್ಧ ನಿರ್ಣಯವಾಗಿದೆ. ಹತ್ತು ದಿನ ಭೀಷ್ಮರೊಬ್ಬರೇ ಯುದ್ಧದಲ್ಲಿ ಕಾದರು. 800 ವರ್ಷಗಳ ನಿಷ್ಠನಿಷ್ಠೂರ ನೈಷ್ಠಿಕ ಬ್ರಹ್ಮಚರ್ಯ ವ್ರತ ಪಾಲನೆ ಮಾಡಿದಂತ ಆಚಾರ್ಯ ಭೀಷ್ಮನು ಸರಳ ಮಂಚದಲ್ಲೊರಗಿದ ಬಳಿಕ ದುಃಖಿತನಾಗಿರತಕ್ಕಂತಹ ದುರ್ಯೋಧನ ಈ ರಣನದಿಯನ್ನು ಮುಂದೆ ದಾಟಿಸತಕ್ಕಂಥವರು ಯಾರು ಎಂಬುದಾಗಿ ಗುರುಗಳಾದ ದ್ರೋಣಾಚಾರ್ಯರ ಬಳಿಗಾಗಿ ಬಂದು ಪ್ರಾರ್ಥಿಸಿ ಹೇಗಾದರೂ ಅವರನ್ನು ಒಲಿಸಿ ಆ ದ್ರೋಣಾಚಾರ್ಯರಿಗೆ ಸೇನಾಧಿಕಾರ ಪಟ್ಟವನ್ನು ಕಟ್ಟಿದ್ದಾರೆ.

സ്വഭാവ ധർമ്മക്ക് വിരുദ്ധമനുഷ്യരെ ദ്രോണാചാര്യ ശാസ്ത്രാർത്ഥങ്ങളെന്ന് തിളത് ഭഗവത് ചിന്ത എന്ത് ഷട്കർമ്മരിതനാകെ മുക്തി എന്ന് പടയബേക്കാതെ നാനു തന്റെ സ്വഭാവക്ക് വിരുദ്ധവായി ആ കൗരവ കൊട്ട അർത്ഥ ഗൗരവന്ന മാനസലോസ്കരവായി താൻ സേനാധികാര പട്ട് കൈക്കൊള്ളബേക്കാകിതെ ಇದು ಸ್ವಭಾವಕ್ಕೆ ವಿರುದ್ಧವಾದರೂ ಇದು ಅನಿವಾರ್ಯವಾದ ಅಪ್ರಿಯ ಕಾರ್ಯವಾದರೂ ಮಾಡಬೇಕಾಗಿದೆ ಅಂತ ಪಟ್ಟವನ್ನು ಸ್ವೀಕಾರ ಮಾಡಿದ್ದಾರೆ. ಮೊದಲನೇ ದಿನದ ಯುದ್ಧದಲ್ಲೇ ದ್ರೋಣರು ಧರ್ಮರಾಜನನ್ನು ಸೆರೆ ಹಿಡಿದಿದ್ದಾರೆ. ಆದರೆ ತನ್ನ ಕೃಪಾ ಪಂಜರದಲ್ಲಿ ಪಾಂಡವರೆಂಬ ಅರಗಿಣಿಗಳನ್ನು ಸಾಕತಕ್ಕಂತಹ ಭಗವಾನ್ ಶ್ರೀಕೃಷ್ಣ ಅರ್ಜುನನನ್ನು ಪ್ರೇರೇಪಿಸಿ ಉಪಾಯದಿಂದ ಯುಧಿಷ್ಠಿರನನ್ನು ತಪ್ಪಿಸಿಕೊಂಡು ಕರ್ಕೊಂಡು ಹೋದ, ಬಿಡಿಸಿಕೊಂಡು ಹೋದ. ಕೌರವನಿಗೆ ದುಃಖವಾಯಿತು. ಗುರುಗಳೇ, ಆಚಾರ್ಯವರ್ಯ, ನೀವೇ ಸೇನಾಧಿಕಾರಿಗಳಾಗಿದ್ರೂ ಕೂಡ ನಿಮ್ಮ ಶಿಷ್ಯನಾದಂತ ಅರ್ಜುನ ಶತ್ರುವನ್ನು ಬಿಡಿಸಿಕೊಂಡು ಹೋದ ಮೇಲೆ ಆಗಂದ್ರು ದ್ರೋಣರು

वासुदेवश्च भूतानां चक्राणां च सुदर्शनो ದಶನಾಮವನ್ನು ಹೊತ್ತು ಹೆತ್ತು ಮೆರೆಯುವ ಅಸಮ ಸಾಹಸಿ ವಿಷಮ ವೀರ ಪಾರ್ಥಿವರ ಎರೆಯನಾದ ಪಾರ್ಥ ಯೋಧರಲ್ಲಿ ಶ್ರೇಷ್ಠ, ಧನುಗಳಲ್ಲಿ ಗಾಂಧೀವ ಧನುಷ್ಯ ಶ್ರೇಷ್ಠ, ಸಮಸ್ತ ಯಾವೀ ಜಗತ್ತಿನಲ್ಲಿ ಸರ್ವೋತ್ತಮ ವಾಸುದೇವ ಶ್ರೀಕೃಷ್ಣ, ಚಕ್ರಗಳಲ್ಲಿ ಸುದರ್ಶನ ಚಕ್ರವೇ ಸರ್ವಶ್ರೇಷ್ಠವಾದ್ದು. ವಿಶ್ವಕ್ಷೇನೋ ಯಸ್ಯಯಂತ ಯಸ್ಯ ಯೋಧಾ ಧನಂಜಯ ಅಶಕ್ಯ ಶರಥಂ ಜೇತು ಮನ್ಯೇ ದೇವಾಸುರೈರಪಿ. ದ್ರೋಣರಂದ್ರೂ ಎಲ್ಲಿ ಶ್ರೀಕೃಷ್ಣ ಇದ್ದಾನೋ, ಎಲ್ಲಿ ಅರ್ಜುನ ದಿವ್ಯ ರಥ ಇದೆಯೋ, ಎಲ್ಲಿ ನರನಾರಾಯಣರು ಏಕ ರಥದಲ್ಲಿದ್ದೀಯೋ ಇದ್ದಾರೋ, ಯಾವ ದೇವತೆಗಳಿಗೂ ಕೂಡ ಅವರನ್ನು ಗೆಲ್ಲುವುದು ಸಾಧ್ಯವಾಗುವುದಿಲ್ಲ. ಒಂದು ಉಪಾಯ ಮಾಡ್ತೀಯನು, ಇಂದಿನ ಯುದ್ಧದಲ್ಲಿ ಶತ್ರುಗಳನ್ನು ಎದುರಿಸ್ತೇ. ಹಾಗಾಗಬೇಕಾದ್ರೆ ಆ ಕೃಷ್ಣಾರ್ಜುನರು ನನ್ನ ಎದುರಿಗೆ ಬಾರದಿದ್ದ ಹಾಗೆ ಮಾಡು, ಅವರನ್ನು ಹೇಗಾದ್ರೂ ಕರ್ಕೊಂಡು ಹೋಗ್ತೀಯನು.

ಅಷ್ಟೇ ಮಾಡ್ತೀಯಾದ್ರೆ ಆ ಕಡೆಯ ದಿಕ್ಕಿ ಒಡೆಯನಾದ ಮರಣನೇ ಬಂದ್ರು ಕಡೆಗಣಿಸ್ಬಿಟ್ಟೆ. ಆ ಕೇಳ್ತಾನೆ ಗುರುಗಳೇ, ಕೃಷ್ಣಾರ್ಜುನ ನಾನು ಆಚೆ ಕರ್ಕೊಂಡು ಹೋಗ್ತೇನೆ ಯುಕ್ತಿಯಿಂದ, ನೀವೇನು ಮಾಡ್ತೀರಿ?

ಸುಯೋಧನ ಈ ಮಾತನ್ನು ಕೇಳಿ ಪಾತಾಳ ಲೋಕದ ತನ್ನ ಗೆಳೆಯರಾದ ಸಂಶಪ್ತಕರನ್ನು ಕರೆದು ನೀವು ಸಮಯುದ್ಧಕ್ಕಾಗಿ ಕೃಷ್ಣಾರ್ಜುನನ್ನು ಕರ್ಕೊಂಡು ಹೋಗಬೇಕು ಅಂತ ಪ್ರೇರೇಪಿಸ್ತಾನೆ. ಮರುದಿನದುದಯದಲ್ಲಿ ಸಂಶಪ್ತಕರು ಬಂದು ಕೃಷ್ಣಾರ್ಜುನನು ಸಮಯುದ್ಧಕ್ಕೆ ಕರೆದಾಗ ಇತ್ತ ದ್ರೋಣರು ನಾನಾ ವ್ಯೂಹಗಳ ಸಮೂಹ ರೂಪವಾಗಿರತಕ್ಕಂಥ ಪದ್ಮವ್ಯೂಹ, ಅದರ ಮಧ್ಯದಲ್ಲಿ ಚಕ್ರವ್ಯೂಹವನ್ನು ರಚಿಸಿದ್ದಾರೆ. ಗರುಡಿಯಾಚಾರ್ಯ ನಿಂತ ಆ ದ್ರೋಣರು ಕೌರವನಿಗೆ ಈ ಮಾತನ್ನು ಹೇಳಿ, ಯಾವಾಗ ನೀನು ಕೃಷ್ಣಾರ್ಜುನ ಆತೆ ಕರ್ಕೊಂಡು ಹೋಗಿದ್ದಿ, ನಾನೀಗ ರಚಿಸತಕ್ಕಂತ ಈ ರಣವ್ಯೂಹ ನೋಡುವಂದ್ರು. ಘನ ಶೌರ್ಯ ಕುರುರಾಯ ನೋಡನು ಸುರುತಾಕ್ಷಣ ನಿಲ್ಲಿಸಿದವು ಕರಿಘಟೆಗಳಂ ಶತ ಸಹಸ್ರವು ರಥಗಳೈವತ್ತು ಸಾವಿರಗಳೊಡನೆ ತುರಗ ಅಕ್ಷೋಯಿಣಿಗಳಂ ಸಾಲು ಸಾಲಿನ ವರ ಪದಾತಿಗಳೈದು ಲಕ್ಷಮಂ ಪಂಕ್ತಿಯಂ ಪರುಟವಿಸಿ ಬಾಗಿಲೊಳಗೆ ಆ ಚಕ್ರವ್ಯೂಹದ ಬಾಗಿಲೊಳು ಜಯಭ್ರತನ ನಿಲ್ಲೆಂದನ ದ್ರೋಣ. ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಆನೆ ಸೇನೆ ಮಂದಿ ಬಾಲ್ಮಳ ರಾಣ ರಾವುತರೆಲ್ಲರೂ ಕೂಡ ದ್ರೋಣನ ಆಜ್ಞೆಯಂತೆ ಚಕ್ರವ್ಯೂಹದಲ್ಲಿ ಆಯಾ ನಿರ್ಣಯವಾದ ಸ್ಥಾನದಲ್ಲಿ ನಿದ್ರೆ ಮಹಾದ್ವಾರದಲ್ಲಿ ತಾನೇ ನಿಲ್ಲಿಸಿದ್ದಾರೆ ಜಯಧ್ರತನ. ಯಾರೊಬ್ಬನೂ ಒಳಕ್ಕೆ ಬಿಡದಂತೆ ಪಾಂಡವ ಸೇನೆ ಧೃತಿಗೆಟ್ಟಿತು. ಧರ್ಮರಾಜ ಚಿಂತಾಮಗ್ನಾದ, ದ್ರೋಣರನ್ನು ತಡೆದು ನಿಲ್ಲಿಸುವ ಸಾಮರ್ಥ್ಯ ಕಾಣದು. ಹೀಗೆ ಚಿಂತಿಸ್ತಾ ಇರುವಾಗ ಸಿಡಿದ ಮರಿಯಂತೆ ಸಿಂಹ ಸದೃಶ ವಿಕ್ರಮಿ ಪಾರ್ಥನುಗ ಮಹಾಸಾಹಸಿ ಬಾಲಕ ಹಸುಳೆ ಅಭಿಮನ್ಯು, ತನಗಿಂತ ವಯಸ್ಸಿನಲ್ಲಿ ಚಿಕ್ಕವ ಸುಮಿತ್ರನೆಂಬ ಸಾರಥಿಯಿಂದೊಡಗೂಡಿ ಚಿಂತಿಸ್ತಾ ಇರತಕ್ಕಂಥ ಧರ್ಮರಾಜನ ಬಳಿಗಾಗಿ ಬಂದು ಚಿಂತೆಗೆ ಕಾರಣ ಕೇಳ್ತ, ಬಪ್ಪ ನಮ್ಮಪ್ಪ ಸಂಶಪ್ತಕರ ಯುದ್ಧಕ್ಕೆ ಹೋಗಿದ್ದಾರೆ. ನೋಡುತ್ತಲೇ ಅಭಿಮನ್ಯುವನ್ನ ಬರಸೆಳೆದು ಬಿಗಿದಪ್ಪಿ ಮುಂಡಾಡಿ ಹಣೆಗೆ ಮುತ್ತನ್ನಿಟ್ಟು ನೆತ್ತಿಯನ್ನೇವರಿಸಿ ಬೆನ್ನು ಸವರಿ, ವತ್ಸಾ

ದ್ರೋಣರು ರಚಿಸಿದಂತಹ ಚಕ್ರವ್ಯೂಹವನ್ನು ಭೇದಿಸಿ ಒಳಗೆ ಹೋಗೋದು ಯಾರಿಗೆ ಸಾಧ್ಯ ಅಲ್ಲ? ಯಾರ್ಯಾರಿಗೆ ಸಾಧ್ಯ ಅನ್ನೋದು ನನಗೆ ಗೊತ್ತಿದೆ. ತ್ವಂ ವಾ ಅರ್ಜುನೋ ವಾ, ನೀನು ಚಕ್ರವ್ಯೂಹ ಭೇದಿಸಬಲ್ಲವದ? ನನಗೆ ಗೊತ್ತಿದೆ. ನಿನ್ನ ಬಿಟ್ಟರೆ ನನ್ನ ತಂದೆ ಅರ್ಜುನ ಅಥವಾ ಶ್ರೀಕೃಷ್ಣ, ಕೃಷ್ಣ ಪುತ್ರನಾದ ಪ್ರದ್ಯುಮ್ನ. ಚಕ್ರವ್ಯೂಹಂ ಮಹಾಬಾಹೋ ಪಂಚಮೋ ನೋಪಪದ್ಯತೆ. ನೀವು ನಾಲ್ವರ ಬಿಟ್ಟು ಈ ಚಕ್ರವ್ಯೂಹನ ಭೇದಿಸುವುದು ಐವನೇ ಐದನೇವನೇ ಗೊತ್ತೇ ಇಲ್ಲ. ಐದನೇವ ಅಂತ ಬೇರಿಲ್ಲ, ಆದರೆ ಕೃಷ್ಣಾರ್ಜುನರಿಲ್ಲ, ಪ್ರದ್ಯುಮ್ನೂ ಇಲ್ಲ. ಚಕ್ರವ್ಯೂಹ ನಮ್ಮ ಸೇನೆಯನ್ನು ನುಂಗುತ್ತಾ ಇದೆ ಏಕ ಪ್ರಕಾರ.

ಕಣ್ಣೀರು ಕಪೋಲವನ್ನು ಚುಂಬಿಸಿ ವಕ್ಷವನ್ನು ತೋಯಿಸಿತಂತೆ ಯುಧಿಷ್ಠಿರನು. ಮಗನನ್ನು ಪರಸೆಳೆದಪ್ಪಿಕೊಂಡು, ವತ್ಸ, ನಿನಗೆ ಗೊತ್ತಿದೆ ಚಕ್ರವ್ಯೂಹ ಭೇದನ, ನೀ ಅಲ್ಲಿಗೆ ಹೋಗಬೇಕು ಅಂತ ಸಿದ್ಧನಾಗಿ ಬಂದಿದ್ದಿ ಸಾರಥಿ ಜೊತೆಗೆ, ನಾನು ಹೇಗೆ ನನ್ನ ಕಳುಹಲಿ? ದೊಡ್ಡಪ್ಪನ ಪಾದಕ್ಕೆ ಕರಗಿದ, ಬಪ್ಪ ಯಾಕೆ ಚಿಂತೆ ಮಾಡ್ತಾ ಇದ್ದೆ? ನೋಡು, ಕವಚವನ್ನು ನವಚಿದ್ದೇನೆ, ಬತ್ತಳಿಕೆಯನ್ನು ಬೆನ್ನಿಗೆ ಬಿಗಿದಿದ್ದೇನೆ, ಕಿಗ್ಗಟ್ಟಿನ ಕಠಾರಿ ಇಟ್ಟಿದ್ದೇನೆ, ತಲತ್ರಾಣ ಶಿರಸ್ತ್ರಾಣಗಳನ್ನು ಯುಕ್ತನಾಗಿದ್ದೇನೆ, ಯೋಗ್ಯನಾದಂಥ ಸಾರಥಿ ನನ್ನ ಜೊತೆಗಿದ್ದ, ಯಾಕೆ ಚಿಂತೆ? ಬಿಡು ನನ್ನ ಚಿಂತೆ, ನನ್ನನ್ನು ಕಳುಹಿಕೊಡು ದೊಡ್ಡಪ್ಪ. ಶತ್ರುವನ್ನು ಎದುರಿಸತಕ್ಕಂಥ ವ್ಯೂಹ ಭೇದನ ಕ್ರಮ ಬಲ್ಲೆ ನಾನು. ಚಿಂತೆ ಬೇಕಾದ

ಬರಸೆಳೆದು ಬಿಗಿದಪ್ಪಿ ಅನ್ಯ ಮಾರ್ಗ ಕಾಣದೆ ಸುಮಿತ್ರಾನಾಮಕನಾದ ಸಾರಥಿಯನ್ನು ಕರೆದು ದುರ್ಬೀಳಿಯವನ್ನು ಕೊಟ್ಟು ಕಳುಹಿದ್ದಾನಂತೆ. ಆ ಮಹಾನ್ ಸೇನೆ ನುಗ್ಗಕ್ಕಂತಹ ಚಕ್ರವ್ಯೂಹದ ಕಡೆಗೆ ಧಾವಿಸ್ತಾ ಇದ್ದಾನೆ ಏಕಪ್ರಕಾರ ಅಭಿಮನ್ಯು. ಧನುಷ್ಠೇಂಕಾರ ಕೇಳ್ತಾ ಇದೆ, ಪೊಡವೆ ಕಂಪಿಸುವಂತಾಯ್ತಂತೆ. ಪೊಕ್ಕನ ಅಭಿಮನ್ಯು ವ್ಯೂಹವನಾಗ

ಹೊಸೆಯರ ಚಕ್ರವ್ಯೂಹದ ಕಡೆಗೆ ಧಾವಿಸುತ್ತಾ ಇದೆ. ಭೇದ ಮಾಡಿದ ಚಕ್ರವ್ಯೂಹ ಜಯದ್ರದ ಅಪ್ರಾಣ ಭಯದಿಂದ ಪಲಾಯನ ಮಾಡ್ತಾ ಇದ್ದ. ಕರಿ ತುರಗ ಕೋಟ್ಯಾನು ಕೋಟಿಗಳ ಹೊರಸಿದವು. ತನ್ನ ಇದರಿಗೆ ಬರತಕ್ಕಂಥ ಆನೆ ಸೇರಿ ಮಂದಿ ಬಾರ್ಬಳ ರಾಣ ರಾವತ್ರಗಳು ಕತ್ತರಿಸಿ ಚೆಲ್ಲಿದ್ದಾರೆ. ಅತಿರತ ಮಹಾರಥರ ಸಂಭರಿಸಿದವು ಬೆರಸಿ ಕಾರಾಳ್ಗಳಂ ಕರುಳ್ಗಳಂ ಸುರಿಸಿದಂ ಕೂರ್ಗಳ.

ಶರಣದೊಳು ನಿಂದು ಸುರಪತಿಯ ಮೊಮ್ಮನ ಪರಾಕ್ರಮಕ್ಕೆ ಮನದಂದು ದಿವಿಜ ಸಂತತಿ ಜಯ ಜಯ ಜಲುತ ಹೊಗಳಲು. ದೇವಸೇನಾಪತಿ ಕಾರ್ತಿಕೇಯ ಅಸುರ ಸೈನ್ಯವನ್ನು ಧ್ವಂಸ ಮಾಡುವಂತೆ ಚಕ್ರವ್ಯೂಹದ ಸೈನ್ಯವನ್ನ ಧ್ವಂಸ ಮಾಡ್ತಾ ಮುಂದಕ್ಕೆ ನುಗ್ಗುತ್ತಾ ಇದ್ದಾನೆ. ಏಕ ಪ್ರಕಾರ ಲಕ್ಷ್ಮೀ ರಮಣ ಗೋವಿಂದ ಅಭಿಮನ್ಯುವಿನ ನಿಶಿತ ಬಾಣಗಳು ಕೌರವ ಸೇನೆಯನ್ನು ಧ್ವಂಸ ಮಾಡ್ತಾ ಇದೆ. ಶಲ್ಯ ಮೂರ್ಛೆ ಹೋಗಿ ಬಿದ್ದಿದ್ದಾನೆ. ದ್ರೋಣಾಚಾರ ರಥ ಸೈನ್ಯವೆಲ್ಲವೂ ಕೌರವನ ಸೇನೆಯ ಜೊತೆಗೆ ಪಲಾಯನ ಮಾಡ್ತಾ ಇದೆ. ಶಲ್ಯ ಸೋದರರು ವಧಿಸಲ್ಪಟ್ಟರು. ದುಶ್ಯಾಸನ ಕರ್ಣ ಪರಾಜಿತರಾದರು. ಅಶ್ವತ್ಥಾಮ ಬೃಹತ್ಬಲ ದುರ್ಯೋಧನ ಕೃಪಾ ಕರ್ಣ ಕೃತವರ್ಮ ಶಕುನಿ ಮೊದಲಾದಂಥ ಮಹಾರಥರು ಆರು ಮಂದಿ ಜೊತೆ ಸೇರಿ ಅಭಿಮನ್ಯುವನ್ನ ಸೋಲಿಸಬೇಕು ಅಂತ ಬಂದರೆ ಪರಾಜಿತರಾಗಿ ಹಿಂದಕ್ಕೆ ಹೋಗ್ತಾ ಇದ್ದಾರೆ. ಕೌರವ ಪುತ್ರನಾದಂತಹ ಲಕ್ಷ್ಮಣ ಆಯುಧವನ್ನೆತ್ತಿಕೊಂಡು ಎದುರಿಸಲಿಕ್ಕೆ ಬರ್ತಾನೆ. ಅಭಿಮನ್ಯುನ ಸುನಕ್ಕ ನಿಮ್ಮಪ್ಪನನ್ನೇ ಕೊಂದು ಬಿಡ್ತಿದ್ದೆ, ನಮ್ಮ ತಾಯಿಯಾದ ಪಾಂಚಾಲಿಗೆ ಅಪಮಾನ ಮಾಡಿದಂಥವನು. ಹೇ ಲಕ್ಷ್ಮಣ, ತಂದೆಯನ್ನು ಯುದ್ಧಕ್ಕೆ ಕಳುಹುದೇ ನೀನು ಬಂದಿದ್ಯಾ ಎಂಬುದಾಗಿ ನಿಶಿತಾಯುಧದಿಂದ ಆ ಕೌರವನ ಸುತನ ಶಿರವನ್ನು ತರಿದಟ್ಟಿದ ಅಭಿಮನ್ಯು. ಕುರುಜಾಂಗಣದ ಸಾಮ್ರಾಜ್ಯದ ಸಾಮ್ರಾಟ್ ಕೌರವನಿಗೆ ಪುತ್ರ ಶೋಕ. ಮಗನಿಗಾಗಲಿಲ್ಲ, ಭಲೇ ಭಲೇ. ಅಭಿಮನ್ಯು ಹಲವಾರ್ಯಾಕೆ ಓರ್ವ ಸಾಕು, ನಮ್ಮಪ್ಪನಿಗೆ ನಾವು 100 ಮಂದಿ

ಅಭಿಮನ್ಯುವನ್ನು ತಾನೆ ಹೊಗಳುತ್ತಾ ಕೌರವನಿಂದ ದ್ರೋಣರೇ ನಿಮ್ಮನ್ನು ನಂಬಿದ್ರೆ ಅದರ್ಥ ಆಯ್ತು. ಕರ್ಣಾದಿಗಳು ಹೇಳಿದಂತೆ ನಿಮ್ಮ ಸ್ವಭಾವಕ್ಕೆ ವಿರುದ್ಧವಾದ ಕಾರ್ಯ. ನೀವು ಈ ಹುಡುಗರನ್ನು ಗೆದ್ದಂತೆ ನಾನು ಸಾಮ್ರಾಜ್ಯಪತಿ ಆದಂತೆ ಹೀಗೆ ಮನಸ್ಸಲ್ಲಿ ನಾನು ಹರ್ಷಿಸುತ್ತೇನೆ. ಹೀಗಂದು ದ್ರೋಣರನ್ನು ಜರೆಯಲು ಆಚಾರ್ಯರಂದರು, ಅಯ್ಯ ಈ ಬಾಲಕನ ಕೈಯಲ್ಲಿ ಧನುಸ್ಸಿರುವಷ್ಟು ಕಾಲ ನಮಗೆ ಜಯ ಬರೋದು ಸಾಧ್ಯ ಅಲ್ಲ.

ಆ ಮದನಾರಿ ಶಂಕರನೇ ಬಂದರೂ ಕೂಡ ಇವನ ಕೈಯಲ್ಲಿ ಧರಿಸಿರುವಷ್ಟು ಕಾಲ ಇವನು ಗೆಲ್ಲೋದು ಸಾಧ್ಯ. ಹೆದರಬೇಡ ಆದರೂ ಕೌರವ, ಈ ವೈಪರೀತಕ್ಕೆ ಬೆದರಲಾಗದು. ಹೀಗೆ ಸಮಾಧಾನ ಪಡಿಸಿ ಕರ್ಣನನ್ನು ಕರೆದು ದ್ರೋಣರಂದರು, ಕರ್ಣ ಈಗ ನಿನ್ನೊಂದೊಂದು ಕಾರ್ಯ ಆಗಬೇಕು. ಇದನ್ನು ತಪ್ಪು ಒಪ್ಪು ಅನ್ನಬೇಡ, ಸ್ವಾಮಿ ಕಾರ್ಯ ಅಂತ ತಿಳಿದ್ರೆ ಮಾಡಬೇಕು.

0: ಹೀಗೆ ತಿಳಿಬೇಡ. ನಾನು ಸೇನಾಧಿಕಾರಿ ಇದ್ದೆ, ನಾನು ನಿನಗೆ ಆಜ್ಞೆ ಮಾಡ್ತಾ ಇದ್ದೆ, ನನ್ನ ಆಜ್ಞೆ ಅಂತ ನೀ ಪಾಲಿಸಬೇಕು. ಕರ್ಣ ಕೇಳ್ತಾನೆ, ಗುರುಗಳೇ ಏನದು? ಒಂದೇ ಮಾತ್ಕ,
1: ಬೆದರಲಾಗದು ಸ್ವಾಮಿ ಕಾರ್ಯವಿಧೋ.
0: ನೀವೇನ್ ಮಾಡ್ಬೇಕು ಅಂದ್ರೆ,
1: ರೂಪು ದೋರದೆ
0: ವೇಷ ಮರೆಸಿಕೊಂಡು ಆ ಬಾಲಕನಿಗೆ ತಿಳಿಯದಿದ್ದ ಹಾಗೆ
1: ಬಂದು ಸುಭಟನ
0: ಕಣ್ಣಿ ಕಾಣಿಸ್ಕೊಳ್ಳದೆ ಮರೆಯಾಗಿ

ಆ ಅಭಿಮನ್ಯುವನ ಕೈಯ ಚಾಪವನು ಖಂಡಿಸುವದಿದು. ಕೇಳುತ್ತಲೇ ಕರ್ಣ ನಾಚಿದ, ತಲೆ ತಕ್ಕಿಸಿದ. ಗುರುಗಳೇ, ಇದೇನು ಗುಣಕ್ಕ ಮತ್ಸರ ಉಂಟೆ? ಈ ವೀರನಾದ ಅಭಿಮನ್ಯುವನ್ನ ವಂಚನೆಯಿಂದ ಹಿಂದುಗಳಿಂದ ಹೋಗಿ ಅವನ ಕೈಯ ಧನುಸ್ಸನ್ನು ಕಡಿಯಬೇಕು ಅಂತಿರಲ್ಲ, ಇದು ಯುದ್ಧ ಧರ್ಮವೇ? ಇದು ಪಾಪ ಅಲ್ವೇ? ಆಗ ಹೇಳ್ತಾರೆ, ಕುರುಭೂಪನ ಉಳಿವು ಇದು ಸ್ವಾಮಿ ಕಾರ್ಯವು ನಿನಗೆ ಪಾಪವಿಲ್ಲಂದ. ನಿನಗಿದ್ರಲ್ಲಿ ಪಾಪ ಪುಣ್ಯ ಚಿಂತನೆ ಮಾಡಬೇಕು. ಅದೆಲ್ಲವೂ ಕೌರವನಿಗೆ ಸೇರಿತ್ತು. ನಾವು ಅವನು ಭಟರು, ನಾನು ಸೇನಾಧಿಪತಿ. ನಾ ಹೇಳ್ತೇನೆ ಈ ಕಾರ್ಯ ಮಾಡು. ಆ ಸ್ವಾಮಿ ಕಾರ್ಯ ಅಂದಾಕ್ಷಣವೇ ಕರ್ಣನಿಗೆ ಸಾಮಾನ್ಯ ಧರ್ಮ ವಿಶೇಷ ಧರ್ಮಗಳ ಮರವು ಉಂಟಾಯಿತು. ಒಂದು ನಿಮಿಷ ತಳುವಲಿಲ್ಲ, ಕೌರವನ ಹಿತಕ್ಕಾಗಿ ಏನಾದರೂ ಮಾಡ್ತೇನೆ. ಅದು ಏನು ಮಾಡಿದರೂ ಧರ್ಮ, ಹೀಗೆ ತಿಳಿದು ಯುದ್ಧ ಧರ್ಮವನ್ನು ಮೀರಿ ದೇವಧರ್ಮ ವಿರೋಧವಾಗುತ್ತದೆ ಅಂತ ತಿಳಿಯಿದೆ. ರೂಪವನ್ನು ಮರೆಮಾಚಿಕೊಂಡು ಷಡುರಥನೊಡನೆ ತಾನೊಬ್ಬನೇ ಯುದ್ಧ ಮಾಡತಕ್ಕಂತಹ ಮಹಾವೀರನಾದ ಅಭಿಮನ್ಯುವಿನ ಹಿಂದುಗಳಿಂದ ಹೋಗಿ

ಕಳಿದನು ಪಾರ್ಥನಂದನನ. ಅನೇಕಾನೇಕ ಬಾಣಗಳಿಂದ ಬಿರು ಸಹಿತ ಆ ಅಭಿಮನ್ಯುವಿನ ಎಳೆಯ ಬಾಳೆಯ ದಿಂಡುಗಳಂತಿರುವ ಎರಡು ತೋಳುಗಳನ್ನು ಕತ್ತರಿಸಿ ಚೆಲ್ಲಿದ್ದಾರೆ. ಜೀರ್ಕೋವಿಯಂತೆ ರಕ್ತ ಚಿಮ್ಮಿತ ಇರುವಾಗ ಹಸುಳೆ ಅಭಿಮನ್ಯು ಗಕ್ಕನೆ ತಿರುಗಿ ನೋಡಿದ. ಫಡ ಫಡ ಹೋಗನು ತಮಾಲನು ಕಿಳಿಗಲರಿ. ಕರ್ಣ ಪಾಪಿ ಹಂಗಿಸೂತ ಕರ್ಣನ ಸುಡು ಸುಡಲವೋ ನಿನ್ನ ವಿಕ್ರಮ ಇದುವೆ. ಹೇ ಕುಲಹೀನ ಪಂಚಕ, ನಿನ್ನ ಕೃತಿ ಕುಲವತ್ತರು ಯಾವ ಗುರುಗಳು ಈ ವಿದ್ಯೆ ಕಲಿತ ಷಡರಥಿಗಳಲ್ಲಿ ನಾನೊಬ್ಬ ಯುದ್ಧ ಮಾಡುತ್ತಿರುವಾಗ ಬಲೆಯಾಗಿ ಬಂದು ಧನುಸ್ಸನ್ನು ಕತ್ತರಿಸಿದ್ದಲ್ಲದೆ ಬಾಣಗಳಿಂದ ನನ್ನ ಯಾವ ಕರವನ್ನು ಕತ್ತರಿಸಿದೆಯಲ್ಲ? ಸೋಲನ್ನೊಪ್ಪುತ್ತಾನೆ ಎಂದು ತಿಳಿದಿಯಾ?

ಬೆದರದೆ ರಥದಿಂದ ಕೆಳಕ್ಕೆ ಧುಮ್ಮಿಕ್ಕಿ ಪಾಪಿಗಳೇ, ಈ ಅಭಿಮನ್ಯುವನ ದೇಹದಲ್ಲಿ ಉಸಿರಿರುವಷ್ಟು ಕಾಲ ಅಸುರಡಾದ ನಿಮಗೆ ಬದುಕಲಿಕ್ಕೆ ಅವಕಾಶ ಉಂಟು ಎಂಬುದಾಗಿ ಆ ಮೊಂಡು ಕೈಯಲ್ಲಿ ರಕ್ತ ಮಾಂಸಗಳು ಸುರಿಯುತ್ತಿರುವಂತೆ ಅಲ್ಲೇ ಬಿದ್ದಂತಹ ರಥದ ಗಾಲಿಗಳನ್ನು ಆ ಚಕ್ರಗಳ ಮಧ್ಯದಲ್ಲಿ ಕೈ ತೋರಿಸಿ ಆ ಚಕ್ರವನ್ನೇ ತಿರುತಿರುಗಿಸಿ ಹೊಡೆಯುತ್ತಿರುವಾಗ ಸಹಸ್ರ ಸಂಖ್ಯೆಯಲ್ಲಿ ಸೈನ್ಯ ಸಾಯ್ತಾ ಇರುವಾಗ ಚಕ್ರಧಾರಿಯಾದ ಕೃಷ್ಣನ ವಿಕ್ರಮಕ್ಕೆ ಸಮನಾದ ವಿಕ್ರಮದಂತೆ ಹೋರಾಡ್ತಾ ಇದ್ದಾರೆ. ಷಡುರಥಿಕರು ನಿಸ್ತೇಜರಾದರು. ದೇಹದಲ್ಲಿ ಶಕ್ತಿ ಕುಂದುವಂತೆ ಕಾಣಿಸ್ತಾ ಇರತಕ್ಕಂಥ ಕಾಲ, ಅಭಿಮನ್ಯು ಸಹಾಯಕ್ಕಾಗಿ ಭೀಮನನ್ನು ಕರೆಯುತ್ತಾ ಇದ್ದಾನೆ. ಬಪ್ಪ ಭೀಮಸೇನ, ವಂಚನೆಯಿಂದ ನನ್ನ ಈ ಪಾದಗಳು ಕೊಲ್ಲುತ್ತಾ ಇದ್ದಾರೆ, ನನ್ನ ಕರಗಳನ್ನು ಕತ್ತರಿಸಿದ್ದಾರೆ, ಕಣ್ಣು ದೃಷ್ಟಿ ಮಂದವಾಗ್ತಾ

ನರಮಂಡಲಗಳು ಪ್ರಕಾರ ಶಿಥಿಲವಾಗುತ್ತಾ ಇವೆ. ಬಪ್ಪ ಭೀಮಾ ಭೀಮಾ ಭೀಮಾ ಅಂತ ಕರೆಯುತ್ತಿರುವಾಗ ಚಕ್ರವ್ಯೂಹದ ಹೊರಭಾಯ ಎಂದು ಕೇಳ್ತಾ ಇದ್ದ ಭೀಮಸೇನಿಗೆ ಕಂದ ಭೀಮ ಧಾವಿಸ್ತಾ ಇದ್ದಾನೆ. ಹೇ ಕೃಷ್ಣ, ನನ್ನ ಯಾವ ವತ್ಸ ಅಭಿಮನ್ಯುವಿಗೆ ಅಪಾಯ ಉಂಟಾಯಿತಲ್ಲ. ಆ ಲೋಹದ ದಂಡದ ಘನೆಯನ್ನು ಕೈಯಲ್ಲಿತ್ತುಕೊಂಡು ಧಾವಿಸಿ ಬರ್ತಾ ಇದ್ದ. ಓಡೋಡಿ ಬಂದು ಬಾಲಕನ ರಕ್ಷಿಸುವಂತ ಧಾವಿಸಿ ಬರುವಾಗ ಕಿಡಿಗರ ರೂತ ಸಡಗರ ದಿ ಬರ್ಪ

ಮಾಡಿದ ನಿಂತಿದ್ದಾನೆ ಸೈಂಧವ. ಹಿಮಾನಿಲ್ಲ, ಇಂದು ನನ್ನನ್ನು ಮೀರಿ ನನಗೆ ಮುಂದಕ್ಕೆ ಹೋಗುವಂತಿಲ್ಲ. ಹರನ ವರವನ್ನು ಪಡೆದವನ ಒಂದು ದಿನಕ್ಕೆ ಒಂದು ಕ್ಷಣಕ್ಕಾದರೂ ಕೂಡ ಪಾಂಡವರನ್ನು ಗೆಲ್ಲತಕ್ಕಂತಹ ಸಾಮರ್ಥ್ಯ ಕೊಡಬೇಕು ಅಂತ ಕೇಳಿದವನ. ತಡೆ ಎಂಬುದಾಗಿ ಜಯದ್ರಥ ಮಹಾದ್ವಾರದಲ್ಲಿ ತಡೆಯುತ್ತಾ ಇರುವಂತೆ ರುದ್ರದೇವರ ಯಾವ ವರದ ಮಹತಿಯನ್ನು ಉಳಿಸಿ ಆ ಮಹಿಮೆಯನ್ನು ಉಳಿಸಲುಸ್ಕರವಾಗಿ ಭೀಮಸೇನನ್ನು ಮುಂದಕ್ಕೆ ಬರುವುದು ಸಾಧ್ಯವಾಗಲಿಲ್ಲ. ಆಗಲೇ ಷಡುರಸಿಕರು ಏಕ ಪ್ರಕಾರ ಮುತ್ತಿಕೊಂಡಿದ್ದಾರೆ. ಭೀಮಸೇನರು ಹಿಂತಿರುಗುವಾಗಂದ್ರು, ಹೇ ಜಯದ್ರಥ, ನಿನಗೆ ವರವೇ ಎಲೆ ಜಯದ್ರಥ ಕೇಳು, ನಿನ್ನಯ ತಲೆಯ ಗುಂಬನು ನಾಳೆ ಫಲುಗುಣ. ಯಾರ ಸಹಾಯಕ್ಕಾಗಿ ನಾ ಹೋಗ್ತೇನೆ? ಅಭಿಮನ್ಯುವಿಗೆ ಏನಾದರೂ ಆತಂಕ ಉಂಟಾದ್ರೆ ಅರ್ಜುನ ನಿನ್ನ ತಲೆಗೊಂಬುತ್ತಾನ.

ಕಾಶಿ ತಿರುಗಿದರು. ದುರ್ಗದೊಳಲವಿ ಕೊಡುತ್ತ ಅಭಿಮನ್ಯು ಮೆರೆದನು ನರನ ಪ್ರತಿಜಾರಿ. ಯಾರನ್ನು ಸಹಾಯಕ್ಕೆ ಕರೆದ್ರು ಕೂಡ ಒಬ್ಬರ ಸಹಾಯ ದೊರಕದೇ ಇರತಕ್ಕಂತಹ ಕಾಲ, ಕರಗಳೆರಡು ಕತ್ತರಿಸಲ್ಪಟ್ಟಿವೆ. ಆಗ ಆರು ಮಂದಿ ಈ ಷಡುರಥಿಕರು ಕರ್ಣ ಬಹರ್ ಬೃಹದ್ಬಲಾದಿಗಳು ಸೇರಿ ಸಂಕಲನ ಯುದ್ಧಕ್ಕೆ ಕರೆಯುತ್ತಾರೆ. ಆರು ಮಂದಿಯನ್ನು ಒಬ್ಬ ಎದುರಿಸಬೇಕು. ಆ ಸಂಕಲನ ಯುದ್ಧಕ್ಕೆ ಕರೆದಾಗ ನೋಡ್ತಾನೆ ಅಭಿಮನ್ಯು ಬಳಿಯಲ್ಲಿದ್ದಂತಹ ಸಾರಥಿ ಸುಮಿತ್ರ ತುಡುಕುವರೆ ಶತ್ರುಗಳು ಹೇಗಿದ್ದಾರೆ. ತುಡುಕುವರೆ ಧನುವಿಲ್ಲ ಏನ್ ಮಾಡಿ ಯಾವ ರೀತಿ ಎದುರಿಸಿದ್ರು. ಹೀಗೆ ಚಿಂತಿಸುವಾಗ ಸುಮಿತ್ರ ನೋಡ್ತಾನೆ ಅಭಿಮನ್ಯುವಿಗಿಂತ ವಯಸ್ಸಿನಲ್ಲಿ ಚಿಕ್ಕ ತನ್ನೊಡೆಯನ ಶೌರ್ಯ ಶಿಥಿಲ ಆಗ್ತಾ ಆಗ್ತಾ ಬರುವಾಗ ಆರೂ ಕಡೆಯಿಂದ ಸೇರಿದಂತ ಈ ಷಡುರುಧಿಕರ ಕ್ರೂರವಾದಂತಹ ಬಾಣುಗಳು ಬಂದು ರೋಮ ರೋಮಕ್ಕೆ ತಗಲಿವೆ. ಅಭಿಮನ್ಯು ಅಂದ, ಸಾರಥಿ ಸುಮಿತ್ರ ರಥವನ್ನಲ್ಲಿಂದ ಹಾರಿಸಪ್ಪ, ನನ್ನ ತಂದೆಯಲ್ಲಿದ್ದಾರೆ ನೋಡು, ನನ್ನ ಮಾವ ಕೃಷ್ಣನಿದ್ದಲ್ಲಿ ಕೊಂಡು ಹೋಗು, ಸುಮಿತ್ರ ರಥವನ್ನು ನೋಡಿಸು, ಈ ಪಾಪಿಗಳ ಕೈ ನನ್ನ ಶವ ಸಿಗಬಾರದು, ನನ್ನ ತಂದೆ ನೋಡಬೇಕು ನನ್ನ ದುರವಸ್ಥೆ. ಆಗಲೇ ಷಡುರುಥಿಕರು ಸುಮಿತ್ರನ ಆ ರಥದ ವಾಘೆಯನ್ನು ಕತ್ತರಿಸಿ ಕುದುರೆಗಳನ್ನು ಕೊಂದರು. ಸುಮಿತ್ರ ನೋಡ್ತಾನೆ, ಅಯ್ಯೋ ಒಡೆಯ, ನೀನು ಸೇವೆ ಮಾಡುವ ಭಾಗ್ಯ ನನಗಿಲ್ಲದೆ ಹೋಯ್ತಲ್ಲ. ಹೇ ವಿಕ್ರಮಿ, ಸಾರಥಿಯಾದ ನನ್ನಿಂದ ನಿನಗೇನು ಸೇವೆಯಾಗಲಿಲ್ವಲ್ಲ,

ಕಡಿ ಒಡೆದು ನಿನ್ನೆಂದು ಒದಗುವನು. ಎರಡೂ ಕರಗಳು ಕತ್ತರಿಸುತ್ತವೆ. ಪಡೆ ಬಿಡದೆ ಒಬ್ಬಿನೆಯ ಬೆದರದೆ ಸೇನೆ ಮುತ್ತಿಕೊಳ್ತೇ ಕಪ್ಪ. ದ್ರೋಣಕರ್ಣಾದಿಗಳು ಲಚ್ಚೆ ಪಡದಲ್ಲಿ ಅಧರ್ಮ ಯುದ್ಧಕ್ಕೆ ಈ ಅನಾಥ ಬಾಲಕನ ಮನಸ್ಸಿನಕ್ಕೆ ವೀರಾದ ವೀರನು ಗುಂಪು ಗುಂಪಾಗಿ ಸೇರಿದ ಏಕ ಪ್ರಕಾರ ಅವರ ಮಧ್ಯೆ ದುಶ್ಯಾಸನನ ಮಗ ದುಶ್ಯಾಸನಿಯು ಗದೆಯಲ್ಲಿ ಚಡಿದು ಕೆಣಹಿದ ವೀರ ಬಾಲನ ಕಣದ ಆ ದುಶ್ಯಾಸನ ಮಗ ಪರಮ ಪಾಪಿ. ಈ ದುಸ್ಥಿತಿಯಲ್ಲಿದ್ದಂತಹ ಅಪ್ಪ ಅಮ್ಮ ದೊಡ್ಡಪ್ಪ ಅಂತ ಸಹಾಯಕ್ಕೆ ಕರೆಯತಕ್ಕಂತಹ ಅಭಿಮನ್ಯುವನ್ನ ಯುದ್ಧದ ಧರ್ಮಾಧರ್ಮ ಲೆಕ್ಕಿಸದೆ ತನ್ನ ಕಥೆಯಿಂದ ಅವನ ಶಿರೋಭಾಗವನ್ನು ಬಡಿದು ತಲೆಯನ್ನು ಪುಡಿಗೈತಾನೆ. ಅಭಿಮನ್ಯು ಒರಗಿದ ತಲೆಗೆ ತೋಳ ತಲೆ ದಿಂಬಿನ ಕುಮಾರವ್ಯಾಸರು ವರ್ಣಿಸ್ತಾರ ವೀರೋಚಿತವಾದ ಮರಣ. ತೋಳ ತಲೆ ದಿಂಬಿನಲಿ ಕೈದುಗಳೋಳಿಗಳ ಹಾಸಿನಲಿ ಆಯುಧಗಳು ನನಗೆ ಮಲಗಿದ್ದಾನೆ. ವೀರೋಚಿತವಾದ ಮರಣ. ತೋಳನ್ನ ತಲೆದಿಂಬಾಗಿರಿಸಿಕೊಂಡಿದ್ದಾನೆ. ಕಾಲ ದೆಸೆಯಲಿ ಕೆಡೆದ ಕೌರವ ಸುತರು ನೂರುವರಲಿ ಕೌರವನ 100 ಮಂದಿ ಮಕ್ಕಳನ್ನು ಕೊಂದಿದ್ದಾರೆ. ಅವರ ಶವ ಇವನ ಕಾಲ್ಬುಡದಲ್ಲಿ ಬಿದ್ದಿದೆ.

ಹೊರಗೆ ಪವಡಿಸಿದ. ಆಟವಾಡು ಮಗು ಅಲ್ವೇ ಇವ. ಈ ಯುದ್ಧ ಅನ್ನುವುದು ಒಂದು ಆಟದಂತೆ ಲೀಲೆಯಂತೆ ಗೈದು ಆಟವಾಡಿದ ಮಕ್ಕಳು ಸಹಜ ಬಳಲಿ ವಿಶ್ರಾಂತಿ ಪಡೆಯುವಂತೆ ರಣರಂಗದಲ್ಲಿ ಮಲಗಿದನು ಎಂಬ ಹಾಗೆ ಆ ಯುದ್ಧರಂಗದಲ್ಲಿ ಮಲಗಿದ್ದಾನೆ ಬಾಲಕ. ಶವವಂತೂ ಯಾವತ್ತೂ ಮುಗುಳು ನಗ್ತಾ ಇರುವ ಹಾಗೆ ಕಾಣಿಸ್ತಾ. ಶಾಸ್ತ್ರದಲ್ಲಿ ಹೇಳ್ತಾರೆ ಇಬ್ಬರಿಗೆ ಮಾತ್ರ ನಭೋಮಂಡಲ ಭೇದಿಗಳಾಗಿ ಹೋಗತಕ್ಕಂತಹ ಯೋಗ್ಯತೆ ಬರುತ್ತದಂತೆ. ಯಾರಿಗಿಬ್ಬರಿಗೆ ಅಂದರೆ, ಒಂದು ಸಂಯಮಿಯಾಗಿ ಇಂದ್ರಿಯ ನಿಗ್ರಹಾದಿಗಳನ್ನು ಗೈದಿರತಕ್ಕಂಥ ಮಹಾನ್ ಯೋಗಿಗಳು ನಭೋಮಂಡಲ ಭೇದಿಗಳಾಗಿ ಉತ್ತಮ ಗತಿಯನ್ನು ಹೊಂದುತ್ತಾರೆ. ಎರಡನೆಯದು ಧರ್ಮ ಯುದ್ಧದಲ್ಲಿ, ಒಂದು ತತ್ವಕ್ಕಾಗಿ ನಡೆದಂತಹ ಯುದ್ಧದಲ್ಲಿ ಯಾರು ತನ್ನನ್ನು ಸಮರ್ಪಣೆ ಮಾಡಿಕೊಂಡಿದ್ದಾರೋ ಅಂಥ ವೀರರಿಗೆ ಆ ಶ್ರೇಷ್ಠ ಗತಿ ದೊರಕತಕ್ಕಂಥದ್ದಂತೆ. ಅಭಿಮನ್ಯು ಆ ಶ್ರೇಷ್ಠ ಗತಿಯಲ್ಲಿ ಒರಗಿದ್ದಾನೆ. ಇತ್ತ ಸಂಶಪ್ತಕರನ್ನ ಯುದ್ಧದಲ್ಲಿ ಗೆದ್ದಂಥ ಅರ್ಜುನನಿಗೆ ಏನೋ ಒಂದು ವಿಧವಾದ ಅವ್ಯಕ್ತ ವೇದನೆ ಮನಸ್ಸಿಗೆ. ಯಾವುದೋ ಒಂದು ದಿವ್ಯ ವಸ್ತು ತಾನು ಕಳ್ಕೊಂಡ ಹಾಗೆ ಬುದ್ಧಿಗೆ ತಿಳಿಯದಿರತಕ್ಕಂಥದ್ದು ಹೃದಯಕ್ಕೆ ಅರ್ಥವಾಗ್ತದೆ. ಕರುಳು ಉರಿಯುತ್ತಾ ಇದೆ, ಬಗೆ ಕರಗುತ್ತಾ ಇದೆ, ಮೈ ಬೆವರುತ್ತಾ ಇದೆ, ಎಡಭಾಗದ ಅಂಗಗಳು ಸ್ಫುರಣಗೊಳ್ತಾ ಇವೆ, ಎಡಗಣ್ಣು ಕುಣಿಯುತ್ತಾ ಇದೆ. ಅರ್ಜುನನಂದ, ಕೃಷ್ಣ ಸ್ವಾಮಿ ರಥವನ್ನು ಬೇಗ ಕೊಂಡು ಹೋಗು, ವೇಳೆ ಮಾಡಬೇಡ, ರಣಶಿಬಿರದ ಕಡೆಗೆ ನಡೆ, ಏನೋ ಅನಾಹುತವಾಗಿರ್ಬೇಕು, ಏನೋ ತಪ್ಪು ನಡೆದಿರ್ಬೇಕು. ಶ್ರೀಕೃಷ್ಣನಿಗೆ ಗೊತ್ತಿದೆ ಪೂರ್ವಕರ್ಮದ ಆ ಭೋಗ, ಆ ವಿಧಿ ಅಭಿಮನ್ಯುವನ್ನು ಬಲಿಗೊಂಡಿದೆ. ಆದರೆ ಅರ್ಜುನನಿಗೆ ಈ ವಾರ್ತೆ ಈಗ ಹೇಳಬಾರದು. ಅದಕ್ಕೋಸ್ಕರವಾಗಿ ಅಂದ ಶ್ರೀಕೃಷ್ಣ, ಪರಮಾತ್ಮನಿಗೆ ಹೇವ ಎಲ್ಲಿ, ಸೃಷ್ಟಿಸ್ಥಿತಿಗಳೆಲ್ಲ ಅವನ ಲೀಲೆಗಳು, ಅವನೇ ಬೆಳೆಯನ್ನ ಬೀಜವನ್ನು ಬಿತ್ತಿ ಬೆಳೆಯನ್ನು ಕತ್ತರಿಸಿಕೊಂಡು ಹೋಗತಕ್ಕಂಥ ರೈತನಂತೆ. ಅವನಿಗೇನು ದುಃಖ, ಅವನಿಗೇನು ಸುಖ? ನಿಮಿತ್ತ ಕಾರಣ ಪರಬ್ರಹ್ಮ ಶ್ರೀಕೃಷ್ಣ ಅಂದ, ಅರ್ಜುನ ಜಯವಾಗಿದೆ ನಿನಗಿಂದು, ಸಂಶಪ್ತಕರನ್ನು ಗೆದ್ದಿದ್ದಿ, ಯಾಕೆ? ಏನೋ ನಿನಗೆ ಮಾನಸಿಕವಾದಂತಹ ವೈಕಲ್ಯ ಉಂಟಾಗಿದೆ. ನೋಡಿ ಇಲ್ಲಿ ಸರೋವರದ ಜಲ ಸಾಯಂಕಾಲ,

ಪ್ರಭಾಕರನು ಪ್ರಖರ ಕಿರಣಗಳ ತೀಕ್ಷ್ಣತೆ ಕಡಿಮೆಯಾಗಿ ಆತ ಪಡುಗಳಲ್ಲಿ ಸೇರ್ತಾ ಇದ್ದಾನೆ. ನೋಡ, ಆ ಪಕ್ಷಿಗಳೆಲ್ಲ ತಾನೇ ಸೇರ್ತಾ ಇವೆ ಗೂಡಿನ ಕಡೆಗೆ. ವರ್ಣ ವರ್ಣಮಯವಾದ ಸ್ವರ್ಣರೇಖಾ ವಿನ್ಯಾಸವು ಆಕಾಶದಲ್ಲಿ ಕಾಣಿಸ್ತಾ ಇದೆ. ನೋಡಿ ಸುಂದರವಾದ ಪ್ರಕೃತಿ, ನೋಡಿ ಜಲಾಶಯ. ಇಲ್ಲಿ ನಾವು ಸ್ನಾನ ಮಾಡಿ ಕೊಂಚ ಆಯಾಸ ಕಳ್ಕೊಂಡು ಹೋಗೋಣ. ಅವನ ಮನಸ್ಸಿಗೆ ದುಃಖ ಲವಲೇಶ ತಟ್ಟದಂತೆ ಪರಮಾತ್ಮ ಹೇಳಿದರೆ ಕರುಳಿಗೆ ತಟ್ಟಿದೆ ಅನ್ನೋ ಮನಸ್ಸಿಗಲ್ಲ. ಕೃಷ್ಣ ಸ್ನಾನವೇ ಸರಿ ಸರಿ, ಜಲದಿ ಶಯನದಿಂದೊಡಗೂಡಿ ಸ್ನಾನಕ್ಕಾಗಿ ಜಲಕ್ಕಿಳಿಯುತ್ತಾನೆ. ಆಗ ಶ್ರೀಕೃಷ್ಣ ಅಂದ, ವಿನೋದಕ್ಕಾಗಿ ನಾವು ಈ ನೀರ ಆಟವಾಡಬೇಕಪ್ಪ, ಈಗ ನೀರಿನಲ್ಲಿ ನಾವಿಬ್ರು ಮುಳುಗಿರೋಣ, ಯಾರು ಹೆಚ್ಚು ಹೊತ್ತು ನೀರಿನಲ್ಲಿ ಮುಳುಗಿರ್ತಾರೆ ಅವ್ರು ಗೆದ್ದವರು ನೋಡೋಣ ಅಂತ ಇಬ್ರು ಕೈ ಕೈ ಹಿಡಿದು ಮುಳುಗುತ್ತಾರೆ. ಮುಳುಗಿದಾಗ ಶ್ರೀಕೃಷ್ಣ ಅರ್ಜುನನಿಗರಿಯದಂತೆ ಜಲದಿಂದ ತಾನು ಮೇಲಕ್ಕೆದ್ದು ಅಶರೀರವಾಣಿ ನುಡಿದಂತೆ, ಪಾರ್ಥ ನಿನ್ನ ಪುತ್ರನಾದ ವೀರ ಅಭಿಮನ್ಯು ಮಹಾಯೋಗಿಗಳು ಸೇರತಕ್ಕಂತ ಗತಿಯನ್ನು ಸೇರಿದ ಅಂತ ಹೀಗೆ ಹೇಳಿ ಮುಳುಗಿದ. ಮಗನ ಮರಣವಾರ್ತೆ ಕೇಳುತ್ತಲೇ ಜಲದಿಂದ ಮೇಲೆ ಕೇಳುತ್ತಾನೆ, ಕೃಷ್ಣ ಕೃಷ್ಣ ಕೃಷ್ಣ ಅಂತ ಕರೀತಾನೆ. ಭಗವಂತನದ್ದು ಏನು, ಈಗ ನಾನೇ ಗೆದ್ದೆ ನೀನೇ ಸೋತೆ. ಸ್ವಾಮಿ, ಸೋಲು ಗೆಲುವುಗಳೆಲ್ಲ ಠಾವಿಸಿ ಓಡಬೇಕೀಗ. ಕೊಂಡು ಹೋದ ರಥ ರಣಶಿಬಿರಕ್ಕೆ, ಏನಾಯ್ತು ಏನಾಯ್ತು, ಠಾವಿಸಿ ರಥ ಕೃಷ್ಣವಾಗಿ ಎಂದು ಹಿಡಿದು ನಡೆದ ದೇವಕಿ.

ಬಂದು ಮುತ್ತುಕೊಂಡಿದ್ದಾರೆ. ರಥದಿಂದ ಕೆಳಕ್ಕಿಳಿಯುವಾಗ ದೂರದಲ್ಲಿ ನೋಡಿರತಕ್ಕಂಥದ್ದು ಯಾರನ್ನ? ಸುಭದ್ರೆಯನ್ನು. ಕಣ್ಣಿಂದ ಧಾರಾಕಾರವಾಗ ಅಶ್ರು ಒಳಿತಾ ಇದೆ. ಯಾವ ಬಾಯಿಂದ ಹೇಳಿ ಪತಿಗಿದ್ದಲ್ಲ. ಧರ್ಮರಾಜ ಶೋಕ ಸಂವಿಗ್ರ ಮಾನಸನಾಗಿದ್ದಾನೆ. ಎಲ್ಲರೇಕ ಪ್ರಕಾರ ಅಳತಾ ಇರುವಂತೆ ಧರ್ಮರಾಜನೇ ಎಲ್ಲರನ್ನು ಸಮಾಧಾನ ಮಾಡಿದನಂತೆ, ಸೈನಿಕರಿಗೆ ಧೈರ್ಯ ಹೇಳಿದನಂತೆ. ಅಭಿಮನ್ಯು ಸತ್ತ ಅಂದಾಕ್ಷಣ ಶತ್ರು ಸೇನೆ ಪಾಂಡವರ ಮೇಲೆ ಏಕ ಪ್ರಕಾರ ಆಘಾತ ಮಾಡುತ್ತೆ. ಆಗ ಧರ್ಮರಾಜ ಎಲ್ಲರನ್ನು ಸಮಾಧಾನ ಪಡಿಸ್ತಾ ಇರುವಂತೆ ಶ್ರೀಕೃಷ್ಣ ಬಂದಾಗ ಭಗವಂತನ ಪಾದಕ್ಕೆ ಮಸ್ತಕವನ್ನಿಟ್ಟ, ಅಭಿಮನ್ಯುವನ್ನ ಯಾವ ರೀತಿ ಶತ್ರುಗಳು ಕೊಂದರು, ಯಾರಿಂದಾಗಿ ಸಾವು ಬಂತು, ಇದನ್ನು ಕೇಳುತ್ತಲೇ ಶ್ರೀಕೃಷ್ಣನಂದ, ಭೀಮನ ಸಹಾಯ ಅಭಿಮನ್ಯುವಿಗೆ ದೊರಕುತ್ತಾ ಇದ್ರೆ ಅವನು ಸಾಯ್ತಿರಲಿ, ಮಾರ್ಗದಲ್ಲಿ ಭೀಮನನ್ನು ತಡೆದಂತಹ ಜಯಧೃತ ಅವನೇ ಕಾರಣ. ಇದನ್ನು ಕೇಳಿದ ಕ್ಷಣವೇ ಅರ್ಜುನ ಮಹಾಪ್ರತಿಜ್ಞೆ ಮಾಡಿದ.

ಕೂಡಲೇ ಸೂರ್ಯಾಸ್ತಮಾನದೊಳಗೆ ಆ ಜಯದ್ರಥನ ತಲೆಯನ್ನು ಕಡೆಯದಿದ್ದರೆ ಆ ರಣಪಾಳಯದಲ್ಲಿ ಅಗ್ನಿಪ್ರವೇಶ ಮಾಡಿ ದೇಹತ್ಯಾಗ ಮಾಡ್ತೇನೆ. ಈ ಪ್ರತಿಜ್ಞೆಯನ್ನು ಮಾಡ್ತಾ ಇರುವಂತೆ ಶ್ರೀಕೃಷ್ಣ ಬಂದು ಸುಭದ್ರೆಯನ್ನು ಸಮಾಧಾನ ಮಾಡ್ತಾನೆ. ಯಾಕೆ ಅಳ್ತಾ ಇದ್ದೆ? ಯಾವ ಉದ್ದೇಶಕ್ಕಾಗಿ ಸತ್ಪುತ್ರರನ್ನ ತಾಯಿ ಹಡೆಯುತ್ತಾಳೋ ಅಂತ ನಿನ್ನ ಉದ್ದೇಶ ಸಾರ್ಥಕ ಆಗಿದೆ. ಅಭಿಮನ್ಯು ವೀರರ ಜೊತೆಗೆ ಸೇರಿದ್ದಾರೆ, ಸತ್ತವರಿಗಾಗಿ ಯಾಕೆ ಅಳ್ತಿ? ಆವ ಜನುಮದ ತಾಯಿ, ಆವ ಜನುಮದ ತಂದೆ. ಕೃಷ್ಣನ ಉಪದೇಶ ಸುಭದ್ರೆಗೆ ಸಹಿಸಲಾಗಲಿಲ್ಲ. ಜನ್ಮ ಜನ್ಮಾಂತರದ ನಂಟು, ಗರ್ಭದ ಗಂಟು ಹೊಸಿಯುವಂತೆ ಕಟ್ಟು. ಕೃಷ್ಣ, ನಾನು ಯಾಕೆ ಅಳ್ತಿ ಅಂತ ನನ್ನ ಕೇಳ್ತಾ ಇದ್ಯಾ? ಸರ್ವಜ್ಞನಾದ ನಿನಗೆ ತಿಳಿದಿಲ್ವೇ? ಅರ್ಜುನನಿಗೆ ನನ್ನನ್ನು ಮದುವೆ ಮಾಡಿ ಕೊಡುವಾಗ ನಿನ್ನ ಜೀವನ ಇನ್ನು ಮುಂದೆ ಸುಭದ್ರವಾಗ್ತದೆ ಅಂತ ಅರ್ಜುನನಿಗೆ ಹೇಳಿದೆಯಲ್ಲ. ಮಗನನ್ನು ಕಳ್ಕೊಂಡಂತಹ ನನಗೆ ಯಾಕೆ ದುಃಖ ಅಂತ ನಾನು ನಿನಗೆ ಹೇಗೆ ಹೇಳಿ? ಇದನ್ನು ನನಗೆ ವರ್ಣಿಸಲಿಕ್ಕೆ ಆಗೋದಿಲ್ಲ ಕೃಷ್ಣ. ಅಳಬಾರದು ಅಂತ ನನಗೆ ಗೊತ್ತಿದೆ. ಕ್ಷತ್ರಿಯರು ಎಂದೂ ಸಾವಿಗೆ ಹೆದರಬಾರದು ಈ ನೀತಿಯೂ ಗೊತ್ತಿದೆ. ನಾನು ಯಾಕೆ ಅಳ್ತೇನೆ ಅಂದರೆ, ಕೃಷ್ಣ ನೀನು ಹೆಣ್ಣಾಗಬೇಕಾಗಿತ್ತು, ನಿನಗೆ ಅಭಿಮನ್ಯುವನಂಥ ಒಂದೇ ಮಗು ಇರಬೇಕಾಗಿತ್ತು. ಅದು ಯಾರ ಸಹಾಯ ಇಲ್ಲದೆ ಯುದ್ಧದಲ್ಲಿ ದುಷ್ಟನ ಕೈಯಲ್ಲಿ ಸಾಯಬೇಕಾಗಿತ್ತು. ಆಗ ನಿನಗೇನಾಗ್ತದೆ ಅಂತ ತಿಳಿಬೇಕಾಗಿತ್ತು. ಈ ಅನುಭವ ನಾನು ನಿನಗೆ ಹೇಗೆ ಹೇಳಿ ಎಂಬ ಸುಭದ್ರೆಯನ್ನ ಮತ್ತೆ ಬಿಗಿದಪ್ಪಿ ಸಮಾಧಾನಗೊಳಿಸಿದ. ಅಳಬೇಡ, ಈ ಸೇಡನ್ನು ಯುದ್ಧದಲ್ಲಿ ತೀರಿಸಿಕೊಳ್ಬೇಕಾಗ್ತದೆ. ಉದಾತ್ತವಾಗಿ ನೋಡು, ಯುದ್ಧದಲ್ಲಿ ಸತ್ತದ್ದು ನಿನ್ನ ಮಗ ಮಾತ್ರವೇ. ಪ್ರಾರಬ್ಧ ಕರ್ಮಕ್ಕನುಗುಣವಾಗಿ ಈ ಸಾವು ಬೆನ್ನಟ್ಟದು. ನಾನಿದ್ದೆ, ಎಲ್ಲರಿದ್ವಿ, ಏನ್ ಮಾಡ್ಲಿ?

ಸೈನಿಕರಿಗೆಲ್ಲ ಧೈರ್ಯವನ್ನು ಹೇಳ್ತಾ, ಪುತ್ರನ ಗತಿ ತನ್ನ ಪುತ್ರನಿಗೆ ದೊರಕುತ್ತೋ ಇಲ್ವೋ ಈ ಸಂದೇಹ ಬರುವಾಗ ಧರ್ಮರಾಜನ ಜೊತೆಗೆ ದೇವತೆಗಳೇ ಜಯ ಜಯ ಅಂತ ಸಾರಿದ್ರಂತೆ. ಸ್ವರ್ಗಮೇಷ ಗತಂ ಶೂರೋ, ವೀರ ಸ್ವರ್ಗವನ್ನು ಹೊಂದಿದ್ದಾನ, ಸಂದೇಹ ಬೇಡ. ಸ್ವರ್ಗಮೇಷ ಗತ ಶೂರೋ ಯೋ ಹತೋ ನ ಪರಾಂಗುಖ, ಇನ್ನವನಿಗೆ ಜನ್ಮವಿಲ್ಲ, ಕೀರ್ತಿ ಲೋಕಕ್ಕೆಲ್ಲ ಆತನಿಂದ ದೊರಕಿತು. ಒಂದು ತತ್ವಕ್ಕಾಗಿ ದೇಹತ್ಯಾಗ ಮಾಡಿರತಕ್ಕಂಥ ಪ್ರಾರಬ್ಧ ಕರ್ಮ ತೀರಿದ ಬಳಿಕ ಈ ಜಗತ್ತಲ್ಲಿ ಯಾರು ಉಳಿಯತಕ್ಕಂಥವರಿಲ್ಲ. ಪ್ರಪಂಚವೆಲ್ಲವೂ ಕೂಡ ಹಾಗೆ, ನಾನು ನನ್ನದು ನನ್ನದು ಅಂತ ನಾವೇನು ಸಂಗ್ರಹ ಮಾಡ್ತೇವೆ ಅದು ಅನುಭವಿಸಿ ತೀರದಾಕ್ಷಣ ಹೊರಟು ಹೋಗ್ತದೆ. ದಾಸರಂತಾರದು ಎಲ್ಲಿ ತನಕ ನನ್ನ ಬಂಧುಗಳು ಆತ್ಮೀಯ ನಿನ್ನ ಜೊತೆಗೆ ಬರ್ತಾರೆ. ಎಣ್ಣೆ ಇರುವನಕ ದೀಪವು ಉರಿವೋಲ್, ಪೂರ್ವ ಪುಣ್ಯ ಇಹ ತನಕ ಸತಿ ಸುತರು ಬಹರೋ. ಆ ಪುಣ್ಯ ಭಾಗ ತೀರಿದ್ರೆ ಹೊರಟು ಹೋಗ್ತಾರೆ. ಅದಕ್ಕೆ ದಾಸರು ಅಂದ್ರು, ಆರೇನ ಮಾಡುವರು ಆರಿಂದಲೇನಹುದು, ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನ ಬಿಡದು. ಅಭಿಮನ್ಯು ತೀರಿದ್ರು, ಶ್ರೀಕೃಷ್ಣನ ಭಕ್ತಿ ತೀರ್ತೇನು, ಎಲ್ಲರೂ ತೀರ್ತಕ್ಕಂಥವರೇ. ಧರ್ಮಕ್ಕಾಗಿ ಅಭಿಮನ್ಯುವಿನ ಯಾವ ತ್ಯಾಗವಾಗಿದೆ, ಅಂತಹ ಅಭಿಮನ್ಯುವಿನ ವೀರ ಧ್ಯೇಯ ಶೂರ ಧ್ಯೇಯ ನಮ್ಮದಾಗಿ ಕೃಷ್ಣಾನುಗ್ರಹಕ್ಕೆ ನಾವು ಪಾತ್ರರಾಗಬೇಕಂತೆ. ಹೀಗಂದು ಭಗವಂತನ ಈ ದಿವ್ಯ ಲೀಲೆ ಎಂಬುದಾಗಿ ಆ ಕೃಷ್ಣನಿಗೆ ಮಂಗಳವನ್ನು ಹೇಳುತ್ತಾ ಸತ್ರ ಶುಭವನ್ನು ಕಾಯಿತು.

0: ಇದುವರೆಗೂ ಸಂತ ಶ್ರೀ ಭದ್ರಗಿರಿ ಅಚ್ಯುತದಾಸರ ಕಂಠಸಿರಿಯಲ್ಲಿ ಕೇಳಿದಿರಿ ಹರಿಕಥೆ ವೀರಾಭಿಮನ್ಯು. ಎ ಗೋಪಾಲಕೃಷ್ಣ ಮಲ್ಯ ಅವರು ಹಾರ್ಮೋನಿಯಂನಲ್ಲಿ, ಗುರುದತ್ ಕಾಮತ್ ಅವರು ತಬಲದಲ್ಲಿ, ಲಕ್ಷ್ಮಣದಾಸ್ ನೆಲ್ಮಲ್ಕರ್ ಅವರು ತಂಬೂರಿಯಲ್ಲಿ ಇದಕ್ಕೆ ಸಾಥ್ ನೀಡಿದ್ದರು. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
4: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8:00 to 8:00 PM. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.

ಬೋಲೋ ಶ್ರೀ ಕೃಷ್ಣ ಪರಮಾತ್ಮಕಿ. ನಾರಿಯ ಸೀರೆ ಕದ್ದ, ರಾಧೆಯ ಮನವ ಗೆದ್ದ. ನಾರಿಯ ಸೀರೆ ಕದ್ದ, ರಾಧೆಯ ಮನವ

0: ನುಗ್ಗಿ ಏನ್ ಮಾಡ್ದೆ ಗೊತ್ತೆ, ರುಕ್ಮಿಣಿಯ ಕದ್ದ
1: ಕದ್ದ,
0: ನರಕಾಸುರನ ಕೊಂದು 16,000 ನಾರಿಯರ ಗೆದ್ದ
1: ಗೆದ್ದ.
0: ಹೌದಪ್ಪ, ಕದ್ದ ಗೆದ್ದ ಗೆದ್ದ ಕದ್ದ, ನಾರಿಯ ಸೀರೆ ಕದ್ದ, ರಾಧೆಯ ಮನವ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು, ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ, ನದಿ ಕಾಡು, ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಮ್ನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಆಯ್ತು, ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ?
1: ಏನು ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
3: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
4: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೇ ಬರಲ್ಲ.
3: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
5: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
6: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
7: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
8: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
7: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
7: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
8: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
9: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818-240-4142. ಮೊಬೈಲ್ ಸಂಖ್ಯೆ 9535191545.
10: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ನಮ್ಮ ರೇಡಿಯೋ ಶಿವಮೊಗ್ಗದ ಕೇಳುಗರ ಅನಿಸಿಕೆಯನ್ನ ಅನಾವರಣಗೊಳಿಸುವಂತಹ ಕಾರ್ಯಕ್ರಮವೇ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮ. ಎಲ್ರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ನಾನು ಯಾವಾಗ್ಲೂ ಹೇಳೋ ಹಾಗೆ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಇರುವಂತಹ ಕಾರ್ಯಕ್ರಮವೇ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮ. ನಿಮಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವಂತಹ ಯಾವ್ದಾದ್ರೂ ಕಾರ್ಯಕ್ರಮವನ್ನ ಕೇಳಿದಾಗ ವಾವ್, ಏನ್ ಸಖತ್ತಾಗಿದೆ ಗುರು ಈ ಕಾರ್ಯಕ್ರಮ ಅಂತ ಅನ್ನಿಸ್ತಾ, ಇಲ್ಲ ಇನ್ನೊಂಚೂರೇನೋ ಬೇಕಿತ್ತು ಅಂತ ಅನ್ನಿಸ್ತಾ, ಅಥವಾ ಪರವಾಗಿಲ್ಲ ಅಂತ ಅನ್ನಿಸ್ತಾ, ಸೊ ಹಾಗಿದ್ರೆ ಆ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ, ಅಭಿಪ್ರಾಯವನ್ನ ನೀವು ಮೆಸೇಜ್ ಮಾಡೋದ್ರ ಮೂಲಕ, ಇಲ್ಲ ನಿಮ್ಮ ವಾಯ್ಸ್ ನೋಟ್ ಅನ್ನ ಕಳಿಸೋದ್ರ ಮೂಲಕ ನೇರವಾಗಿ ನಮ್ಮ ಜೊತೆ ಹಂಚಿಕೊಳ್ಳಬಹುದಾಗಿದೆ. ನಿಮ್ಮ ಅನಿಸಿಕೆ ಪಾಸಿಟಿವ್ ಆಗಿದ್ರು, ನೆಗೆಟಿವ್ ಆಗಿದ್ರು ಕೂಡ ಸ್ವೀಕರಿಸೋದಕ್ಕೆ ನಾವು ಸಿದ್ಧ ಇದೀವಿ. ಹಾಗಿದ್ರೆ ಇನ್ಯಾಕ್ ತಡ, ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686096279. ಸಂಖ್ಯೆ ಮತ್ತೊಮ್ಮೆ 9686096279. ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ, ಇಲ್ಲ ವಾಯ್ಸ್ ನೋಟ್ ನ ಕಳಿಸೋದ್ರ ಮೂಲಕ ನಿಮ್ಮ ಅನಿಸಿಕೆಯನ್ನ ನಮ್ಮ ಜೊತೆ ಹಂಚಿಕೊಳ್ಬಹುದು. ಸೊ ಇನ್ಯಾಕ್ ತಡ, ಫಟಾಫಟ್ ಅಂತ ನಿಮ್ಮ ಅನಿಸಿಕೆಗಳನ್ನ ನಮ್ಗೆ ಕಳಿಸಿ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ ತಗೊಂಡ್ ಬರೋಣ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಭಾವಬಾನುಲಿ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಭಾವಬಾನುಲಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ಭಾವಬಾನುಲಿ ಕಾರ್ಯಕ್ರಮದಲ್ಲಿ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾದಂತಹ ಯಾವ್ಯಾವ ಕಾರ್ಯಕ್ರಮಕ್ಕೆ ಏನೇನು ಫೀಡ್ಬ್ಯಾಕ್ಸ್ ಬಂದಿದೆ ಅಂತ ನೋಡೋಣ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಶಿವಮೊಗ್ಗ. ಬಾನುಲಿ ಸಿಬ್ಬಂದಿ ಎಲ್ಲರಿಗೂ ಕೂಡ ನಮಸ್ಕಾರ. ದೇಶಭಕ್ತಿ ಗೀತೆಗಳು ತುಂಬಾ ಚೆನ್ನಾಗಿ ಪ್ರಸಾರವಾಗುತ್ತಿದೆ. ಸುಬ್ರಹ್ಮಣ್ಯ ಐತಾಳ್ ಸರ್ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮ ಸೊಗಸಾಗಿದೆ. ದೇಶಭಕ್ತಿಯ ಕುರಿತಾದ ತುಂಬಾ ಅದ್ಭುತವಾದ ಅಪರೂಪದ ಗೀತೆಗಳನ್ನು ಪ್ರಸಾರ ಮಾಡುತ್ತಿದ್ದೀರಿ. ಜಯವನ್ನೇರಿ ಜಯವನ್ನೇರಿ ಭಾರತ ಮಾತಿಗೆ ಗೀತೆ ಅದ್ಭುತವಾಗಿದೆ, ಧನ್ಯವಾದಗಳು ಅಂತ ಹೇಳಿ ಸುಬ್ರಹ್ಮಣ್ಯ ಮತ್ತು ಕುಟುಂಬ ಪತ್ತೇನಹಳ್ಳಿ ಬೆಂಗಳೂರು ಗ್ರಾಮಾಂತರ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ರೆ. ಲತಾ ಸುಹಾಸ್ ಹೊಸಕೋಟೆ ಇವರು 80ನೇ ಸ್ವಾತಂತ್ರ್ಯ ದಿನೋತ್ಸವದ ಪ್ರಯುಕ್ತ ದೇಶ ಪ್ರೇಮವನ್ನು ಸಾರುವ ವಿಶೇಷ ಗೀತೆಗಳು ಮನೋಜ್ಞವಾಗಿ ಮೂಡಿಬರುತ್ತಿದೆ, ಧನ್ಯವಾದಗಳು ಅಂತ ಹೇಳಿ ತಿಳಿಸಿದ್ದಾರೆ. ಹಾಗೆಯೇ ಶಾಂತಾಚಾರ್ ಬಡಗೇರ ಕೊಕ್ಕನೂರು ಹರಿಹರ ಇವರು ಸುಬ್ರಹ್ಮಣ್ಯ ಐತಾಳ್ ಸರ್ ಎಫ್ಎಂ ಶಿವಮೊಗ್ಗದಲ್ಲಿ ಪ್ರಸಾರವಾದ ದೇಶಭಕ್ತಿ ಗೀತೆಯನ್ನು ಕೇಳೋದೇ ಒಂದು ವಿಶೇಷ ಅನುಭವ. ಪ್ರತಿಯೊಂದು ಹಾಡಿನಲ್ಲೂ ನಮ್ಮ ದೇಶದ ಮೇಲಿನ ಪ್ರೀತಿ, ಹೆಮ್ಮೆ ಮತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರ ತ್ಯಾಗದ ನೆನಪು ಮೂಡುತ್ತದೆ. ಇಂತಹ ಸುಂದರ ಗೀತೆಯನ್ನು ಕೇಳುತ್ತಾ ಇದ್ದೇವೆ, ಮನಸ್ಸಿಗೆ ತುಂಬ ಸಂತೋಷವಾಗುತ್ತಿದೆ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ 16ನೇ ಭಾನುವಾರ ಬೆಳಗ್ಗೆ 6:10 ಮೂಡಿದ ಅರುಣೋದಯ ಕಾರ್ಯಕ್ರಮದಲ್ಲಿ ಶ್ವೇತಾ ಮೇಡಂ ನಡೆಸಿಕೊಟ್ಟಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಕುರಿತ ಮಾಹಿತಿ ತಿಳಿಸಿದ. ಅದರಲ್ಲಿ ಮೂಡಿ ಬಂದ ಕನ್ನಡ ಚಿತ್ರಗೀತೆಯಲ್ಲಿ ಬೇಡರ ಕಣ್ಣಪ್ಪ ಹಾಗೂ ಕಾಯೋ ತಂದೆ ಎನ್ನುವಂತಹ ಗೀತೆ ತುಂಬಾ ಅದ್ಭುತವಾಗಿ ಪ್ರಸಾರವಾಯಿತು. ಪ್ರಸಾರಕ್ಕೆ ಧನ್ಯವಾದಗಳು ಶ್ವೇತಾ ಮೇಡಂ ಅಂತ ಹೇಳಿ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮ ಸೊಗಸಾಗಿದೆ, ತುಂಬಾ ಅದ್ಭುತವಾದ ಅಪರೂಪದ ಗೀತೆಗಳು ಪ್ರಸಾರ ಮಾಡುತ್ತಿದ್ದೀರಿ ಅಂತ ಹೇಳಿ ಸ್ವಾತಿ ಮುತ್ತು ಚಿತ್ರಗೀತೆ ಅದ್ಭುತವಾಗಿದೆ ಅಂತ ಹೇಳಿ ಸುಬ್ರಹ್ಮಣ್ಯ ಮತ್ತು ಕುಟುಂಬ ಪತ್ತೇನಹಳ್ಳಿಯವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಸಂಜಯ್, ಸ್ವಾತಿ, ಭರತ್ ಬೆಂಗಳೂರು ಇವರು ನಮಸ್ಕಾರ ಕಾರ್ಯಕ್ರಮ ಕೇಳ್ತಾ ಇದ್ದೇವೆ. ಮೇಘನಾ ಸಾಲಿಗ್ರಾಮ ಅವರ ಸ್ಯಾಕ್ಸೋಫೋನ್ ವಾದನ ಅದ್ಭುತವಾಗಿದೆ ಅಂತ ಹೇಳಿ ತಿಳಿಸಿದ್ದಾರೆ. ಹಾಗೆ ಲತಾ ಸುಹಾಸ್ ಹೊಸಕೋಟೆ ಇವರು ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಗೀತೆ ಮನೋಜ್ಞವಾಗಿದೆ, ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆಯೇ ಸುಬ್ರಹ್ಮಣ್ಯ ಮತ್ತು ಕುಟುಂಬದವರು ಕಾರ್ಯಕ್ರಮದಲ್ಲಿ ಮೂಡಿ ಬರುತ್ತಿರುವ ದ್ವಾರ್ಕೀಶ್ ವಿಶೇಷ ಗೀತೆಗಳು ಮನೋಜ್ಞವಾಗಿದೆ ಅಂತ ಹೇಳಿ ತಿಳಿಸಿದ್ದಾರೆ. ಹಾಗೆ ಸಂಜಯ್, ಸ್ವಾತಿ, ಭರತ್ ಬೆಂಗಳೂರು ಇವರು ಕೂಡ ದ್ವಾರ್ಕೀಶ್ ನಾಟನೀಯ ಚಿತ್ರಗೀತೆಗಳು ಬಹಳ ಇಂಪಾಗಿದೆ ಅಂತ ಹೇಳಿ ತಿಳಿಸಿದ್ದಾರೆ. ಹಾಗೆ ಸೋಮವಾರ ಪ್ರಸಾರವಾದ ಸುಮಧುರವಾದ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕುಳ್ಳ ಕುಳ್ಳಿ ಈ ಚಿತ್ರದ ಹಾಡು ನನಗೆ ತುಂಬಾ ಇಷ್ಟವಾಯಿತು. ನಿರೂಪಣೆ ಮಾಡಿದ ಸುಬ್ರಹ್ಮಣ್ಯ ಐತಾಳ್ ಮತ್ತು ರೇಡಿಯೋ ಶಿವಮೊಗ್ಗಕ್ಕೆ ಧನ್ಯವಾದಗಳು ಅಂತ ಹೇಳಿ ಗೌರಿಬಿದನೂರಿನ ಸುರೇಶ್ ಭಟ್ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಬಹಳ ಅಪರೂಪದ ಗೀತೆಗಳು, ಇಂಪಾಗಿದೆ. ಅಶ್ವಮೇಧ ಚಿತ್ರದ ಗೀತೆ ಅದ್ಭುತವಾಗಿದೆ, ಧನ್ಯವಾದಗಳು ಅಂತ ಹೇಳಿ ಸಂಜಯ್, ಸ್ವಾತಿ, ಭರತ್ ಬೆಂಗಳೂರು ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಸುರೇಶ್ ಬಸವನೂರ ಕಲಬುರ್ಗಿ ತಿರುಸುಲ ಚಿತ್ರ ಹಾಡು ಗೀತೆ ಬಹಳ ದಿನ ಆಗಿತ್ತು ಸರ್, ಧನ್ಯವಾದಗಳು ಸುಬ್ರಹ್ಮಣ್ಯ ಸರ್ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ರವಿ ಮತ್ತು ನಾಗೇಂದ್ರ ಅವರ ಕಂಠದಲ್ಲಿ ಟೋನಿ ಚಿತ್ರದ ಗೀತೆ ಮನೋಜ್ಞವಾಗಿದೆ, ಧನ್ಯವಾದಗಳು ಅಂತ ಹೇಳಿ ಸುಬ್ರಹ್ಮಣ್ಯ ಮತ್ತು ಕುಟುಂಬ ಪತ್ತೇನಹಳ್ಳಿಯವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಸುಹಾಸ್ ಹೊಸಕೋಟೆ, ಲತಾ ಸುಹಾಸ್ ಹೊಸಕೋಟೆ ಇವರು ಕಾರ್ಯಕ್ರಮ ಆಲಿಸುತ್ತಿದ್ದೇವೆ, ಗಂಧರ್ವಗಿರಿ ಚಿತ್ರದ ಗೀತೆ ಅಪರೂಪಕ್ಕೆ ಪ್ರಸಾರ ಮಾಡಿದ್ದೀರಾ, ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಕಾರ್ಯಕ್ರಮ ಕೇಳ್ತಾ ಇದ್ದೇವೆ, ಶಿವಸೈನ್ಯ ಚಿತ್ರದ ಗೀತೆ ಅದ್ಭುತವಾಗಿದೆ, ಬಹಳ ಅಪರೂಪದ ಗೀತೆ, ಪ್ರಸಾರಕ್ಕೆ ಧನ್ಯವಾದಗಳು ಸುಬ್ರಹ್ಮಣ್ಯ ಮತ್ತು ಕುಟುಂಬ ಪತ್ತೇನಹಳ್ಳಿ ಬೆಂಗಳೂರು ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಸಂಜಯ್, ಸ್ವಾತಿ, ಭರತ್ ಬೆಂಗಳೂರು ಇವರು ಕಾರ್ಯಕ್ರಮ ಕೇಳ್ತಾ ಇದ್ದಾವೆ ಸರ್, ಮಾಗಿಯ ಕನಸು ಚಿತ್ರದ ಗೀತೆ ಅದ್ಭುತವಾಗಿದೆ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮ ಕೇಳ್ತಾ ಇದ್ದೇವೆ, ದೀಪ ಚಿತ್ರದ ಕಂಡ ಕನಸು ನನಸಾಗಿದೆ ಗೀತೆ ಅದ್ಭುತವಾಗಿದೆ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಗುರುವಾರ ರಾತ್ರಿ ಪ್ರಸಾರವಾದ ಸುಮಧುರವಾದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ದೀಪ ಚಿತ್ರದ ಎರಡೂ ಹಾಡುಗಳು ನನಗೆ ತುಂಬ ಇಷ್ಟವಾಯಿತು. ಪ್ರಸಾರ ಮಾಡಿದ ರೇಡಿಯೋ ಶಿವಮೊಗ್ಗಕ್ಕೆ ನಿರೂಪಣೆ ಮಾಡಿದ ಸುಬ್ರಹ್ಮಣ್ಯ ಐತಾಳ್ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ಸುರೇಶ್ ಭಟ್ ಗೌರಿ ಬಿದನೂರು ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಕಾಫಿ ವಿತ್ ಆರ್ಜಿಸ್ ಕಾರ್ಯಕ್ರಮದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯ ಬಗ್ಗೆ ಒಂದಿಷ್ಟು ಮಾಹಿತಿ ಹಲವಾರು ಕೇಳುಗರು ಹಂಚಿಕೊಂಡು ಹಂಚಿಕೊಂಡಿದ್ದಾರೆ, ವಿಭಿನ್ನ ರೀತಿಯ ಅನುಭವ ನೀಡಿದೆ. ಇದೇ ದಿನ ಸಂಜೆ 8:30 ಪ್ರಸಾರವಾದ ಸುಬ್ರಹ್ಮಣ್ಯ ಐತಾಳ್ ಸರ್ ಅವರ ನಿರೂಪಣೆಯಲ್ಲಿ ಸುಮಧುರ ಗೀತೆಗಳು ಕಾರ್ಯಕ್ರಮದಲ್ಲಿ ಒಂದಕ್ಕಿಂತ ಒಂದು ರೀತಿಯ ಅದ್ಭುತ ಗೀತೆಗಳು ಪ್ರಸಾರ ಮಾಡುವ ರೇಡಿಯೋ ಶಿವಮೊಗ್ಗ ವಾಹಿನಿಗೆ ಅನಂತ ಅನಂತ ವಂದನೆಗಳು. ನನಗೆ ಜಗ್ಗು ತಾಯಿಯ ಮಡಿಲಲ್ಲಿ ಕುಂಕುಮಾರಾಕ್ಷಿ ತಾಯಿಯ ನುಡಿ ಈ ಚಿತ್ರದ ಹಾಡುಗಳು ಮನ ತಣಿಸಿವೆ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ಗಗನ್ ರಾಜ್ಕುಮಾರ್ ಮಾರಿಕಣಿವೆ ಹಿರಿಯೂರು ತಾಲೂಕು ಇವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೇವೆ. ಗೌರಿ ಗಣೇಶ ಚಿತ್ರದ ಗೀತೆ ಅದ್ಭುತವಾಗಿದೆ, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳಿ ಸುಬ್ರಹ್ಮಣ್ಯ ಮತ್ತು ಕುಟುಂಬ ಪತ್ತಿನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಹಿರಿಯೂರು ತಾಲೂಕು ಚಿತ್ರದುರ್ಗದಿಂದ ಅನಂತರಾಜು ಇವರು ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂದಿದೆ ಮೇಡಮ್, ನಗುವಿನ ಬಗ್ಗೆ ಕಾರ್ಯಕ್ರಮ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ನಗುವುದೇ ಸ್ವರ್ಗ, ತುಂಬಾ ಚೆನ್ನಾಗಿತ್ತು, ಅದರಲ್ಲೂ ನನಗೆ ಬಿಡುವಿಲ್ಲದ ಕೆಲಸದ ಒತ್ತಡದ ನಡುವೆ ಅರ್ಪಿತಾ ಮೇಡಮ್ ಸಂಜೆಯ ಸಮಯದಲ್ಲಿ ನಗು ನಗ್ತಾ ಖುಷಿಯಾಗಿ ಮುಂದಿನ ಕೆಲಸವನ್ನ ಮಾಡುವಂತೆ ಉತ್ತೇಜಿಸಿದ್ರು ಮತ್ತು ನನಗೆ ಕೊನೆ ಕರೆ ಸಿಕ್ತು, ಧನ್ಯವಾದಗಳು ಅಂತ ಹೇಳಿ ನಿರ್ಮಲಾ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ಗೋಡಂಬಿ ಕೃಷಿಯ ಬಗ್ಗೆ ಶ್ರೀಯುತರು ನೀಡಿದ ಮಾಹಿತಿ ಸೊಗಸಾಗಿತ್ತು, ಅದ್ಭುತವಾಗಿ ಪರಿಚಯಿಸಿದ ಆರ್ಜೆ ಶ್ರೀಧರ್ ಮತ್ತು ಪ್ರಸಾರಕ್ಕೆ ಶಿವಮೊಗ್ಗ ಬಾನುಲಿ ಕೇಂದ್ರಕ್ಕೆ ಅಭಿನಂದನೆಗಳು ಅಂತ ಹೇಳಿ ಸುಬ್ರಹ್ಮಣ್ಯ ಪತ್ತಿನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗ ಇವರು ಪ್ರೋಗ್ರಾಂ ಒಳ್ಳೆಯ ಪ್ರೋಗ್ರಾಂ ತಂದಿದ್ದೀರಾ, ನನಗೆ ಒಂದು ಟೈಮ್ನಲ್ಲಿ ದ್ವಾರಕೀಶ್ ಅವರ ಕುಳ್ಳ ಏಜೆಂಟ್ 00 ನೆನಪು ಬರ್ತಾ ಇದೆ, ಅದರಲ್ಲೂ ಒಂದು ಹಾಡು ಇದೆ, ಆಟ ಆಡು ಆಟ ನೀ ಆಡುವುದು ಆಡಿ ನೋಡು ಅಂತ ಇದೆ. ಅದೇ ರೀತಿಯ ನೀವು ಇವತ್ತು ಆಡೋ ಸಂಖ್ಯೆ ಆಟ ಆಡು ಅದರಲ್ಲಿ ಮಜಾ ನೋಡು ಅಂತ ನಮಗೆ ಆಟ ಆಡಿಸ್ತಿದ್ದೀರಿ, ಇದಕ್ಕೆ ನಿಮಗೆ ವಿಶೇಷ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಮಧುರ ಗಾನ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ನಾನು ಈ ದಿನ ಕಾರ್ಯಕ್ರಮದಲ್ಲಿ ಹಾಡು ಹಾಡಬೇಕು ಅಂತ ಅಂದ್ಕೊಂಡಿದ್ದೆ, ಪ್ರಶ್ನೆಗೆ ಉತ್ತರ ಹೇಳೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಆದರೂ ನನಗೆ ಒಂದು ಭಾವಗೀತೆಯನ್ನು ಹಾಡುವಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಭೀಮನಗೌಡ ಪಾಟೀಲ್ ಅವರು ವಚನ ವಿಹಾರ ಕಾರ್ಯಕ್ರಮ, ಅದರಲ್ಲಿ ಬಸವಣ್ಣನವರ ವಚನಗಳು ವಿಚಾರಧಾರೆ ಮಾತುಗಳು ಇಷ್ಟವಾದವು, ಪ್ರಸಾರ ಮಾಡಿದ್ದಕ್ಕೆ ಪವಿತ್ರ ಮೇಡಮ್ಗೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಪವಿತ್ರ ಮೇಡಮ್ ಯಾವಾಗಲೂ ಅಬ್ಸರ್ವ್ ಮಾಡ್ತಾ ಇರ್ತೀವಿ, ನಿಮ್ಮ ನಿರೂಪಣೆ ಹಾಗೆ ಸಹಜ ಧ್ವನಿ ಸಮಾಧಾನತೆ ಅವಸರವಿಲ್ಲದೆ ಚೆನ್ನಾಗಿ ಕಾರ್ಯಕ್ರಮ ನಡೆಸಿಕೊಡ್ತೀರಾ, ಮತ್ತಷ್ಟು ಅದಕ್ಕೆ ಜೀವ ತುಂಬುವ ಕೆಲಸ ಮಾಡ್ತೀರಾ. ಡಾಕ್ಟರ್ ಇಂದಿರಾ ಪ್ರಕಾಶ್ ಅವರು ಶ್ರಾವಣ ಮಾಸದ ಬಗ್ಗೆ ವಿವರಣೆ ಚೆನ್ನಾಗಿ ಮೂಡಿ ಬಂತು, ನಾನು ಕೂಡ ಎರಡು ಬರುವ ಕಥೆಯನ್ನ ಹೇಳಿದೆ, ಇನ್ನಷ್ಟು ಹೇಳಬೇಕಾಗಿತ್ತು ಅಂತ ಅನ್ನಿಸ್ತು, ಥ್ಯಾಂಕ್ ಯು ಮೇಡಮ್ ಅಂತ ಹೇಳಿ ಸುಲೋಚನಾ ಶರಾವತಿ ಇವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ 4-5 ಪ್ರಸಾರವಾದ ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮದಲ್ಲಿ ದಿನಾಲೂ ಒಂದು ಟಾಪಿಕ್ ಕೊಟ್ಟು ಕೇಳುಗರನ್ನ ಮಾತನಾಡಿಸುವ ಕಾರ್ಯಕ್ರಮ ನನಗೆ ತುಂಬಾ ಇಷ್ಟ ಅಂತ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಿಂದ ಕೆಂಪಣ್ಣ ವಡಪ್ಪಗೋಳ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಮಧ್ಯಾಹ್ನ ಹರಿಕಥೆ ತುಂಬಾ ಚೆನ್ನಾಗಿ ಮೂಡಿ ಬಂತು, ನನಗೆ ತುಣುಕುಗಳನ್ನ ಕೇಳುವವರೆಗೆ ಒಂದೊಂದು ಜೋಡಿಸಿ ಒಂದು ಹರಿಕಥೆಯನ್ನ ಹಾಕಿದ ವಿಡಿಯೋ ಶಿವಮೊಗ್ಗಕ್ಕೆ ಧನ್ಯವಾದಗಳು, ಈ ಹರಿಕಥೆಯನ್ನ ಮರುಪ್ರಸಾರ ಮಾಡಿ ಅಂತ ಹೇಳಿ ನ್ಯಾಮತಿಯ ಷಡಕ್ಷರಿ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಇಂದಿನ ಬಿಂದಾಸ್ ಕಾರ್ಯಕ್ರಮ ಚೆನ್ನಾಗಿತ್ತು ಸೂಪರ್ ಅಂತ ಹೇಳಿ ಒಬ್ರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ರೆ ಮಧುಕುಮಾರ್ ಮಾದಿಹಳ್ಳಿ ಇವರು ಭಾವನೆಗಳ ಭಾವಯಾನ, ಈ ಭಾವಗೀತೆಗಳು ನಿಜಕ್ಕೂ ಈ ಭಾವಲೋಕ ತನ್ನದೇ ಆದ ಛಾಪು ಮೂಡಿಸಿದೆ, ಕೇಳುಗರಿಗೆ ಭಾವಗೀತೆಗಳ ಮೆಲುಕು ಹಾಕುವಂತೆ ಮಾಡಿದ ಇಂದಿನ ಕಾರ್ಯಕ್ರಮ ಸೂಪರ್ ಆಗಿದೆ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಭಾವಗೀತೆಗಳ ಭಾವಯಾನ ಕಾರ್ಯಕ್ರಮ ತುಂಬಾ ಮಧುರವಾಗಿ ಮೂಡಿ ಬಂದಿದೆ ಮಹಾಲಕ್ಷ್ಮಿ ಮೇಡಮ್, ವೈವಿಧ್ಯಮಯ ಭಾವಗೀತೆಯನ್ನ ಕೇಳಿ ತುಂಬಾ ಖುಷಿ ಆಯಿತು ಅಂತ ಹೇಳಿ ಒಬ್ರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ರೆ ರಸಪ್ರಶ್ನೆ ಕಾರ್ಯಕ್ರಮ ಸೂಪರ್ ಶ್ವೇತಾ, ತುಂಬಾ ಚೆನ್ನಾಗಿ ಬರ್ತಾ ಇದೆ, ನನಗೆ ಗೊತ್ತಿಲ್ಲದ ಎಷ್ಟೋ ವಿಚಾರ ಗೊತ್ತಾಗಿದೆ, ಧನ್ಯವಾದಗಳು ಅಂತ ಹೇಳಿ ಬೆಂಗಳೂರಿನ ವೀಣಾ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಅನಂತರಾಜ್ ಅವರು ಕಾರ್ಯಕ್ರಮ ಕೇಳ್ತಾ ಇದ್ದೇನೆ, ಶ್ರೀಧರ್ ಸರ್ ಟಾಪಿಕ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಜನಾರ್ದನ್ ಪೈ ಅವರು ವಚನ ವಿಹಾರ ಸುಂದರವಾಗಿ ಮೂಡಿ ಬಂತು, ಹಡಪದ ಅಪ್ಪಣ್ಣ ಅವರ ಪರಿಚಯಕ್ಕೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಇಂದಿನ ವಿಷಯ ಸೊಗಸಾಗಿದೆ, ಮೊದಲಿಗೆ ಈ ವಿಷಯ ತಂದ ಹೊಳ್ಳ ಅವರಿಗೆ ಅಭಿನಂದನೆಗಳು, ನಮ್ಮನ್ನು ನಾವು ಅರಿತುಕೊಳ್ಳಲು ಈ ವಿಷಯ ಸೂಕ್ತವಾಗಿದೆ, ಕಾರ್ಯಕ್ರಮ ಸೂಪರ್ ಅಂತ ಹೇಳಿ ಸೋಮಶೇಖರ್ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆಸಿಕೊಟ್ಟ ರಕ್ಷಿತಾ ಹೊಳ್ಳ ಮೇಡಮ್ ಅವರು, ಒಂದು ತಾಸು ಕಳೆದಿದ್ದೇ ಗೊತ್ತಾಗ್ಲಿಲ್ಲ, ಕಾರ್ಯಕ್ರಮದಲ್ಲಿ ಎಲ್ಲರೂ ಸೂಪರ್ ಆಗಿ ಹಾಡನ್ನ ಹಾಡಿದ್ರು, ಎಲ್ರಿಗೂ ತುಂಬಾ ಧನ್ಯವಾದಗಳು ಮೇಡಮ್, ನಮ್ಮ ಎಲ್ಲರಿಗೂ ಧನ್ಯವಾದಗಳು ಮೇಡಮ್ ಅಂತ ಹೇಳಿ ಪಂಕಜ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಬಹಳ ಅದ್ಭುತ ಮಾಹಿತಿ, ಲಿಂಗ ಪೂಜೆ ಹಾಗೂ ಜಂಗಮ ಪೂಜೆ ಯಾವಾಗಲೂ ಶ್ರೇಷ್ಠ, ಒಳ್ಳೆಯ ಮಾಹಿತಿ ಕೊಟ್ಟಿರಿ, ಜನಾರ್ದನ್ ಪೈ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮೂಡಿ ಬಂತು, ಧನ್ಯವಾದಗಳು ಅಂತ ಹೇಳಿ ಎಲ್ಲಪ್ಪ ಯಾದವ್ ಯಾದವ್ ರಾಯಚೂರಿನಿಂದ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ವೈಕೆ ರವಿಕುಮಾರ್ ಅವರು ತರೀಕೆರೆಯಿಂದ ನೂಲು ಹುಣ್ಣಿಮೆ ಹಾಗೂ ರಕ್ಷಾಬಂಧನದ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಭಾಗ್ಯಶ್ರೀ ಬ್ಯಾಂಗ್ಳೂರ್ ಇವರು ಪರಿಸರ ಪರಿಚಯ ಪ್ರೋಗ್ರಾಮ್ ಇಸ್ ವೆರಿ ಗುಡ್ ವಿತ್ ಇನ್ಫಾರ್ಮೇಶನಲ್ ಟಾಪಿಕ್ ಗಿವಿಂಗ್ ದಾತ್ರಿ ಜೋಶಿ ಅನ್ ಅಪರ್ಚುನಿಟಿ ಅಟ್ ಅ ಯಂಗ್ ಏಜ್ ವಿಲ್ ಬಿಲ್ಡ್ ಹರ್ ಕಾನ್ಫಿಡೆನ್ಸ್ ದ ಆರ್ಜೆ ಅರ್ಪಿತಾ ಕಂಡಕ್ಟ್ ದ ಪ್ರೋಗ್ರಾಮ್ ವೆರಿ ವೆಲ್ ಥ್ಯಾಂಕ್ ಯು ಅಂಡ್ ಕೀಪ್ ಅಪ್ ದಿ ಗುಡ್ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಸಾತ್ವಿಕ ಹುಬ್ಬಳ್ಳಿ ಇವರು ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮೀ ದ ಅಪರ್ಚುನಿಟಿ ಟು ಸ್ಪೀಕ್ ಅಬೌಟ್ ಬರ್ಡ್ಸ್ ಆನ್ ಯುವರ್ ಪ್ರೋಗ್ರಾಮ್. ಐ ಆಮ್ ರಿಯಲಿ ಹ್ಯಾಪಿ ದಟ್ ಯು ಶೇರ್ ಮೈ ಟಾಕ್ ವಿತ್ ಯೋರ್ ಲಿಸ್ನರ್ಸ್ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಟುಡೇ ಪ್ರೋಗ್ರಾಮ್ ಆನ್ ಡ್ಯಾಮ್ಸ್ ಅಂಡ್ ವಾಟರ್ ರಿಸೋರ್ಸ್ ವಾಸ್ ವೆರಿ ಇನ್ಫಾರ್ಮೇಟಿವ್ ಅಂಡ್ ವೆಲ್ ಕಂಡಕ್ಟೆಡ್ ಅಂತ ಹೇಳಿ ಆನಂದ್ ಜೋಶಿ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ

ಚೆನ್ನಾಗಿ ಪ್ರಸಾರವಾಗುತ್ತಿದೆ ಸರ್, ಸುಬ್ರಹ್ಮಣ್ಯ ಐತಾಳ್ ಸರ್ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆಯೇ ಸುಬ್ರಹ್ಮಣ್ಯ ಮತ್ತು ಕುಟುಂಬ ಪತ್ತೇನಹಳ್ಳಿ ಇವರು ಶ್ರೀನಿವಾಸ ಕಲ್ಯಾಣ ಚಿತ್ರದ ಗೀತೆ ತುಂಬಾ ಮನೋಹರವಾಗಿದೆ, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆಯೇ ವೆಂಕಟೇಶ ಪಲಾದಿಯವರು ಗೀತೆಗಳು ತುಂಬಾ ಚೆನ್ನಾಗಿ ಪ್ರಸಾರವಾಗುತ್ತಿದೆ, ಕೇಳುತ್ತಾ ಇದ್ದೇವೆ ಸರ್, ಸುಬ್ರಹ್ಮಣ್ಯ ಐತಾಳ್ ಸರ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆಯೇ ಇವರು ಚಿತ್ರಗೀತೆಗಳು ತುಂಬಾ ಚೆನ್ನಾಗಿ ಮಧುರವಾಗಿ ಪ್ರಸಾರವಾಗುತ್ತಿದೆ, ನಿರೂಪಕರಾದಂತಹ ಸುಬ್ರಹ್ಮಣ್ಯ ಐತಾಳ್ ಸರ್ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮ ಕೇಳ್ತಿದ್ದೇವೆ, ಪುನರ್ಜನ್ಮ ಚಿತ್ರದ ಅಲುಮಯ್ಯ ಹೂವೆ ಗೀತೆ ಪಿ ಬಿ ಶ್ರೀನಿವಾಸ್ ಅವರ ಸಿರಿಕಂಠದಲ್ಲಿ ಅದ್ಭುತವಾಗಿದೆ, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಕಾರ್ಯಕ್ರಮ ಕೇಳ್ತಿದ್ದೇವೆ, ಕಾರ್ಯಕ್ರಮದಲ್ಲಿ ಮೂಡಿ ಬರುತ್ತಿರುವ ಗೀತೆಗಳು ಸುಂದರ ಸುಮಧುರ ಅದ್ಭುತ, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳಿ ಸುಬ್ರಹ್ಮಣ್ಯ ಪತ್ತೇನಹಳ್ಳಿ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಶಾಂತಾಚಾರ್ ಬಡಿಗೇರ ಕುಕ್ಕನೂರು ಇವರು ಇಂಪಾದ ಮಧುರವಾದ ಹಾಡನ್ನ ಕೇಳುತ್ತಾ ಇದ್ದೇವೆ, ದಿನದ ದಣಿವು ಮರೆತು ಮನಸ್ಸು ಒಂದು ಸುಂದರ ಲೋಕಕ್ಕೆ ಪಯಣಿಸಿದಂತೆ ಭಾಸವಾಗುತ್ತದೆ, ಹಾಡುಗಳ ನಡುವೆ ಜೀವನಕ್ಕೆ ಸಂಬಂಧಿಸಿದ ವಿಚಾರಗಳು ನೆನಪುಗಳು ಮತ್ತು ಭಾವನೆಯನ್ನ ಹಂಚಿಕೊಳ್ಳುವ ರೀತಿಯು ಕಾರ್ಯಕ್ರಮವನ್ನು ಇನ್ನಷ್ಟು ವಿಶೇಷವಾಗಿಸುತ್ತದೆ, ಅಚ್ಚುಕಟ್ಟಾಗಿ ಹಾಗೂ ಆತ್ಮೀಯವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿರುವ ಸುಬ್ರಹ್ಮಣ್ಯ ಐತಾಳ್ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಶ್ರೀ ಅಶ್ವಥ್ ಅವರ ಧ್ವನಿಯಲ್ಲಿ ಕಾಮನ ಬಿಲ್ಲು ಚಿತ್ರದ ಗೀತೆ ಅದ್ಭುತವಾಗಿದೆ, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳಿ ಬೆಂಗಳೂರಿನ ಸಂಜಯ್ ಸ್ವಾತಿ ಭರತಿಯವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಪ್ರೀತಿಯ ಅರ್ಪಿತ ಮೇಡಮ್ಗೆ ನಮಸ್ಕಾರ, ಕಾರ್ಯಕ್ರಮದ ವರದಿಯನ್ನ ಅದ್ಭುತ ರೀತಿಯಲ್ಲಿ ನಡೆಸಿಕೊಟ್ಟಿದ್ದೀರಾ, ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳಿ ಸುಬ್ರಹ್ಮಣ್ಯ ಐತಾಳ್ ಸಾಲಿಗ್ರಾಮ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ರೆ, ಸೋಮಶೇಖರ್ ಅವರು ಇಂದಿನ ಬಿಂದಾಸ್ ಕಾರ್ಯಕ್ರಮ ಸೂಪರ್ ಅಂತ ಹೇಳಿ ತಿಳಿಸಿದ್ದಾರೆ. ಹಾಗೆ ಸೂಪರ್ ಶ್ರೀಧರ್ ಸರ್ ತುಂಬ ಚೆನ್ನಾಗಿ ಸಾಂಗ್ ಹೇಳಿದ್ರಿ, ನೀವು ಕೂಡ ನೈಸ್ ಪ್ರೋಗ್ರಾಮ್ ನಡೆಸ್ಕೊಟ್ರಿ. ರವಿಚಂದ್ರನ್ ಸರ್ ಆಲ್ ಫಿಲಮ್ ಸಾಂಗ್ಸ್ ರಿಯಲಿ ಲವ್ಲಿ ಆ್ಯಂಡ್ ಮೆಮೋರೇಬಲ್ ಅಂತ ಹೇಳಿ ಗೀತಾ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ವಚನ ವಿಹಾರದ ಕಾರ್ಯಕ್ರಮದಲ್ಲಿ ಶ್ರೀಮತಿ ಶೈಲಜಾ ಅವರ ವಿಚಾರಧಾರೆ ಚೆನ್ನಾಗಿತ್ತು, ಉಷಾ ರಾಮಮೂರ್ತಿ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಆಕಸ್ಮಿಕ ಚಿತ್ರದ ಗೀತೆ ಅದ್ಭುತವಾಗಿದೆ, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳಿ ಸುಬ್ರಹ್ಮಣ್ಯ ಮತ್ತು ಕುಟುಂಬ ಪತ್ತೇನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮ ಆಲಿಸುತ್ತಿದ್ದೇವೆ, ಅಮೆರಿಕ ಚಿತ್ರದ ಗೀತೆ ಅದ್ಭುತವಾಗಿದೆ, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳಿ ಲತಾ ಸುಹಾಸ್ ಹೊಸಕೋಟೆಯವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಕತೆ ತುಂಬಾ ಸೊಗಸಾಗಿದೆ ಅಂತ ಹೇಳಿ ಸೋಮಶೇಖರ್ ತಟ್ಟಿ ಹಂಪಸಾಗರ ಹೆಚ್ ಪಿ ಹಳ್ಳಿ ವಿಜಯನಗರ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಸಾಂಗ್ ಸೂಪರ್ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಕಾಫಿ ವಿತ್ ಅಜೇಸ್ನ ವಿಷಯ ವಿಶೇಷವಾಗಿದೆ, ಇದನ್ನ ತಂದ ಹೊಳ್ಳಾರ್ ಅವರಿಗೆ ಅಭಿನಂದನೆಗಳು ಅಂತ ಹೇಳಿ ಸೋಮಶೇಖರ್ ಅವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಕೂಡ ಈ ವಾರ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾದಂತಹ ಕಾರ್ಯಕ್ರಮಕ್ಕೆ ಬಂದಂತಹ ಫೀಡ್ಬ್ಯಾಕ್ಸ್ ಆಗಿತ್ತು. ನೀವು ಕೂಡ ನಮ್ಮ ರೇಡಿಯೋ ಶಿವಮೊಗ್ಗನ ಕೇಳ್ತಾ ಇದ್ದು, ನಿಮಗೆ ಕೂಡ ಯಾವುದಾದ್ರೂ ಕಾರ್ಯಕ್ರಮ ಇಷ್ಟ ಆಗಿದ್ರೆ ಅಥವಾ ನಿಮಗೆ ಯಾವುದಾದ್ರೂ ರೀತಿಯ ವಿಭಿನ್ನ ಕಾರ್ಯಕ್ರಮಗಳು ಬೇಕು ಅನಿಸಿದ್ರೆ ಕೂಡ ನಮ್ಮ ಸಂಖ್ಯೆ 9686609 9627 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಭಾವಭಾನುಲಿ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ, ರೆಡಿ ಆಗ್ತಾ ಇದೆ.
2: ಏ, ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
5: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
6: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.gov.in.
7: ಎಂಟಾಣಿ ಜೇಬಲ್ ಇಟ್ಕೊಂಡು ನಾಕಾಣಿ ಆಟ ಆಡೋ 10 ಪೈಸೆ ಜನದ ಹತ್ರ 5 ಪೈಸದ ಪ್ರೀತಿನೂ ಎಕ್ಸ್ಪೆಕ್ಟ್ ಮಾಡಬಾರ್ದಂತೆ. ನಾನು ಮಾಡೋಣ ಅನ್ಕೊಂಡಿದ್ದೀನಿ, ನೀವೇನು ಹೇಳ್ತೀರಾ? ಆ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ನಾಡಿನ ಸಮಸ್ತ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೆಪ್ಟೆಂಬರ್ 4, 2026 ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಶಿವಮೊಗ್ಗದ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಶ್ರೀಕೃಷ್ಣ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಮಹಾಭಿಷೇಕ, ಪ್ರವಚನ, ವೈಭವ ಆರತಿ, ತೊಟ್ಟಿಲೋತ್ಸವ, ನಂತರ ಸರ್ವರಿಗೂ ಮಹಾಪ್ರಸಾದ ವಿತರಣೆಯಾಗಲಿದೆ. ದರ್ಶನ ಮತ್ತು ಪ್ರಸಾದ ವಿತರಣೆ ಸಮಯ 8:00 to 8:00 PM. ಸರ್ವರಿಗೂ ಭಕ್ತಿಪೂರ್ವಕ ಸ್ವಾಗತ. ಸ್ವಾಗತ ಕೋರುವವರು ಇಸ್ಕಾನ್ ಶಿವಮೊಗ್ಗ, ದಕ್ಷಿಣ ಶ್ರೀ ಮಾಯಾಪುರ ಧಾಮ, ಬಿಎಚ್ ರಸ್ತೆ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು, ಬಿದರೆ, ಶಿವಮೊಗ್ಗ. ಹರೇ ಕೃಷ್ಣ.
1: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
2: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

ಹಳ್ಳೋ ಯಾರ್ಯಾರ ಋಣವು ಎಲ್ಲಿಹುದೋ ಒಂದೊಂದು ಅಕ್ಕಿಯ ಕಾಳಿನಲು ತಿನ್ನೋರ ಹೆಸರು ಕೆತ್ತಿಹುದೋ

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-80-83. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
4: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
3: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849678.
4: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
0: ಬೆಳ್ಳಂಬೆಳಗ್ಗೆ 6 ಗಂಟೆಗೆ ಸ್ನಾನಕ್ಕೆ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
6: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೈತ ಸಂಘಟನೆ ಯಾಕೆ, ಅದರ ಅನಿವಾರ್ಯತೆ ಏನು, ಪ್ರಜಾ ಆಂದೋಲನದ ಪ್ರಾಮುಖ್ಯತೆ ಏನು ಎಂಬುದರ ಬಗ್ಗೆ ಒಂದಿಷ್ಟು ಮಾತುಕತೆಯನ್ನ, ವಿಚಾರ ವಿನಿಮಯವನ್ನ ನಾವು ಕಳೆದ ಸಂಚಿಕೆಯಲ್ಲಿ ನಮ್ಮ ರೈತ ಮುಖಂಡರಾದಂತಹ KT ಗಂಗಾಧರ್ ಸರ್ ಅವರಿಂದ ತಿಳ್ಕೊಂಡಿದ್ವಿ. ಈ ದಿನ ಕೂಡ ಅದರ ಮುಂದುವರೆದ ಭಾಗವಾಗಿ ಜನತಾ ಪರಿವಾರದ ಸರ್ಕಾರದ ಮತ್ತೊಂದಿಷ್ಟು ವಿಷಯಗಳನ್ನ ನಮ್ಮ ರೈತ ಮುಖಂಡರಾದಂತಹ KT ಗಂಗಾಧರ್ ಸರ್ ಅವರು ತಿಳಿಸ್ಕೊಡ್ತಾರೆ, ತಿಳಿತಾ ಹೋಗೋಣ. ಸರ್ ನಮಸ್ತೆ.
7: ನಮಸ್ತೆ
6: ಸರ್. ಕಳೆದ ಬಾರಿ ನೀವು ಕಳೆದ ಒಂದು ಸಂಚಿಕೆಯಲ್ಲಿ ಜನತಾ ಪರಿವಾರ ಸರ್ಕಾರದ ಬಗ್ಗೆ ತಿಳಿಸಿದ್ರಿ ಸರ್.
7: ಹೌದು.
6: ಎಸ್, ಇದು ಮುಂದುವರಿದ ಭಾಗ ಅಂದ್ರೆ ಮತ್ತೆ ಇದು ಯಾವ ರೀತಿ ಪರಿಣಾಮ ಬೀರ್ತದೆ ಸರ್, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ತಿಳಿಯೋದಾದ್ರೆ?
7: ಕರ್ನಾಟಕದಲ್ಲಿ ರೈತ ಚಳವಳಿ ಕೇವಲ ರೈತರ ಸಾಲ ಮನ್ನಾ ಮಾತ್ರವಲ್ಲ, ರೈತನ ಮತ್ತು ಗ್ರಾಮೀಣ ಜನರ ಬದುಕಿನ ಸಾಮಾಜಿಕ ಆರ್ಥಿಕ ಬೆಳವಣಿಗೆ ಬಗ್ಗೆ ಯೋಚನೆ ಮಾಡ್ತಾ ಸರ್ಕಾರಗಳು ಮಾಡುವ ತಪ್ಪಿನ ಆರ್ಥಿಕ ನೀತಿಗಳನ್ನು ಸರ್ಕಾರಕ್ಕೆ ಮಂದಟ್ಟು ಮಾಡಿಕೊಳ್ಳುವಲ್ಲಿ ದೊಡ್ಡ ಪ್ರಯತ್ನವನ್ನ ಆ ಸಂದರ್ಭಕ್ಕೆ ರೈತ ಚಳವಳಿ ಮಾಡ್ತು ಅನ್ನೋದನ್ನು ನಾವು ಇಲ್ಲಿ ದಾಖಲಿಸಬಹುದು. ಅದಕ್ಕೆ ಮುಖ್ಯವಾಗಿ ಜನತಾ ಪರಿವಾರದ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 36 ವರ್ಷಗಳ ನಿರಂಕುಶ ಪ್ರಭುತ್ವವನ್ನು ಅಧಿಕಾರ ನಡೆಸಿದ್ದ ಕಾಂಗ್ರೆಸ್ ರೈತ ಗೋಲಿಬಾರ್ ಮಾಡಿದ ಮೂಲಕ ರೈತ ವಿರೋಧಿ ಅಂತ ಹೇಳಿ ಕಟ್ಟವನ್ನು ಕಟ್ಟಿ ರೈತ ಚಳವಳಿಗಾರ ಮೇಲೆ ಮೊಕದ್ದಮೆಗಳು, ಕೇಸುಗಳು, ಜೈಲಿಗೆ ಹಾಕಿದ್ದು, ಜೈಲ್ ಬರುವ ಮತ್ತೆ ಗುಂಡು ಹಾಕಿ 136 ಜನರನ್ನ ಗುಂಡಿಗೆ ಬಲಿಯಾಗಿದ ದ್ವೇಷ ರೈತರು ಸಿಡಿದೇಳ್ಬೇಕಾಗಿ ಬಂತು. ಅದರ ಪರಿಣಾಮವಾಗಿ 1983 ಒಂದು ಪರ್ಯಾಯ ಸರ್ಕಾರದ ಕಡೆಗೆ ಅಂದಾಗ ರೈತರು ಸಕ್ರಿಯವಾಗಿ ರಾಜಕಾರಣದಲ್ಲಿ ಭಾಗವಹಿಸುತ್ತಾರೆ. ಅದು ಬಂದ ಮೇಲೆ ಜನತಾ ಪರಿವಾರದ ಸರ್ಕಾರಗಳು ಕೂಡ ರೈತರ ಸಮಸ್ಯೆಗಳಿಗೆ ಹೆಚ್ಚು ಒತ್ತು ಕೊಡದಲೇ ಹೋದಾಗ, ಮಾತುಕತೆ ಮುರಿದು ಬಿದ್ದಾಗ ಮತ್ತೊಮ್ಮೆ ರೈತ ಚಳವಳಿ ಸುಮ್ಮನೆ ಕೂರಲ್ಲ. ಆಗ ಹೊಸ ಕರ್ನಾಟಕವನ್ನು ಕಟ್ಟಲು ರೈತರ ಬೃಹತ್ ಸಮಾವೇಶ ಅಂತ ಹೇಳಿ ಕಬ್ಬನ್ ಪಾರ್ಕ್ನಲ್ಲಿ ಬೆಂಗಳೂರಿನಲ್ಲಿ ಒಂದು ಸಮಾವೇಶವನ್ನ ಕರೆ ಕೊಡುತ್ತೆ. 8/10/1984 ಬೆಂಗಳೂರಿನಲ್ಲಿ ಕಬ್ಬನ್ ಪಾರ್ಕ್ ಅಲ್ಲಿ ಸಮಾವೇಶಗೊಳ್ಳುತ್ತೆ. ಈ ಸಮಾವೇಶದ ಅಧ್ಯಕ್ಷನನ್ನ ಮಾನ್ಯ ರುದ್ರಪ್ಪನವರು ಅದರ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಅವತ್ತು ಎನ್ ಡಿ ಸುಂದ್ರೇಶ್, ಎಂ ಡಿ ಎನ್ ನಂಜುನ್ಸ್ವಾಮಿ, ಸುಮಾರು 75,000-1,00,000 ಜನ ರೈತರು ಕಬ್ಬನ್ ಪಾರ್ಕ್ ಅಲ್ಲಿ ಸಮಾವೇಶಗೊಳ್ತಾರೆ. ಸಮಾವೇಶಗೊಂಡಂತ ಈ ರೈತ ಸಭೆ ಕೆಲವು ನಿರ್ಣಯಗಳನ್ನ ಮಾಡ್ತಾರೆ. ಆ ನಿರ್ಣಯದಲ್ಲಿ ಬಹಳ ಮುಖ್ಯವಾಗಿ ನಾವಿವತ್ತು ದಾಖಲಿಸಬೇಕಾದದ್ದು ಪರ್ಯಾಯ ಸರ್ಕಾರದ ಕಡೆಗೆ ಅಂತ ಹೇಳಿ, ನಾವು ಒಂದು ಸರ್ಕಾರವನ್ನ ಸೋಲಿಸಿ ಇನ್ನೊಂದು ಸರ್ಕಾರವನ್ನು ಜನತಾ ಪರಿವಾರಕ್ಕೆ ಅಧಿಕಾರಕ್ಕೆ ಕೊಟ್ಟರೂ ಕೂಡ ಸರ್ಕಾರ ರೈತ ಪರವಾಗಿ ಮಾತನಾಡಲು ಹೋದಾಗ ಮತದಾರ ಅಭ್ಯರ್ಥಿಯ ಕಲ್ಪನೆಯನ್ನ 1984 ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಹೊಸ ಕರ್ನಾಟಕ ಕಟ್ಟಲು ಅಂತ ಹೇಳಿ ಮತದಾರ ಅಭ್ಯರ್ಥಿ ಅಂತಕ್ಕಂಥ ಒಂದು ಸ್ಲೋಗನ್ ಅನ್ನ ಹಾಕಿ ಆ ಚುನಾವಣೆಯಲ್ಲಿ ಡಿಸೆಂಬರ್ 1984 ಚುನಾವಣೆ ಆಗುತ್ತೆ, ಪಾರ್ಲಿಮೆಂಟ್ ಚುನಾವಣೆ. ಅದಕ್ಕೆ ಕನಕಪುರ ಕ್ಷೇತ್ರದಿಂದ ನಮ್ಮ ನ್ಯಾಯವಾದಿ ಎ ಜೆ ಸದಾಶಿವಯ್ಯನವರು, ಶಿವಮೊಗ್ಗ ಕ್ಷೇತ್ರದಿಂದ ಕೆ ಟಿ ಮೋಹನ್ ಅವರು ಕಾಲೇಜಿನ ಕಾನೂನು ಕಾಲೇಜಿನ ಪ್ರಾಧ್ಯಾಪಕರು, ಹಾಸನದಿಂದ ಕೆ ಸಿ ಬಸವರಾಜ್ ಮೈಸೂರಿನ ಮಾನಸಿಂಗಮೂರ್ತಿಯ ಅರ್ಥಶಾಸ್ತ್ರ ಅಧ್ಯಾಪಕರು, ಚಿಂಗೋಳೂರು ಕ್ಷೇತ್ರದಿಂದ ಕೆ ಸಿ ಲೋಕೇಶ್ ಗೌಡ ಅಧ್ಯಾಪಕರು ಮತ್ತು ವಕೀಲರು, ಕಾರವಾರ ಕ್ಷೇತ್ರದಿಂದ ಕಿಶನ್ ಯಳ್ಳೂರ್ಕರ್ ವಕೀಲರು, ಬೆಳಗಾವಿ ಹೀಗೆ ಸಿದ್ದರಾಮಪ್ಪ ಮಹಲಿಂಗಪ್ಪ ಮೂಲಿಮನಿ ಅಂತ ಹೇಳಿ ಬೆಳಗಾವಿಯಿಂದ, ಬೀದರ್ ಮೀಸಲು ಕ್ಷೇತ್ರದಿಂದ ಸಿದ್ದರಾಮೇಶ್ವರ ಶರಣ ಅವರು ಸ್ಪರ್ಧಿಸ್ತಾರೆ. ಹೀಗೆ ರೈತ ಚಳವಳಿ 7 ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ ಅಭ್ಯರ್ಥಿಗಳನ್ನ ಹಾಕಿ ಪರ್ಯಾಯ ಸರ್ಕಾರದ ಕಡೆಗೆ ಅಂತ ಹೇಳಿ ಆಗ ಚುನಾವಣೆ ಆಗುತ್ತೆ. ಚುನಾವಣೆಯಲ್ಲಿ ಯಾರು ಗೆಲ್ಲದಿಲ್ಲ, ಆದ್ರೆ ಮತವನ್ನ ಪಡೆದು ರೈತರು ನಮ್ದೊಂದು ಡಬ್ಬೆ ಇದೆ, ನಮ್ದೊಂದು ಮತಕ್ಷೇತ್ರವನ್ನು ನಾವು ಗುರುತಿಸ್ಕೋಬಹುದು ಅಂತಕ್ಕಂತ ಒಂದು ಆಲೋಚನೆಯ ಮನಸ್ಸು ರೈತರಲ್ಲಿ ಮೂಡಿದ್ದು ಸಹಜವಾಗಿರುತ್ತೆ. ಆದರೆ ಆ ಸಾರಿನೂ ಕೂಡ ಚುನಾವಣೆಯಲ್ಲಿ ರೈತರಿಗೆ ಅಷ್ಟೊಂದು ಅನುಕೂಲ ಆಗೋದಿಲ್ಲ, ಎಲ್ಲರೂ ಸೋಲ್ತಾರೆ. ಅದಾದ್ಮೇಲೆ ಕರ್ನಾಟಕ ಸರ್ಕಾರ 101C ಅಂತ ಒಂದು ಕಾಯ್ದೆಯನ್ನು ತಿದ್ದುಪಡಿ ತರುತ್ತೆ ಸಹಕಾರ ಕ್ಷೇತ್ರಕ್ಕೆ. ಇದು ರೈತರಿಗೆ ಇನ್ನಷ್ಟು ಬಹಳ ಮನಸ್ಸಿನಲ್ಲಿ ಈ ಕಾಯ್ದೆ 26/6/1985 ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತರ್ತಾ ಇದೆ ಕರ್ನಾಟಕ ಸರ್ಕಾರ. ಸಹಕಾರ ಕ್ಷೇತ್ರಕ್ಕೆ 101C ಅದನ್ನ ಬದಲಾವಣೆ ಮಾಡಿ ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತರ್ತಾರೆ. ಇದರ ಅರ್ಥ ಏನು ಅಂದ್ರೆ, ರೈತ ಎಷ್ಟೇ ಸಾಲ ತಗೊಂಡಿರಲಿ, ಅವನ ಸಾಲಕ್ಕೆ ಅವನ ಸಾಲವನ್ನು ಮರುಪಾವತಿ ಮಾಡದೆ ಹೋದ್ರೆ ಇಡೀ ಭೂಮಿಯನ್ನ ಆ ಸಾಲಕ್ಕಾಗಿ ಸರ್ಕಾರದ ವಶ ಮಾಡ್ಕೊಳ್ತಕ್ಕಂತ ಬಹಳ ದುಷ್ಟ ಕಾಯ್ದೆ ಅದೊಂದು. ಈ ಕಾಯ್ದೆಯಿಂದ ರೈತರು ಬಹಳ ದಿಗ್ಭ್ರಮೆ ಆಗ್ತಾರೆ. ಆಗ ರೈತ ಸಂಘಟನೆ ಮತ್ತೊಮ್ಮೆ ಬಹಳ ದೊಡ್ಡ ಚಳವಳಿಯನ್ನು ಕರೆ ಕೊಡ್ಬೇಕಾಗತ್ತೆ. ಈ ಕಾಯ್ದೆಯನ್ನ ಸರ್ಕಾರ ವಾಪಸ್ ತೆಗೆದುಕೊಳ್ಳದೆ ಹೋದರೆ ನಾವು ಬೆಂಗಳೂರಿಗೆ ಪಾದಯಾತ್ರೆ ಮೂಲಕ ಬರ್ತೀವಿ ಅಂತ ಹೇಳಿ ಬೆಂಗಳೂರಿನ ಕಡೆಗೆ ಪಾದಯಾತ್ರೆ ಶುರುವಾಗತ್ತೆ. 2 ಬೆಳಗಾವಿನಲ್ಲಿ ಈ ಡಿಸೆಂಬರ್ 1 ಪ್ರಾರಂಭ ಆಗುತ್ತೆ. 1 ಬೆಂಗಳೂರಿಗೆ ಪಾದಯಾತ್ರೆ ಬಂದು ಸೇರುತ್ತೆ. ಅಲ್ಲಿಗೆ ಸುಮಾರು 100,000 ಮೀರಿ ರೈತರು ಪಾದಯಾತ್ರೆಯಲ್ಲಿ ಎಲ್ಲ ಜಿಲ್ಲೆಗಳಿಂದ ಶಿವಮೊಗ್ಗ, ಹಾವೇರಿ, ಬೆಳಗಾವಿ, ಮತ್ತೆ ಕೊಪ್ಪಳ, ಆ ಕಡೆಯಿಂದ ಮೈಸೂರು, ಚಾಮರಾಜನಗರ, ಹಾಸನ, ಚಿಕ್ಕಮಗಳೂರು, ದಾವಣಗೆರೆ, ತುಮಕೂರು, ಆ ಕಡೆ ಕೋಲಾರ ಕಡೆಯಿಂದಲೂ ಕೂಡ ರೈತರು ಪಾದಯಾತ್ರೆ ಮೂಲಕ ಬಂದು ಅಲ್ಲಿ ಆ ಕಬ್ಬನ್ ಪಾರ್ಕಲ್ಲಿ ಬಹಳ ದೊಡ್ಡ ಸಮಾವೇಶಕೊಂಡು ಅಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾರೆ. ಯಾಕೆ ಅಂದ್ರೆ ಆ ವರ್ಷ ಬಹಳ ದೊಡ್ಡ ಬರಗಾಲ ಬಂದಿರುತ್ತೆ, ಮಳೆ ಇರಲ್ಲ, ಬೆಳೆ ಇಲ್ಲ, ರೈತನಿಗೆ ಕೆಲಸ ಇಲ್ಲ, ಹೊಲದಲ್ಲಿ ಕೆಲಸ ಮಾಡಕ್ಕೆ ದುಡಿಮೆ ಮಾಡೋಣ ಅಂದ್ರೆ ಇಂಥ ಸಂದರ್ಭದಲ್ಲಿ ಇಂಥ ಘೋರವಾದಂತ ಕಾಯ್ದೆಯನ್ನು ತಂದಂತ ಸರ್ಕಾರಕ್ಕೆ ನಾವು ಬುದ್ಧಿ ಕಲಿಸಲೇಬೇಕು ಅಂತ ಹೇಳಿ ಈ ಚಳುವಳಿಯನ್ನ ಕರೆ ಕೊಟ್ಟ ಮೇರೆಗೆ ರೈತರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅವರು ಜಮಾವಣೆ ಆಗುತ್ತೆ, ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತವೆ. ಅದಾದ್ಮೇಲೆ ಅಲ್ಲಿಗೇನು ಸುಮ್ಮನೆ ಕೂರೋದಿಲ್ಲ ರೈತರು, ನಾವು ಜೈಲ್ ತುಂಬ್ತೀವಿ ನೀವು ಹೀಗೇನೆ ಮಾಡಿದ್ರಿ ಅಂತ ಹೇಳಿ ಅವತ್ತು ಅಲ್ಲಿ ಒಂದು 3 ನಿರ್ಣಯಗಳನ್ನ ಮಾಡ್ತಾರೆ. ಅದಕ್ಕಾಗಿ ಒಂದು ಮಹಿಳಾ ಸಮಾವೇಶವನ್ನ ಮಾಡಬೇಕು. ಏಕೆಂದ್ರೆ ಹಳ್ಳಿಗಳಲ್ಲಿ ಒಕ್ಕಲುತನದಲ್ಲಿ ಹೆಣ್ಣು ಮಕ್ಕಳು ಪಾತ್ರ ಬಹಳ ದೊಡ್ಡದಿದೆ. ಪುರುಷ ಪ್ರಧಾನವಾದಂತ ಈ ಸಮಾಜದಲ್ಲಿ ಮಹಿಳೆಯರಿಗೆ ಕೃಷಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಶ್ರಮ ಪಡುವಂತವರು ಮಹಿಳೆಯರು. ಈ ಮಹಿಳೆಯರಿಗೆ ಹೆಚ್ಚು ಪ್ರಾಧಾನ್ಯತೆ ಇಲ್ಲ. ಇದಕ್ಕಾಗಿ ಒಂದು ಮಹಿಳಾ ಸಮಾವೇಶವನ್ನು ಮಾಡಿ ರೈತರಿಗೆ ಮತ್ತು ರೈತ ಮಹಿಳೆಯರಿಗೆ ಒಂದು ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಕೊಡಬೇಕು ಅಂತ ಹೇಳಿ 23/11/1987 ಉತ್ತರ ಕರ್ನಾಟಕ ಜಿಲ್ಲೆಯ ಹಳಿಯಾಳ ಹೈಸ್ಕೂಲ್ ಮೈದಾನದಲ್ಲಿ ಒಂದು ದೊಡ್ಡ ಸಮಾವೇಶವನ್ನ ಅವತ್ತು ಅಲ್ಲಿ ಮಾಡ್ತೀವಿ. ಅದರಲ್ಲಿ ಗಂಗೂಬಾಯಿ ಕದಂ, ಸುಮನ್ ಅಗರ್ವಾಲ್ ಶೇತ್ಕರಿ ಸಂಘಟನೆ ಮಹಾರಾಷ್ಟ್ರದಿಂದ, ಹಾಗೆಯೇ ಸಾವಿತ್ರಿ ಪಟೇಕರ್, ಯಲ್ಲೂರ್ಕರ್ ಮುಂತಾದವರು ಇದರಲ್ಲಿ ಭಾಗವಹಿಸಿ ಮಹಿಳೆಯರು ತುಂಬಾ ಅವರ ಇದನ್ನ ಆರ್ಗನೈಸ್ ಮಾಡಿದಂತವರು ಕರ್ನಾಟಕದಿಂದ ಆಗಿನ ಮಹಿಳಾ ರೈತ ವಿಭಾಗದ ಮಹಿಳಾ ಅಧ್ಯಕ್ಷ ಇದ್ದ ಶ್ರೀಮತಿ ಅನುಸೂಯಮ್ಮ ಅರುಳಾಲಚಂದ್ರ ಚನ್ನಪಟ್ಟಣದವರು, ಅವರ ನೇತೃತ್ವದಲ್ಲಿ ದೊಡ್ಡ ಮಹಿಳಾ ಸಮಾವೇಶ ಹಳಿಯಾಳದಲ್ಲಿ ಮಾಡ್ತಾರೆ. ಅಲ್ಲಿ ಆ ಸಂದರ್ಭಕ್ಕೆ ನಮ್ಮ ಅನುಸೂಯಮ್ಮನವರ ತ್ಯಾಗ ಮತ್ತು ಅವರ ಹೋರಾಟವನ್ನು ನಾವು ಇಲ್ಲಿ ದಾಖಲಿಸಲೇಬೇಕಾಗಿದೆ. ಆ ನಂತರದಲ್ಲಿ ಮಹಿಳೆಯರು ಅನೇಕರು ರೈತ ಸಮಾವೇಶಗಳಲ್ಲಿ ರೈತ ಚಳುವಳಿಗಳಲ್ಲಿ ಭಾಗವಹಿಸಿದ್ದು ಉಂಟು. ಅದಾದ ಮೇಲೆ ಅಲ್ಲೇ ಒಂದು ತೀರ್ಮಾನ ಮಾಡ್ತಾರೆ, ಇಲ್ಲ ನಾವು ಕನ್ನಡ ದೇಶ ಅಂತ ಹೇಳಿ ಕರ್ನಾಟಕಕ್ಕೆ ಒಂದು ಪರ್ಯಾಯ ಪಕ್ಷವನ್ನ, ರಾಜಕೀಯ ಪಕ್ಷವನ್ನೇ, ಪ್ರಾದೇಶಿಕ ಪಕ್ಷವನ್ನ ಕೊಡಬೇಕು ಅಂತ ಹೇಳಿ 8/9/1987 ಬೆಂಗಳೂರಿನಲ್ಲಿ ತೀರ್ಮಾನ ತಗೊಳತ್ತೆ ರಾಜ್ಯ ರೈತ ಸಂಘಟನೆ. ಅಲ್ಲಿ ಮಂಡ್ಯದ ಎಂ ಶ್ರೀನಿವಾಸ್ ಇರ್ತಾರೆ, ಮಂಜುನಾಥ್ ದತ್ತ ಇರ್ತಾರೆ, ಬಾಬಾಗೌಡ ಪಾಟೀಲ್ ಬೆಳಗಾವಿಯಿಂದ ಇರ್ತಾರೆ, ಶಿವಮೊಗ್ಗದಿಂದ ಎನ್ ಜಿ ಸುಂದರೇಶ್ ಇರ್ತಾರೆ, ಹಾಗೆಯೇ ನಮ್ಮ ದಾಸಂಸ ವತಿಯಿಂದ ಚಂದ್ರಪ್ರಸಾದ್ ತ್ಯಾಗಿ, ದೇವನೂರು ಮಹಾದೇವ್ ಅವರು, ಸಿದ್ದಲಿಂಗಯ್ಯನವರು ಹಾಗೂ ಬಿ ಕೃಷ್ಣಪ್ಪನವರು, ಕನ್ನಡ ಪರ ಸಂಘಟನೆಗಳ ಮುಖಂಡರಾದ ಎಂ ಚಿದಾನಂದ ಮೂರ್ತಿಯವರು, ಎಂ ಬಿ ಸೀತಾರಾಮಯ್ಯನವರು, ಜಿ ನಾರಾಯಣ ಅವರು, ಚನ್ನವೀರ ಕಣಿವಿ, ವಿಶೇಷ ಆಹ್ವಾನಿತರಾಗಿ ಪೂರ್ಣಚಂದ್ರ ತೇಜಸ್ವಿಯವರು, ಲಂಕೇಶ್ ಅವರು, ಬರಗೂರು ರಾಮಚಂದ್ರಪ್ಪನವರು, ಇವರೆಲ್ಲರೂ ಸೇರಿ ಕರ್ನಾಟಕಕ್ಕೆ ಒಂದು ಪ್ರಾದೇಶಿಕ ಪಕ್ಷವನ್ನು ಕೊಡಬೇಕು ಅಂತೇಳಿ ಆ ಸಂದರ್ಭದಲ್ಲಿ ಕರ್ನಾಟಕ ಹೊಸ ಕರ್ನಾಟಕ ಕಟ್ಟಲು ಪ್ರಾದೇಶಿಕ ಪಕ್ಷ ಒಂದು ಸ್ಥಾಪನೆ ಮಾಡ್ತಾರೆ. ಈ ಆ ವೇದಿಕೆಯಲ್ಲಿ ರೈತರ ಬಗ್ಗೆ, ಹೊಸ ಪಕ್ಷದ ಬಗ್ಗೆ ಅನೇಕ ನಿರ್ಣಯಗಳನ್ನು ಮಾಡ್ತಾರೆ. ಹಾಗೇನೆ ಪ್ರಣಾಳಿಕೆಗಳನ್ನು ಬರೆದು ಸಾಮ್ರಾಜ್ಯಶಾಹಿಯ ವಿರುದ್ಧ ನಾವು ರೈತ ಪ್ರತಿನಿಧಿಗಳು ಮತ್ತೆ ಅದರ ಎಂಥದ್ದು ಸಾಹಿತಿಗಳು, ಕಲಾವಿದರು ಎಲ್ಲರೂ ಭಾಗವಹಿಸ್ತಾರೆ. ಡಾಕ್ಟರ್ ಅಭಿಮಾನ ಡಾಕ್ಟರ್ ರಾಜ್ಕುಮಾರ್ ಅವರು, ಅಭಿಮಾನಿಗಳ ಸಂಘದವರು, ಹಿಂದಿ ಸಾಮ್ರಾಜ್ಯಶಾಹಿ ವಿರೋಧಿ ಕ್ರಿಯಾ ಸಮಿತಿ, ಕಾರ್ಮಿಕ ಸಂಘಟನೆಗಳು, ಮತ್ತೆ ಅದರಲ್ಲಿ ಮತ್ತೆ ಇನ್ನು ಎಸ್ ಎಲ್ ಶೇಷ್ಕಿರಾವ್, ಎಂ ಚಿದಾನಂದ ಮೂರ್ತಿ, ನಂಜುಂಡಸ್ವಾಮಿ ಅವರು, ಸಾರಾ ಗೋವಿಂದ್ ಅವರು, ಎನ್ ವೆಂಕಟೇಶ್ ಅವರು, ಪಿ ರಾಮದೇವ್ ಅವರು, ಇವರೆಲ್ಲರೂ ಕೂಡ ಈ ಪ್ರಾದೇಶಿಕ ಪಕ್ಷದ ಸಂಘಟನೆ ಅಗತ್ಯವನ್ನ ಬಹಳ ಚೆನ್ನಾಗಿ ಹೇಳಿ ಅದಕೊಂಡು ಅವತ್ತೇನೆ ಪ್ರಣಾಳಿಕಾ ರಚನಾ ಸಮಿತಿಯನ್ನ ರಚಿಸ್ತಾರೆ. ಇದು ಪರ್ಯಾಯ ಸರ್ಕಾರ ಕರ್ನಾಟಕಕ್ಕೆ ಅಂತಕ್ಕಂಥ ಚಳುವಳಿಯನ್ನ ಕಟ್ಟಿದ್ದು ಕರ್ನಾಟಕ ರಾಜ್ಯ ರೈತ ಸಂಘದ ದೊಡ್ಡ ಶ್ಲಾಘನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಇದನ್ನ ದಾಖಲಿಸಲಿಕ್ಕೆ ನಿಮ್ಮ ಮೂಲಕ ಇಷ್ಟಪಡ್ತಾ ಇದ್ದೇನೆ.
6: ಖಂಡಿತ ಸರ್, ಒಂದು ಸಂಘ ಕಟ್ಟಲಿಕ್ಕೆ, ಒಂದು ಪ್ರಾದೇಶಿಕ ಪಕ್ಷ ಸ್ಥಾಪನೆ ಮಾಡಲಿಕ್ಕೆ ಅನೇಕ ಮಹನೀಯರ ಕೊಡುಗೆ ಕೂಡ ಅಪಾರವಾಗಿದೆ. ಸೊ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಿಳಿಸೋಕ್ಕಿಂತ ಮುಂಚೆ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಈ ದಿನ ನಮ್ಮೊಟ್ಟಿಗೆ ರೈತ ಮುಖಂಡರು ಹಾಗೂ ರೈತ ಚಳುವಳಿಗಳ ಹೋರಾಟಗಾರರಾದಂತಹ ಕೆಟಿ ಗಂಗಾಧರ್ ಸರ್ ಅವರು ಇದ್ದಾರೆ. ಈ ಪ್ರಾದೇಶಿಕ ಪಕ್ಷ ಸ್ಥಾಪನೆ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ರು. ಹಾಗೆ ಅದನ್ನ ಮುಂದುವರ್ಸ್ಕೊಳ್ತಾ ಹೋದ್ರೆ ಈ ಕನ್ನಡ ಪ್ರಾದೇಶಿಕ ಸಂಘ ಕಟ್ಟಲಿಕ್ಕೆ ಯಾವ ರೀತಿಯೆಲ್ಲ ಇವರು ತೀರ್ಮಾನ ತಗೊಂಡ್ರು, ಇದ್ರ ಬಗ್ಗೆ ಯಾವ ರೀತಿ ಎಲ್ಲ ಹೋರಾಟ ನಡೆಸಿದ್ರು ಅನ್ನೋದ್ರ ಬಗ್ಗೆ ಅವರಿಂದ ತಿಳಿಯೋಣ. ಸರ್, ಈ ಪ್ರಾದೇಶಿಕ ಪಕ್ಷ ಸ್ಥಾಪನೆ ಬಗ್ಗೆ ತಿಳಿಸಿದ್ರಿ, ಯಾವೆಲ್ಲ ಮಹನೀಯರು ಇದಕ್ಕೆಲ್ಲ ಹೋರಾಟ ಮಾಡಿದ್ರು ಅಂತ. ಹಾಗೆ ಸರ್, ಈ ಕನ್ನಡ ಪ್ರಾದೇಶಿಕ ಸಂಘ ಕಟ್ಟಲಿಕ್ಕೆ ಯಾವ ರೀತಿ ಎಲ್ಲ ನಿರ್ಣಯ ತೆಗೆದುಕೊಳ್ಳೋದಿರ್ಬೋದು, ತೀರ್ಮಾನ ತೆಗೆದುಕೊಳ್ಳೋದಿರ್ಬೋದು, ಹೋರಾಟ ಮಾಡೋ ಒಂದು ದಾರಿ ಇರ್ಬೋದು, ಹೇಗೆಲ್ಲ ಇತ್ತು ಸರ್?
7: ಏನು, ನಾವು ಕರ್ನಾಟಕ ರಾಜ್ಯ ರೈತ ಸಂಘ, ನಾನು ಆಗಲೇ ಹೇಳಿದ ಹಾಗೆ ಕರ್ನಾಟಕ ರಾಜ್ಯ ರೈತ ಸಂಘದ ಮತ್ತು ಅದಾದ್ಮೇಲೆ ಈಗ ಒಂದು ಪಕ್ಷವನ್ನು ಕಟ್ಟಬೇಕು ಅಂತ, ಕನ್ನಡ ದೇಶ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಬೇಕು ಅಂತ ಹೇಳಿ ತೀರ್ಮಾನ ಆಯಿತು. ಅದ್ರ ಮೂಲಕ ನಾವು ನಮ್ಮ ಕರ್ನಾಟಕವನ್ನ ಕಟ್ಟಬೇಕು ಅಂತ ಹೇಳಿ ಅದರಲ್ಲಿ ತೀರ್ಮಾನ ಮಾಡ್ತಾರೆ. ಆಗ ಬಗರ್ಕುಂ ರೈತರಿಗೆ ಒಕ್ಕಲೆಬ್ಬಿಸ್ತಕ್ಕಂಥದ್ದು ಅಂದ್ರೆ ಅರಣ್ಯ ಭೂಮಿಗಳು, ರೆವಿನ್ಯೂ ಭೂಮಿಗಳನ್ನು ಕೃಷಿ ಮಾಡ್ತಿರ್ತಕ್ಕಂಥ ರೈತರನ್ನ ಒಕ್ಕಲೆಬ್ಬಿಸೋ ಕೆಲಸ ಅಲ್ಲಲ್ಲಿ ಸರ್ಕಾರ ಪ್ರಾರಂಭ ಶುರು ಮಾಡ್ತದೆ. ಈ ಬಗರ್ಕುಂ ರೈತರಿಗೆ ಹಕ್ಕುಪತ್ರ ಕೊಡೋದ್ರ ಬಗ್ಗೆ ನಾವು ಹೋರಾಟ ಮಾಡಲೇಬೇಕು ಅಂತ ಹೇಳಿ ರಾಜ್ಯ ರೈತ ಸಂಘ ಬಹಳ ದೊಡ್ಡ ಹೋರಾಟವನ್ನ ರಾಜ್ಯಾದ್ಯಂತ ರೂಪಿಸುತ್ತೆ. ಉಳುವನೇ ಭೂಮಿಯ ಒಡೆಯ ಅಂತ ಹೇಳಿ ಬಂದ ಮೇಲೆ ನಮ್ಮ 1951ರಲ್ಲಿ ಸಾಗರದಲ್ಲಿ ನಡೆದಂತ ಉಳುವನೇ ಭೂಮಿಯ ಒಡೆಯ ಅನ್ನುವಂತ ಒಂದು ಭೂಮಿ ಹೋರಾಟ ಏನು ನಡೀತು, ಕಾಗೋಡು ಸತ್ಯಾಗ್ರಹದ ತಿರುಳು ಇವತ್ತು ನಾವು ಮತ್ತೆ ರೈತ ಸಂಘದಲ್ಲಿ ಆ ಉದ್ದೇಶವನ್ನು ಕೈ ತಗೊಳ್ತೀವಿ. ಏಕೆಂದ್ರೆ ಶಾಂತವೇರಿ ಗೋಪಾಲ್ ಗೌಡ್ರು, ಗಣಪತಪ್ಪನವರು, ಈಗಿರ್ತಕ್ಕಂಥ ಕಾಗೋಡು ತಿಮ್ಮಪ್ಪನವರು ಇವರೆಲ್ಲರೂ ಸೇರಿ 1951ರಲ್ಲೇನೆ ಉಳುವನೇ ಭೂಮಿಯ ಒಡೆಯ ಅಂತೇಳಿ ನಡೆದಂತ ಶಿವಮೊಗ್ಗ ಜಿಲ್ಲೆಯ ರೈತ ಚಳವಳಿ ಬಹಳ ದೊಡ್ಡ ದಾಖಲೆಯನ್ನು ಮಾಡಿದಂತ ಚಳವಳಿ. ಅದಕ್ಕೆ ರಾಮನ್ ಅವರು ಲೋಹ್ಯ ಬರ್ತಾರೆ, ಲೋಹ್ಯ ಅವರು ಬಂದು ಸಾಗರಕ್ಕೆ ರೈಲಿನಲ್ಲಿ ಬಂದು ಅಲ್ಲಿ ಚಳುವಳಿಗೆ ಭಾಗವಹಿಸಿ ಜೈಲಿನಲ್ಲಿದ್ದಂತ ರೈತರಿಗೆ ಭೇಟಿ ಮಾಡಿ ಸಾಗರ ಜೈಲಿನಲ್ಲಿ ಅದು ದೇಶದ ಡೆಲ್ಲಿ ಎಲ್ಲೆಲ್ಲ ದೊಡ್ಡ ನ್ಯೂಸ್ ಆಗಿ ಆಗ ಭಾರತ ಸರ್ಕಾರ ಲೋಹ್ಯ ಅವರು ಭಾಗವಹಿಸಿದ್ರಿಂದ ಉಳುವನೇ ಭೂಮಿಯ ಒಡೆಯ ಅಂತಕ್ಕಂಥದ್ದು ನಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಸಂಬಂಧಪಟ್ಟ ವಿಷಯ ಅಂತೇಳಿ ಸಮಾಜವಾದಿ ರಾಮನ್ರಾವ್ ಲೋಹ್ಯ, ಕಿಶನ್ ಪಟ್ನಾಯಕ್ ಇವರೆಲ್ಲರೂ ಸಂಬಂಧಪಟ್ಟ ವಿಷಯ ಅಂತೇಳಿ ಸಮಾಜವಾದಿ ರಾಮನ್ರಾವ್ ಲೋಹ್ಯ, ಕಿಶನ್ ಪಟ್ನಾಯಕ್ ಇವರೆಲ್ಲರೂ ದೇಶದ ಮಟ್ಟದಲ್ಲಿ ಈ ಚಳುವಳಿಯನ್ನ ತಗೊಳ್ತಾರೆ. ಈ ಬಗರಕ್ಕೂ ಮತ್ತು ಭೂಮಿ ಹಕ್ಕು ಇದು ಬಹಳ ದಾಖಲೆ ಆಗುತ್ತೆ. ಏಕೆಂದ್ರೆ ಭೂಮಿ ಹಕ್ಕನ್ನ ಉಳುವನಿಗೆ ಕೊಡಿಸ್ಬೇಕು. ಜಗತ್ತ ನಮ್ಮ 1900 ಸ್ವಾತಂತ್ರ್ಯ ಬಂದ ಮೇಲೆ ಹಸಿರು ಕ್ರಾಂತಿ ಬಂದ ಮೇಲೆ ಭೂಮಿಯನ್ನ ಉತ್ಪಾದಿಸುವ ಬೆಳೆಯುವನ ರೈತನಿಗೆ ದಾಖಲೆ ಇರಬೇಕು ಅಂತಕ್ಕಂಥದ್ದು ಒಂದು ಮಹತ್ತರವಾದ ಉದ್ದೇಶ ಸಮಾಜವಾದಿಗಳು. ಏಕೆಂದ್ರೆ ಅಲ್ಲಿವರೆಗೂ ಭೂಮಿಯ ಮಾಲೀಕತ್ವ ದೊಡ್ಡ ದೊಡ್ಡ ಬಂಡವಾಳಶಾಲಿಗಳಿಗೆ ದೊಡ್ಡ ದೊಡ್ಡ ಸಾಹುಕಾರರುಗಳಿಗೆ ಇರ್ತದೆ. ಆದರೆ ಸಾಮಾನ್ಯ ರೈತ ಅವರಿಗೆ ಬರೀ ನಾವು ಗೇಣಿ ಕೊಡೋದೇ ಆಗಿರುತ್ತೆ. ಹಾಗಾಗಿ ಗೇಣಿ ರೈತರನ್ನ ಬಿಡಿಸ್ಬೇಕು, ಗೇಣಿ ಪದ್ಧತಿಯನ್ನು ರದ್ದು ಮಾಡಿ ಉಳುವಾಣಿ ಭೂಮಿಯ ಒಡೆಯನನ್ನಾಗಿ ಮಾಡಬೇಕು ಅಂತ ಮಹಾ ಉದ್ದೇಶ ಕಾಗೋಡು ಸತ್ಯಾಗ್ರಹ ಅಂತು. ಈ ಕಾಗೋಡು ಸತ್ಯಾಗ್ರಹವನ್ನ ನಾವು ಇಲ್ಲಿ ದಾಟಿಸ್ಲೇಬೇಕು. ಯಾಕೆಂದ್ರೆ ಇಡೀ ಭರತ ಖಂಡಕ್ಕೆ ಭೂ ಸುಧಾರಣೆ ಕಾಯ್ದೆಯನ್ನು ತರಲಿಕ್ಕೆ ಮುಂಚೂಣಿಯಲ್ಲಿ ಬಂದದ್ದು ಕಾಗೋಡು ಸತ್ಯಾಗ್ರಹ. ಆ ಸಂದರ್ಭದಲ್ಲಿ ಈ ಈ ಬಗರುಕುಂ ರೈತರಿಗೆ ಭೂಮಿಯನ್ನ ಕೊಡಲೇಬೇಕು ಅಂತ ಹೇಳಿ ಬಗರುಕುಂ ಅಂತಕ್ಕಂಥ ತಿಳ್ಕೊಂಡು ಎಲ್ಲರೂ ಭೂ ಮಾಲೀಕರಾಗಬೇಕು ಅಂತಕ್ಕಂಥದ್ದನ್ನ ರೈತ ಚಳವಳಿ ಪ್ರತಿಪಾದನೆ ಮಾಡುತ್ತೆ. ಅದರಂತೆ ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರದ ಮೇಲೆ ದೊಡ್ಡ ಹೋರಾಟಗಳನ್ನ ಮಾಡ್ತೀವಿ. ಅದೇ ಸಂದರ್ಭದಲ್ಲಿ ಇನ್ನೊಂದು ಬಹಳ ದೊಡ್ಡ ನಾವು ಹೋರಾಟವನ್ನು ಮಾಡಿದ್ದು ಅಂತಂದ್ರೆ ಕೃತಕವಾದ ಸಾಲಗಳು. ಅಂದ್ರೆ ರೈತನಿಗೆ ಆಹಾರ ಉತ್ಪಾದನೆ ಮಾಡಲಿಕ್ಕೆ ರಾಷ್ಟ್ರೀಯ ಬ್ಯಾಂಕುಗಳು ಮತ್ತು ಸಹಕಾರ ಕ್ಷೇತ್ರದಲ್ಲಿ ಸಾಲಗಳನ್ನು ಕೊಟ್ಟು ಮೂಲ ಬಂಡವಾಳವನ್ನು ಕೊಟ್ಟು ಆಹಾರ ಉತ್ಪಾದನೆ ಮಾಡಲಿಕ್ಕೆ ನೆರವು ಮಾಡ್ತಾ ಇರ್ತಾರೆ. ಆದ್ರೆ ಆ ಸಾಲವನ್ನು ಪಡೆದಂತ ರೈತನಿಗೆ ತಾನು ಬೆಳೆದಂತ ಬೆಳೆಯಿಂದ ಸಾಲವನ್ನು ಮರುಪಾವತಿ ಮಾಡಕ್ ಆಗದಲ್ಲಿ ಇದ್ದಾಗ ಅದನ್ನ ನಾವು ಕೃತಕ ಸಾಲ, ಅದು ಅವನು ಕಟ್ಟದಲ್ಲೇ ಇರಕ್ಕೆ ಆಗದಲ್ಲೇ ಇರುವಂತದಲ್ಲ, ಕಟ್ಟುವ ಶಕ್ತಿಯ ಸಾಮರ್ಥ್ಯವನ್ನು ಕೊಡದಲ್ಲೇ ಹೋಗಿದ್ದರಿಂದ ಅದು ಕೃತಕವಾದ ಸಾಲಗಳು ಅಂತ ಹೇಳಿ ನಾವು ಅದಕ್ಕೆ ವಿವೇಕವಿಲ್ಲದ ಸಾಲದ ನೀತಿ, ಮಲತಾಯಿ ತೆರಿಗೆ ನೀತಿ, ಇಬ್ಬಂದಿ ಮಾರುಕಟ್ಟೆ ನೀತಿ, ನೀರಾವರಿ ನೀತಿ, ಹೀಗೆ ಅನೇಕ ಈ ನೀತಿಗಳನ್ನ ಸರ್ಕಾರಕ್ಕೆ ಮಂದಕ್ ಮಾಡ್ತಕ್ಕಂತ ಪ್ರಯತ್ನವನ್ನ ರೈತ ಚಳವಳಿ ಆ ಸಂದರ್ಭದಲ್ಲಿ ಸಾಧಿಸ್ತು. ಅದನ್ನ ಆ ನಂತರದಲ್ಲಿ ಸರ್ಕಾರಗಳು ಅವರ ಚುನಾವಣಾ ಪ್ರಣಾಳಿಕೆಗಳಲ್ಲಿ

0: ರಾಜಕೀಯ ಪಕ್ಷಗಳು ಸೇರಿಸ್ಕೊಂಡಿದ್ದು. ಆಮೇಲೆ ಯಾವಾಗ ನಾವು ಕೃತಕ ಸಾಲಗಳು ಅಂತ ವಾದ ಮಾಡಿದ್ವೋ, ಇಡೀ ರಾಜ್ಯ ಸರ್ಕಾರ ಸಾಲವನ್ನ ಮರುಪಾವತಿ ಮಾಡೋದು ಬೇಡ, ನಾವು ಸಾಲವನ್ನು ಮನ್ನಾ ಮಾಡ್ತೀವಿ ಅಂತ ಮ್ಯಾನಿಫೆಸ್ಟೋದಲ್ಲಿ ಬರ್ಕತ್ತಾರೆ. ಅವೈಜ್ಞಾನಿಕವಾದ ಕೃತಕವಾದ ಸಾಲಗಳು ಅಂತ. ಈ ಸಾಲಗಳನ್ನ ರೈತನು ತಾನು ಬೆಳೆದ ಬೆಳೆಗಳನ್ನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ತನ್ನ ಖರ್ಚಿಗೆ ಹಣವನ್ನು ಇಟ್ಕೊಂಡು ಉಳಿದ ಲಾಭದಲ್ಲಿ ಆ ಸಾಲವನ್ನ ಮರುಪಾವತಿ ಮಾಡಬೇಕಾದ್ದು. ಸಾಲದ ನೀತಿ ಕೂಡ ಅದೇ ಆಗಿತ್ತು. ಆದರೆ ಸರ್ಕಾರಗಳು ಬೆಳೆ ಬೆಳಿಲಿಕ್ಕೆ ಸಾಲ ಕೊಟ್ಟವು, ಬೆಳೆ ಬೆಳೆದ ಮೇಲೆ ಆ ಮಾರುಕಟ್ಟೆಗೆ ಬೆಳೆ ಮಾರುಕಟ್ಟೆಗೆ ಬಂದಾಗ ಕೃತಕವಾದಂತ ಬೆಲೆ ಕಡಿಮೆ ಮಾಡಿ ಅವನಿಗೆ ಕಡಿಮೆ ಬೆಲೆಯಲ್ಲಿ ಖರೀದಿ ಮಾಡಿ ಬಂಡವಾಳಶಾಹಿಗಳು ದುಡ್ಡು ಮಾಡೋದು, ದಲ್ಲಾಳಿಗಳಿಗೆ ಅನುಕೂಲ ಮಾಡಿಕೊಟ್ಟಂತ ಈ ಕೃತಕವಾದ ಸಾಲಗಳನ್ನ ರೀಪೇಯಿಂಗ್ ಕೆಪಾಸಿಟಿ ಅನ್ನ ರೈತನಿಗೆ ಕೊಡದ್ರಿಂದ ನಾವು ಇದು ಕೃತಕವಾದ ಸಾಲ, ಸರ್ಕಾರದ ಬೇಜವಾಬ್ದಾರಿ ನೀತಿಯಿಂದ ಆಗಿರೋ ಸಾಲಗಳು. ರೈತ ಕಟ್ಟ ಸಾಮರ್ಥ್ಯ ಕೊಡದಲ್ಲೇನೆ ಮಾರ್ಕೆಟಲ್ಲಿ ಅವನ ಬೆಲೆಯನ್ನೇ ಮೋಸ ಮಾಡಿರ್ತಕ್ಕಂತ ನೀತಿಯನ್ನ ನಾವು ಒಪ್ಪಬಾರ್ದು ಅಂತೇಳಿ. ಆಮೇಲೆ ನಿಮ್ಗೆ ಗೊತ್ತಿದೆ, ಸರ್ಕಾರಗಳು ನಾವು ಸಾಲ ಮನ್ನಾ ಮಾಡ್ತೇವೆ ರೈತರಿಗೆ, ನಾವು ಮನ್ನಾ ಮಾಡ್ತೇವೆ ಅಂತ ಮ್ಯಾನುಫ್ಯಾಕ್ಚರ್ದಲ್ಲಿ ಬರ್ಕೊಂಡಿದ್ದನ್ನ ನೀವೆಲ್ಲ ನೋಡ್ಬೋದು. ಹಾಗೇನೆ ತೆರಿಗೆ ನೀತಿ ನೋಡಿ, ಕೃಷಿಗೆ ಟ್ಯಾಕ್ಸ್ ಇರಬಾರ್ದು. ರೈತನಿಗೆ ನಮ್ಗೆ ಭದ್ರಾ ಜಲಾಶಯ, ತುಂಗಾ ಜಲಾಶಯ, ಕಾವೇರಿ ಜಲಾಶಯ, ಹಿಮಾವತಿ ಜಲಾಶಯ, ಘಟಪ್ರಭಾ, ಮಲಪ್ರಭಾ ಎಲ್ಲಾ ಜಲಾಶಯನ್ನು ಕಟ್ಟಿದಂತ ನೀರಾವರಿ ಮಾಡಿದಂತ ಹೊಲಗಳಿಗೆ ಬೆಟರ್ಮೆಂಟ್ ಟ್ಯಾಕ್ಸ್ ಅಂತ ಹಾಕ್ತಾರೆ. ಅಂದ್ರೆ ನೀರಾವರಿ ಅಭಿವೃದ್ಧಿ ತೆರಿಗೆ ಅಂತ ಜಾರಿ ಮಾಡ. ಈ ಅಭಿವೃದ್ಧಿ ತೆರಿಗೆ ದೇಶಕ್ಕಾಗಿದ್ದೆ ಹೊರತು ರೈತನಿಗೆ ಕೊಟ್ಟಿದ್ದಲ್ಲ. ಅದು ಡ್ಯಾಮ್ಗಳು, ಜಲಾಶಯಗಳು, ನೀರಾವರಿಗಳು ದೇಶದ ಸಂಪತ್ತು, ರೈತನದಲ್ಲ. ಆದ್ರಿಂದ ಆರ್ಟಿಫಿಷಿಯಲ್ ಆಗಿ ಜಾರಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ತೆರಿಗೆಯನ್ನು ರದ್ದು ಮಾಡಬೇಕು ಅಂತ ನಾವು ಹೋರಾಟ ಮಾಡ್ತೀವಿ. ಅದೇ ರೀತಿ ಮಾರುಕಟ್ಟೆ ನೀತಿ ನೋಡಿ, ಇವತ್ತೂ ಕೂಡ ನಮ್ಮ ಚಳವಳಿ ಶುರುವಾಗಿ 50 ವರ್ಷ ಆಗಿದೆ. ಆವಾಗ ಮಾರುಕಟ್ಟೆ ನೀತಿ ಏನಂತ ಇವತ್ತು ಅದೇ ಇದೆ. ಏನು ಮಾರುಕಟ್ಟೆ ನೀತಿ ಅಂದರೆ ರೆಗ್ಯುಲೇಟೆಡ್ ಮಾರ್ಕೆಟ್ಸ್ ಅಂತ ಇದ್ದಾವೆ ಮಾರುಕಟ್ಟೆ. ನಮ್ಮ APMCಗಳು ರೆಗ್ಯುಲೇಟೆಡ್ ಅಂತಾರೆ, ಅಂದ್ರೆ ನಿಯಂತ್ರಿತ ಮಾರುಕಟ್ಟೆಗಳು, ಅಲ್ಲಿ ರೈತನಿಗೆ ಮೋಸನೇ ಆಗಬಾರ್ದು. ಅಂತ ಕಡೆಯೂ ಕೂಡ ಮಾರುಕಟ್ಟೆ ರೆಗ್ಯುಲೇಟೆಡ್ APMCಗಳು ಇದ್ರೂ ಕೂಡ ಆ ಮಾರುಕಟ್ಟೆ ಪ್ರಾಂಗಣದಲ್ಲೇ ರೈತನಿಗೆ ಬೆಲೆ ಮೋಸ ಮಾಡ್ತಕ್ಕಂಥದ್ದು ಇವತ್ತು ನಡೆದಿದೆ. ಭಾರತ ಸರ್ಕಾರ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಅನೌನ್ಸ್ ಮಾಡುತ್ತೆ, ಕನಿಷ್ಠ ಬೆಂಬಲ ಬೆಲೆ ಅಂತ. ಈ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಅನೌನ್ಸ್ ಮಾಡ್ತಾರೆ ಭತ್ತಕ್ಕೆ, ಮೆಕ್ಕೆಜೋಳಕ್ಕೆ, ಕಬ್ಬಿಗೆ, ಕುರಿಸಾಣಿಗೆ, ತೊಗರಿಗೆ, ಎಲ್ಲ ಬೆಳೆಗಳಿಗೂ ನಿಗದಿ ಮಾಡ್ತಾರೆ. 21 ಬೆಳೆಗಳಿಗೆ ಭಾರತ ಸರ್ಕಾರ ಪ್ರತಿ ವರ್ಷ ಕನಿಷ್ಠ ಬೆಂಬಲ ಬೆಲೆ MSP ಅಂತ ತೀರ್ಮಾನ ಮಾಡ್ತಾರೆ. ಆದರೆ ಒಂದೇ ಒಂದು ವರ್ಷನೂ ಕೂಡ MSP ಬೆಲೆಗೆ ಕಡಿಮೆ ಆದ ವರ್ಷ ಸರ್ಕಾರ ಆ ಬೆಲೆಗೆ ನಾವು ಹೇಳಿದ್ದೀವಿ ಈ ಬೆಲೆಗೆ ನೀವು ಕೊಂಡ್ಕೋಬೇಕು ಪ್ರತಿಯೊಬ್ಬರು ಅನ್ನುವಂತ ಸರ್ಕಾರದ ಆದೇಶ ಬರಲೇ ಇಲ್ಲ. ಅದಕ್ಕೆ ನಾವೀಗ ಅದನ್ನು ದೊಡ್ಡ ಹೋರಾಟ ಮಾಡಿ ಡೆಲ್ಲಿಯಲ್ಲಿ ಮಿನಿಮಮ್ ಸಪೋರ್ಟ್ ಪ್ರೈಸ್ಗೆ ಕಾನೂನು ಬದ್ಧತೆಯನ್ನು ಒದಗಿಸಿ, ಅಂದ್ರೆ ಲೀಗಲ್ ಸ್ಯಾಂಕ್ಟಿಟಿಯನ್ನು ಕೊಡಿ, MSPಗೆ ಲೀಗಲ್ ಸ್ಯಾಂಕ್ಟಿಟಿ ಕಾನೂನು ಬದ್ಧತೆಯನ್ನು ಕೊಡಿ. ಅಂದ್ರೆ ಅರ್ಥ ಏನು ಅಂದ್ರೆ MSPಗಿಂತ ಕಡಿಮೆ ಯಾರಾದ್ರೂ ಖರೀದಿ ಮಾಡಿದರೆ ಅದು ಒಬ್ಬ ವ್ಯಕ್ತಿ ಆಗ್ಬೋದು, ಒಂದು ಸಂಸ್ಥೆ ಆಗ್ಬೋದು, ಒಂದು ದಲ್ಲಾಳಿ ಆಗ್ಬೋದು, ಆ ಬೆಳೆಯನ್ನ ಖರೀದಿ ಮಾಡಿದ್ರೆ ಅವನಿಗೆ ಚಿಕ್ಕದಾದ ಅಪರಾಧ ಅನ್ನುವಂತ ಒಂದು ಕಾಯ್ದೆಯನ್ನ ತನ್ನಿ ಅಂತ ಹೇಳಿ ನಾವು ಹೇಳ್ತೀವಿ. ಇದು ದೊಡ್ಡ ಅಪಾಯ ಅನ್ನೋದನ್ನ ಪ್ರತಿ ರೈತರು ಇವತ್ತು ಇಡೀ ದೇಶ ತುಂಬಾ ಇದು ಅಂತ ಅಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಬೆಲೆ ನೀತಿಗೆ ವೈಜ್ಞಾನಿಕ ಕಾರಣಗಳನ್ನ, ಸಂವಿಧಾನಿಕ ಹಕ್ಕುಗಳನ್ನ ಸ್ಥಾಪಿಸಕ್ಕೆ, ಮರುಪರಿಸ್ಥಾಪಿಸಲಿಕ್ಕೆ ನಿರಂತರ ಹೋರಾಟವನ್ನು ಮಾಡಿದ ದಾಖಲೆ ಇಡೀ ಭರತ ಖಂಡ ಇವತ್ತು ಎಂಎಸ್ಪಿಗೆ ಲೀಗಲ್ ಸ್ಯಾಂಕ್ಷನ್ ಕೇಳ್ತಕ್ಕಂಥದ್ದಕ್ಕೆ ಸಾಧ್ಯ ಆಯಿತು. ಇದು ನಮ್ಮ ಪ್ರೊಫೆಸರ್ ಎಂ ಡಿ ನಂಜುನ್ ಸ್ವಾಮಿಯವರು, ಎಚ್ ಎಸ್ ಉದ್ದಪ್ಪನವರು, ಎನ್ ಡಿ ಸುಂದರೇಶ್ ಅವರು, ಇನ್ನು ಅನೇಕ ರಾಜ್ಯಾದ್ಯಂತ ಇದ್ದಂಥ ನಾಯಕರುಗಳು ಈ ಕಾಯ್ದೆಯನ್ನು ಓದಿ ಅದಕ್ಕೆ ಸರಿಯಾದ ಸಂವಿಧಾನಿಕ ಹಕ್ಕನ್ನು ಸ್ಥಾಪಿಸಬೇಕು ಅಂತೇಳಿ ಅವತ್ತೇ ಹೋರಾಟವನ್ನು ಶುರು ಮಾಡಿದ್ದು ನಾವು ಇಲ್ಲಿ ದಾಖಲಿಸಬಹುದಾಗಿದೆ. ಇಷ್ಟು ಮಾತುಗಳನ್ನು ನಾವು ತಮ್ಮ ಮುಂದೆ ಈ ಸಂಚಿಕೆಯಲ್ಲಿ ಹೇಳ್ತಾ ನಾನು ಮುಂದಿನ ಸಂಚಿಕೆಯಲ್ಲಿ ಮುಂದುವರೆದ ಭಾಗ ರೈತ ಚಳುವಳಿಯ ಇನ್ನೊಂದು ಆ ನಂತರದಲ್ಲಿ ಏನಾಯಿತು ಅನ್ನೋದನ್ನ ತಮ್ಮ ಮುಂದೆ ಮುಂದಿನ ಸಂಚಿಕೆ ನಮ್ಮ ಶಿವಮೊಗ್ಗ ರೇಡಿಯೋದಲ್ಲಿ ನಾವು ಮತ್ತೆ ಮಾತಾಡಕ್ಕೆ ನಿಮ್ ಜೊತೆ ಬರ್ತೇನೆ. ನಮಸ್ಕಾರ, ಧನ್ಯವಾದ.
1: ಓಕೆ ಸರ್, ನಿಮ್ಮೆಲ್ಲ ವಿಶೇಷ ಮಾಹಿತಿಗಾಗಿ ಧನ್ಯವಾದಗಳು.
0: ನಮಸ್ತೆ ಅಮ್ಮ, ನಮಸ್ತೆ, ಧನ್ಯವಾದ.
1: ಸ್ನೇಹಿತರೆ, ಈ ವಿಷಯದ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ಮುಂದಿನ ಸಂಚಿಕೆಯಲ್ಲಿ ನಮ್ಮ ರೈತ ಮುಖಂಡರು ಹಾಗೂ ಚಳುವಳಿಗಳ ಹೋರಾಟಗಾರರಾದಂತಹ ಕೆಟಿ ಗಂಗಾಧರ್ ಸರ್ ಅವರಿಂದ ತಿಳಿತಾ ಹೋಗೋಣ ಅಂತ ತಿಳಿಸ್ತಾ ಸದ್ಯಕ್ಕೆ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರೆಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ, ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
5: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
6: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
7: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ಕುರಿತಾದ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿ ಸಾಧನೆ ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರಿಗೆ ತಂತ್ರಜ್ಞಾನ ಮಾರ್ಗದರ್ಶಿ ಕೃತಿ ಇದಾಗಿದೆ. ತಂತ್ರಜ್ಞಾನ ಪರಿಣಿತ ಡಾಕ್ಟರ್ ಶಂಕರ್ ಕೆ ಪ್ರಸಾದ್ ಅವರು ಈ ಕೃತಿಯನ್ನು ರಚಿಸಿದ್ದಾರೆ. ಸಂಪೂರ್ಣ ಸ್ವರಾಜ್ ಫೌಂಡೇಶನ್ನ ಸದಸ್ಯರು ಇದನ್ನು ನಡೆಸಿಕೊಡಲಿದ್ದಾರೆ.
8: ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶಂಕರ್ ಪ್ರಸಾದ್ ಅಂತ. ಸಂಪೂರ್ಣ ಸ್ವರಾಜ್ ಫೌಂಡೇಶನ್ ಇಂದ ಈ ವಿಷಯ ಮಾತಾಡ್ತಾ ಇದ್ದೀವಿ. ಇವತ್ತಿನ ದಿವಸ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿ 12, ಇದಕ್ಕೆ ಇಂಗ್ಲೀಷಲ್ಲಿ ಸಸ್ಟೈನಬಲ್ ಕನ್ಸಂಪ್ಷನ್ ಆ್ಯಂಡ್ ಪ್ರೊಡಕ್ಷನ್ ಅಂತ ಹೇಳ್ತಾರೆ. ಅದಕ್ಕೆ ಸಮರ್ಥನೀಯ ಬಳಕೆ ಮತ್ತು ಉತ್ಪಾದನೆ. ಒಂದು ಸಣ್ಣ ಸಿಚುವೇಷನ್ ಹೇಳ್ತೀನಿ. ಒಬ್ಬ ಮೋಟರ್ ಬೈಕ್ನಲ್ಲಿ ಜೋರಾಗಿ ಬರ್ತಾ ಇರ್ತಾನೆ. ಅವನು ಸಡನ್ನಾಗಿ ಒಂದು ನಲ್ಲಿನಲ್ಲಿ ನೀರು ಸುರಿತಾ ಇರುತ್ತೆ. ಮೋಟ್ರ್ ಬೈಕ್ ನಿಲ್ಲಿಸ್ಬಿಟ್ಟು ಹೋಗಿ ಆ ನಲ್ಲಿನ ನಿಲ್ಲಿಸ್ತಾನೆ. ಯಾಕೆಂದರೆ ಸೋರ್ತಾ ಇರೋ ನೀರು ಬಹಳ ವೇಸ್ಟ್ ಆಗೋದ್ರಿಂದ ಇದು ಪರಿಸರಕ್ಕೆ ಹಾನಿ. ಅದೇ ಥರ ತುಂಬ ಜನ ಮನೆಯಲ್ಲಿ ನಾವು ನೋಡಿದ್ದೀವಿ, ಪಂಪ್ ಹಾಕ್ಬಿಟ್ಟು ನೀರನ್ನ ಮೇಲಕ್ಕೆ ಕಳಿಸ್ತಾ ಇರ್ತಾರೆ. ಆದರೆ ಆ ಪಂಪು ನೀರು ಸೋರ್ತಾ ಇರುತ್ತೆ ಮೇಲುಗಡೆ ಟ್ಯಾಂಕಿಂದ, ಆದರೂ ಪಂಪ್ ನಿಲ್ಲಿಸಲ್ಲ. ಈ ಥರ ನಾವು ಸೇವಿಂಗ್ಸ್ ಮಾಡದೇ ಇದ್ದರೆ, ಅಂದರೆ ನೀರಾಗಲಿ ಅಥವಾ ಎಲೆಕ್ಟ್ರಿಸಿಟಿ ಆಗಲಿ ಸೇವ್ ಮಾಡದೇ ಇದ್ದರೆ ಅದರಿಂದ ಸಮರ್ಥನೀಯ ಬಳಕೆ ಆಗೋದಿಲ್ಲ. ಇವು ನಮ್ಮ ಪರಿಸರದಲ್ಲಿ ಇರುವ ಉತ್ಪಾದನಾ ಏನು ನಮ್ಮ ಪರಿಸರದಲ್ಲಿ ಇರುವ ಒಂದು ಸಂಪನ್ಮೂಲ. ಈ ಸಂಪನ್ಮೂಲಗಳ ಬಳಕೆ ಬಹಳ ಬಹಳ ಮುಖ್ಯ. ಅದೇ ಥರ ಈ ಸಮರ್ಥನೀಯ ಬಳಕೆ ಒಂದೇ ಅಲ್ಲ, ಸಮರ್ಥನೀಯ ಉತ್ಪಾದನೆ ಸಹ ಬಹಳ ಬಹಳ ಮುಖ್ಯ. ಇದಕ್ಕೊಂದು ಒಂದು ಸಣ್ಣ ಕಥೆ ಹೇಳ್ತೀನಿ. ಇದು ಅಂಜು ಬಿಸ್ಟ್ ಅಂತ ಕೇರಳದಲ್ಲಿ ಒಬ್ಬಳು ಹೆಂಗಸು. ಅವಳು ಕೋವಿಡ್ ಸಮಯದಲ್ಲಿ COVID-19 ಬಂದಾಗ ಎಲ್ಲ ಮಹಿಳೆಯರಿಗೂ ತಿಂಗಳು ತಿಂಗಳಿಗೆ ಋತುಸ್ರಾವ ಸಂದರ್ಭದಲ್ಲಿ ಒಂದು ಪ್ಯಾಡ್ ಮಾಡಿದ್ಲು. ಓಕೆ, ಅದು ಬಾಳೆಗಿಡದ ನಾರು ಅಥವಾ ಬಾಳೆಹಣ್ಣಿನ ಸಿಪ್ಪೆ ಜೊತೆಗೆ ಹತ್ತಿ ಬಟ್ಟೆ ಇದನ್ನು ಸೇರಿಸ್ಬಿಟ್ಟು ಇದು ಮರುಬಳಕೆ ಮಾಡಬಹುದಾದ ಅಂದರೆ ರೀಯೂಸಬಲ್ ಪ್ಯಾಡ್ಸ್ ಮಾಡಿದ್ಲು ಅಂಜು ಬಿಸ್ಟ್ ಅಂತ. ಇವಳಿಗೆ ನಮ್ಮ ದೇಶದಲ್ಲಿ ನೀತಿ ಆಯೋಗಿಂದ ಅವಳಿಗೆ ಭಾರತದ ಪ್ಯಾಡ್ ವುಮನ್ ಅಂತ ಒಂದು ಟೈಟಲ್ ಬೇರೆ ಕೊಟ್ಟರು. ಇವಳು ಇಲ್ಲಿ ತನಕ ಸುಮಾರು 500,000 ಪ್ಯಾಡ್ಗಳನ್ನು ತಿಂಗಳು ತಿಂಗಳಿಗೆ ಮಾಡಿ ಇದಕ್ಕೆ ತುಂಬ ಜನಕ್ಕೆ ಕೆಲಸ ಕೊಟ್ಟು ಇದು ಪರಿಸರಕ್ಕೆ ಕೆಟ್ಟ ಪರಿಣಾಮ ಆಗದೇ ಇರೋ ಹಾಗೆ, ಯಾಕೆಂದರೆ ಬಾಳೆಹಣ್ಣಿನ ಸಿಪ್ಪೆ ಅಕಸ್ಮಾತ್ ಬಿಸಾಕಿದ್ರು ಪರಿಸರಕ್ಕೇನೂ ಆಗಲ್ಲ. ಈಗ ನಿಮಗೆ ಗೊತ್ತಿರೋ ಹಾಗೆ ತುಂಬ ಜನ ಪ್ಲಾಸ್ಟಿಕ್ ಪ್ಯಾಡ್ಗಳನ್ನು ಉಪಯೋಗಿಸ್ತಾರೆ, ಇದು ಪರಿಸರಕ್ಕೆ ಕೆಟ್ಟ ಪರಿಣಾಮ ಆಗುತ್ತೆ. ಅಂಜು ಬಿಸ್ಟ್ ಮಾಡಿರುವ ಈ ಪ್ಯಾಡ್ಗಳು ಸ್ಪೇನ್, ಇಂಗ್ಲೆಂಡ್, ಜರ್ಮನಿ, ಕುವೈಟ್ ಬೇಕಾಷ್ಟು ದೇಶಗಳಲ್ಲಿ ಮಾರಾಟ ಆಗ್ತಾಯಿದೆ. ಈ ಥರ ನಾವು ಸಮರ್ಥನೀಯ ಉತ್ಪಾದನೆ ಬಹಳ ಮುಖ್ಯ. ಇದರಿಂದ ಏನು ಅಂದರೆ ಸುಮಾರು 35 crore ಪ್ಯಾಡ್ಗಳು ಕಡಿಮೆ ಉಪಯೋಗ ಆಗ್ತಾಯಿದೆ. ಇವತ್ತು ನಮ್ಮ ಒಬ್ಬ ಪ್ರಜೆನೂ ಸಮರ್ಥನೀಯ ಬಳಕೆಗೆ ಪಾರ್ಟಿಸಿಪೇಟ್ ಮಾಡಬೇಕು ಮತ್ತು ಸಮರ್ಥನೀಯ ಉತ್ಪಾದನೆಗೆ ಅವರು ಪ್ರೋತ್ಸಾಹ ಕೊಡಬೇಕು. ಇನ್ನೊಂದೇನು ಅಂದರೆ ಜವಾಬ್ದಾರಿಯ ಉತ್ಪಾದನೆ ಹಾಗೂ ಬಳಕೆ ಯಾತಕ್ಕೆ ಮುಖ್ಯ ಅಂದರೆ ಹಿಂದಿನ ಕಾಲದಲ್ಲಿ ನಾವು ಬೇಟೆ ಆಡಿಕೊಂಡು ಪ್ರಾಣಿಗಳನ್ನ ತರ್ತಾ ಇದ್ವಿ ಅಥವಾ ಮರ ಕಡಿದು ಬೆಂಕಿ ಹಾಕ್ತಾ ಇದ್ವಿ, ಇದು ಪರಿಸರಕ್ಕೆ ಬಹಳ ಹಾನಿಕರ. ಅದೇ ಥರ ಸಿಕ್ಕಾಪಟ್ಟೆ ಇವಾಗ ಪ್ಲಾಸ್ಟಿಕ್ ಉಪಯೋಗಿಸಿ ಅದು ಸಮುದ್ರದಲ್ಲಿ ಸೇರಿ ಅದು ಮೀನುಗಳಿಗೆ ದೊಡ್ಡ ಮಾಲಿನ್ಯ ಆಗ್ತಾಯಿದೆ. ಅದೇ ಥರ ಇವಾಗ ನಮಗೆ ಎಲೆಕ್ಟ್ರಿಸಿಟಿ ಬೇಕು ಅಂದರೆ ಕಲ್ಲಿದ್ದಲು ಅಥವಾ ಪೆಟ್ರೋಲ್ ಇದರಿಂದ ನಾವು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತಾಯಿದ್ದೀವಿ, ಜೊತೆಗೆ ಕಾರು, ಮೋಟರ್ ಸೈಕಲ್ಲು ಇದನ್ನೆಲ್ಲ ಓಡಿಸೋಕ್ಕೆ ಪೆಟ್ರೋಲ್ ಉಪಯೋಗಿಸ್ತಾ ಇದ್ದೀವಿ. ಇದು ಅನ್ಸಸ್ಟೈನಬಲ್ ಅಂದರೆ ಇದನ್ನು ಸಸ್ಟೈನಬಲ್ ಅಂತ ಹೇಳ್ತೀವಿ, ಸಮರ್ಥನೀಯ ಬಳಕೆ ಅಲ್ಲ. ಯಾಕೆಂದರೆ ನಮ್ಮ ಭೂಮಿನಲ್ಲಿ ಅಷ್ಟೇ ಪೆಟ್ರೋಲ್ ಇರೋದು, ಅಷ್ಟೇ ಕಲ್ಲಿದ್ದಲಿರೋದು. ಇದಕ್ಕೆ ಸೌರಶಕ್ತಿ ಮತ್ತು ವಾಯುಶಕ್ತಿ ಅಂದರೆ ಸೋಲಾರ್ ಪವರ್ ಅಥವಾ ವಿಂಡ್ ಪವರ್ ಇದನ್ನು ಉಪಯೋಗಿಸಿ ಎಲೆಕ್ಟ್ರಿಸಿಟಿ ಮಾಡೋದು ಅಥವಾ ಪೆಟ್ರೋಲ್ ಉಪಯೋಗಿಸ್ದೇ ಇವಾಗೆಲ್ಲ ಎಲೆಕ್ಟ್ರಿಕಲ್ ಸ್ಕೂಟರ್ ಅಥವಾ ಎಲೆಕ್ಟ್ರಿಕಲ್ ಕಾರ್ಸ್ ಬಂದಿದೆ ಅದನ್ನು ಉಪಯೋಗಿಸೋದು ಅಥವಾ LED ಬಲ್ಬ್ಸ್ ಉಪಯೋಗಿಸೋದು ಇದನ್ನು ಎಲ್ಲ ಪ್ರಜೆಗಳು ಅಭ್ಯಾಸ ಮಾಡಿಕೊಳ್ಳಬೇಕು. ಪ್ರಪಂಚದಲ್ಲಿ ಅಮೆರಿಕ ಹಸಿರು ಮನೆ ಅನಿಲ ಅಂದರೆ ಗ್ರೀನ್ ಹೌಸ್ ಗ್ಯಾಸ್ ಅದು ನಂಬರ್ 1 ಅದು ಪ್ರೊಡಕ್ಷನ್ನಲ್ಲಿ. ಯುರೋಪಲ್ಲೂ ಹಸಿರು ಮನೆ ಅನಿಲ ನೆಕ್ಸ್ಟು. ಚೈನಾ, ನಮ್ಮ ಭಾರತದಲ್ಲಿ ಸುಮಾರು 7% ನಾವು ಹಸಿರು ಮನೆ ಅನಿಲ ಗ್ರೀನ್ ಹೌಸ್ ಗ್ಯಾಸ್ನ ಪ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಪರಿಸರ ಚೇಂಜ್ ಆಗೋದು ಬಹಳ ಏನು ದುಃಖದ ಪರಿಸ್ಥಿತಿ. ಈಗ ನಮ್ಮ ನಗರಗಳನ್ನು ತಗೊಂಡ್ರೆ ನಗರದಲ್ಲಿ 20% ತ್ಯಾಜ್ಯ ಮಾತ್ರ ಸಂಸ್ಕರಿಸಲಾಗ್ತಾಯಿದೆ, ಮಿತಿ ತ್ಯಾಜ್ಯ ಎಲ್ಲ ಪರಿಸರಕ್ಕೆ ಹೋಗ್ತಾಯಿದೆ ಅಥವಾ ಸಮುದ್ರಕ್ಕೆ ಸೇರ್ಕೋತಾ ಇದೆ. ಅದೊಂದೇ ಅಲ್ಲ, ಸುಮಾರು 2050 ವೇಳೆಗೆ ನಮ್ಮ ದೇಶದಲ್ಲಿ ಸುಮಾರು 150 crore ಜನ ಇರ್ತಾರೆ, ಪ್ರಪಂಚದಲ್ಲಿ ಸುಮಾರು 800 crore ಜನ ಇರ್ತಾರೆ. ಇಷ್ಟು ಜನಸಂಖ್ಯೆ ಬೇರೆ ಬೇರೆ ಪ್ಲಾಸ್ಟಿಕ್ ಆಗಲಿ ನೀರಾಗಲಿ ಅದನ್ನು ಸರಿಯಾಗಿ ಉಪಯೋಗಿಸ್ತಾ ಇದ್ದರೆ ಮುಂದಿನ ಜನಾಂಗಕ್ಕೆ ನಾವು ಒಳ್ಳೆ ಪರಿಸರ ಕೊಡೋದು ಸಾಧ್ಯವೇ ಇಲ್ಲ. ಈ ಪರಿಸ್ಥಿತಿಯಲ್ಲಿ ನೋಡಿದಾಗ ನಾವೇನು ಮಾಡಬೇಕು ಅಂದರೆ ಇವಾಗ ನೀವೇ ನೋಡಿದ್ದೀರ ತುಂಬ ಜನ ಮುಂಚೆ ಒಂದೋ ಎರಡೋ ಮೂರೋ ಬಟ್ಟೆ ಹಾಕೋತಾ ಇದ್ದರು, ಇವಾಗ ಒಬ್ಬೊಬ್ಬರ ಹತ್ರನೂ 50-100 ಬಟ್ಟೆ ಇರೋಕ್ಕೆ ಸಾಧ್ಯ. ಸೊ ಈ ಥರ ನಾವು ಬಳಕೆನ ಜಾಸ್ತಿ ಮಾಡೋದ್ರಿಂದ ಪರಿಸರಕ್ಕೆ ಬಹಳ ತೊಂದರೆ ಆಗುತ್ತೆ. ಈ ಬೇಜವಾಬ್ದಾರಿ ಬಳಕೆ ಹೇಗೆ ಕಡಿಮೆ ಮಾಡೋದು ಅಂದರೆ, ಒಬ್ಬೊಬ್ಬರು ನಾವು ಇದನ್ನು ತಿಳ್ಕೋಬೇಕು. ಮನೆಯಲ್ಲಿ ಇಲ್ಲದೇ ಇದ್ದಾಗ ಫ್ಯಾನ್ ಆಫ್ ಮಾಡೋದು, ಅಥವಾ ರೂಮಲ್ಲಿ ಇಲ್ಲದೇ ಇದ್ದಾಗ ಲೈಟ್ ಆಫ್ ಮಾಡೋದು, ಅಥವಾ ಹಲ್ಲು ಉಜ್ಜುವಾಗ, ತುಂಬ ಜನ ನೀರು ಬಿಟ್ಕೊಂಡೇ ಹಲ್ಲು ಉಜ್ಜುತ್ತಾ ಇರ್ತಾರೆ, ಅದನ್ನು ನೀರು ನಿಲ್ಲಿಸ್ಬಿಟ್ಟು ಹಲ್ಲು ಉಜ್ಜೋದು, ಅಥವಾ ಅಂಗಡಿಗೆ ಹೋದಾಗ ಬಟ್ಟೆ ಚೀಲ ತೊಗೊಂಡು ಹೋಗೋದು, ಪ್ಲಾಸ್ಟಿಕ್ ಚೀಲದಲ್ಲಿ ಸಾಮಾನು ತೆರೆದೇ ಇರೋದು, ಅಥವಾ ಹೋಟೆಲ್ನಲ್ಲಿ ಕೆಲವು ಸಲ ಸಿಕ್ಕಾಪಟ್ಟೆ ಊಟ ಮೇಕ್ಬಿಡತ್ತೆ, ಅಥವಾ ಮದುವೆ ಮನೆಗಳಲ್ಲಿ ಸಿಕ್ಕಾಪಟ್ಟೆ ಊಟ ಮೇಕ್ಬಿಡತ್ತೆ, ಅದನ್ನು ಹೇಗೆ ಬೇರೆ ಜನಕ್ಕೆ ತಲುಪಿಸೋದು. ಅದೊಂದೇ ಇಲ್ಲ, ಇವಾಗ ಎಲ್ಲರ ಹತ್ರನೂ ಎಲೆಕ್ಟ್ರಾನಿಕ್ ವೇಸ್ಟ್ ಅಂದರೆ, ನಾವೆಲ್ಲ 1-2 TV, 2-3 ಮೊಬೈಲು, 2-3 ಲ್ಯಾಪ್ಟಾಪು, ಕಂಪ್ಯೂಟರು ಈ ಥರ ಇಟ್ಕೊಂಡಿರ್ತೀವಿ. ಇದು 2-3 ವರ್ಷ ಆದಮೇಲೆ ಉಪಯೋಗಕ್ಕೆ ಬರೋಲ್ಲ. ಇದನ್ನು ಹೇಗೆ ಬಿಸಾಕೋದು? ಇದನ್ನೆಲ್ಲ ನಾವು ನಮ್ಮ ಭೂಮಿಗೆ ಮತ್ತೆ ವಾಪಸ್ ಹಾಕಿದರೆ ಇದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಇದನ್ನು ಹೇಗೆ ಕಂಟ್ರೋಲ್ ಮಾಡೋದು? ಇದಕ್ಕೆ ಹೇಳ್ತೀವಿ ಸಮರ್ಥನೀಯ ಬಳಕೆ. ಈ ಥರ ಪರಿಸ್ಥಿತಿನಲ್ಲಿ ಗ್ರಾಮ ಪಂಚಾಯತಿ ಏನು ಮಾಡಬೇಕು? ಪ್ರಜೆಗಳಿಗೆ ನವೀಕರಿಸಬಹುದಾದ ಇಂಧನ ಹೇಗೆ ಉಪಯೋಗಿಸೋದು, ಅಂದರೆ ರಿನ್ಯೂವಲ್ ಎನರ್ಜಿ ಹೇಗೆ ಯೂಸ್ ಮಾಡೋದು, ಹಾಗೆ ಗ್ರಾಮ ಪಂಚಾಯತಿ ಸುತ್ತಮುತ್ತ ನೈಸರ್ಗಿಕ ಸಂಪನ್ಮೂಲಗಳು ಹೇಗಿದೆ ಅದನ್ನು ಹೇಗೆ ಸಂರಕ್ಷಣೆ ಮಾಡೋದು. ಅದೊಂದೇ ಅಲ್ಲ, ಈ ನೈಸರ್ಗಿಕ ಸಂಪನ್ಮೂಲಗಳನ್ನು ಮ್ಯಾಪ್ ಮಾಡೋದು, ಅಂದರೆ ಮ್ಯಾಪ್ ಮಾಡಿದ್ರೆ ಈ ವರ್ಷ ಹೇಗಿದೆ, ಮುಂದಿನ ವರ್ಷ ಹೇಗಿರುತ್ತೆ, ಅದ್ರ ಮುಂದಿನ ವರ್ಷ ಹೇಗಿರುತ್ತೆ. ಇದಕ್ಕೆ ಬೇಕಾದಷ್ಟು ಎನ್ ಜಿ ಒಗಳಿದೆ, FES ಅಂತ ಒಂದು ಎನ್ ಜಿ ಒ ಇದೆ, ಅವರ ಜೊತೆ ಸೇರಿ ಅವರ ಸಪೋರ್ಟ್ ತಗೊಂಡು ಕಾಡುಗಳನ್ನು ಬೆಳೆಸ್ಬೋದು, ಅಥವಾ ಚೆಕ್ ಡ್ಯಾಮ್ಗಳನ್ನು ಹಾಕ್ಬೋದು. ಈ ಥರ ಗ್ರಾಮ ಪಂಚಾಯತಿನವರು ಬೇರೆ ಬೇರೆ ಏನು ಅಭ್ಯಾಸಗಳನ್ನು ತಂದುಕೊಂಡು ಅವರ ಗ್ರಾಮ ಪಂಚಾಯತಿನ ಸಮರ್ಥನೀಯ ಬಳಕೆ ಹಾಗೂ ಸಮರ್ಥನೀಯ ಉತ್ಪಾದನೆಗೆ ಡೆವಲಪ್ ಮಾಡಬೇಕು. ಇದು STG 12 ಅಂದರೆ ಸುಸ್ಥಿರ ಅಭಿವೃದ್ಧಿ 12ನೇ ಗುರಿ, ಸಮರ್ಥನೀಯ ಬಳಕೆ ಹಾಗೂ ಸಮರ್ಥನೀಯ ಉತ್ಪಾದನೆ. ಇದನ್ನು ಖಂಡಿತ ಎಲ್ಲ ಗ್ರಾಮ ಪಂಚಾಯತಿನವರು ತಿಳ್ಕೊಂಡು ತಮ್ಮ ಪ್ರಜೆಗಳಿಗೆ ಇದನ್ನು ತಿಳಿಸ್ಬೇಕು ಅಂತ ಹೇಳಿ ಈ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.
3: ಇದುವರೆಗೂ ಆತ್ಮನಿರ್ಭರ ಗ್ರಾಮ ಪಂಚಾಯತಿ ಕುರಿತಾದ ವಿಶೇಷ ಕಾರ್ಯಕ್ರಮವನ್ನು ಕೇಳಿದ್ದೀರಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಸಂಪೂರ್ಣ ಸ್ವರಾಜ್ ಫೌಂಡೇಶನ್ನ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಡಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ಪಶ್ಚಿಮ ಘಟ್ಟಗಳು ಭಾರತದ ಜೀವನಾಡಿಯಾಗಿದೆ. ಇದರ ಜೀವ ವೈವಿಧ್ಯತೆ ಸಮೃದ್ಧಿಯ ಕುರಿತಾಗಿ ಹಲವಾರು ತಜ್ಞರು ಅಧ್ಯಯನ ನಡೆಸಿ ಮಹತ್ವಪೂರ್ಣ ವರದಿಗಳನ್ನು ಪ್ರಕಟಿಸಿದ್ದಾರೆ. ಈ ಬಗ್ಗೆ ಪ್ರಮುಖವಾಗಿ ಸಲ್ಲಿಕೆಯಾದ ವರದಿಗಳು ಮಾಧವ ಗಾಡ್ಗಿಳ್ ಹಾಗೂ ಕಸ್ತೂರಿ ರಂಗನ್ ವರದಿಗಳಾಗಿವೆ. ಇವುಗಳ ಬಗ್ಗೆ ಬೆಳಕು ಚೆಲ್ಲುವ ಪ್ರಯತ್ನವನ್ನು ಲೇಖಕ, ವಿಜ್ಞಾನ ಚಿಂತಕ, ವಿಶ್ರಾಂತ ಉಪನ್ಯಾಸಕ LK ಶ್ರೀಪತಿಯವರು ಮಾಡಿದ್ದಾರೆ. ಅವರ ಮಾತುಗಳು ಹೀಗಿವೆ.
11: ಪ್ರಿಯ ಶ್ರೋತೃಗಳೇ, ಕಳೆದ 21 ಸಂಚಿಕೆಗಳಲ್ಲಿ ನಾವು ಮಾಧವ್ ಗಾಡ್ಗಿಲ್ ವರದಿ ಅಥವಾ ಪಶ್ಚಿಮ ಘಟ್ಟಗಳ ಪರಿಸರ ತಜ್ಞರ ತಂಡದ ವರದಿಯ ಕುರಿತು ತಿಳಿದೆವು. ಈ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದು 2011. ಈ ವರದಿಯನ್ನು ಸರ್ಕಾರ ಬಹಿರಂಗಪಡಿಸುವ ಮೊದಲೇ ಇದನ್ನು ಜಾರಿಗೊಳಿಸುವ ಕುರಿತು ರಾಜಕೀಯ ವಲಯದಿಂದ ಭಾರೀ ಪ್ರತಿರೋಧ ಎದುರಿಸಬೇಕಾಯಿತು. ಇವರ ಒತ್ತಡಕ್ಕೆ ಮಣಿದ ಕೇಂದ್ರ ಸರ್ಕಾರವು ಮಾಧವ್ ಗಾಡ್ಗಿಲ್ ವರದಿಯನ್ನು ಪರಿಷ್ಕರಿಸಿ, ಅಂದರೆ ದುರ್ಬಲಗೊಳಿಸಿ, ಎಲ್ಲರಿಗೂ ಒಪ್ಪಿಗೆಯಾಗುವಂತಹ ಒಂದು ವರದಿಯನ್ನು ಸಿದ್ಧಪಡಿಸುವುದಕ್ಕಾಗಿ 17 August 2012 ಪಶ್ಚಿಮ ಘಟ್ಟಗಳ ಬಗ್ಗೆ ಉನ್ನತ ಸ್ತರದ ಕಾರ್ಯಪಡೆ, ಹೈ ಲೆವೆಲ್ ವರ್ಕಿಂಗ್ ಗ್ರೂಪ್ ಆನ್ ವೆಸ್ಟರ್ನ್ ಘಾಟ್ಸ್, ಅಂದರೆ HLWG, ಇದನ್ನು ನೇಮಿಸಿತು. ಖ್ಯಾತ ಬಾಹ್ಯಾಕಾಶ ವಿಜ್ಞಾನಿ ಹಾಗೂ ಇಸ್ರೋದ ಮಾಜಿ ಅಧ್ಯಕ್ಷರಾಗಿದ್ದ ಡಾಕ್ಟರ್ K. ಕಸ್ತೂರಿರಂಗನ್ ಅವರನ್ನು ಈ ಕಾರ್ಯಪಡೆಯ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು. ಅದು 15 ಏಪ್ರಿಲ್ 2013 ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿತು. ಇದನ್ನು ಕಸ್ತೂರಿ ರಂಗನ್ ವರದಿ ಎಂದೇ ಕರೆಯಲಾಗುತ್ತದೆ. ಈ ತಂಡದಲ್ಲಿದ್ದ ಇತರೆ ಸದಸ್ಯರ ವಿವರ ಹೀಗಿದೆ: ಪ್ರೊಫೆಸರ್ ಸಿ ಆರ್ ಬಾಬು, ಪ್ರೊಫೆಸರ್ ಎಮಿರೇಟಸ್ ದೆಹಲಿ ವಿಶ್ವವಿದ್ಯಾಲಯ, ಜೆ ಎಂ ಮುಸ್ಕರ್ ಮಾಜಿ ವಿಶೇಷ ಕಾರ್ಯದರ್ಶಿ ಪರಿಸರ ಮತ್ತು ಅರಣ್ಯ ಸಚಿವಾಲಯ ಭಾರತ ಸರ್ಕಾರ, ಪ್ರೊಫೆಸರ್ ಕಾಂಚನ್ ಚೋಪ್ರಾ ಮಾಜಿ ನಿರ್ದೇಶಕರು ಆರ್ಥಿಕ ಬೆಳವಣಿಗೆ ಸಂಸ್ಥೆ ದೆಹಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್, ಡಾಕ್ಟರ್ ಜಗದೀಶ್ ಕಿಶ್ವಾನ್ ಮಾಜಿ ಹೆಚ್ಚುವರಿ ಡೈರೆಕ್ಟರ್ ಜನರಲ್ ಪರಿಸರ ಮತ್ತು ಅರಣ್ಯ ಸಚಿವಾಲಯ ವನ್ಯಜೀವಿ ವಿಭಾಗ ಭಾರತ ಸರ್ಕಾರ, ದರ್ಶನ್ ಶಂಕರ್ ಅಧ್ಯಕ್ಷರು ಆಯುರ್ವೇದ ಮತ್ತು ಇಂಟಿಗ್ರೇಟೆಡ್ ಔಷಧಿ ಸಂಸ್ಥೆ ಬೆಂಗಳೂರು, ಸುನೀತಾ ನಾರಾಯಣ್ ನಿರ್ದೇಶಕರು ವಿಜ್ಞಾನ ಮತ್ತು ಪರಿಸರ ಸಂಸ್ಥೆ ದೆಹಲಿ, ಇದು ಬಹಳ ಪ್ರಖ್ಯಾತವಾದ ಸೆಂಟರ್ ಫಾರ್ ಸೈನ್ಸ್ ಆ್ಯಂಡ್ ಎನ್ವೈರನ್ಮೆಂಟ್, ಇದರ ಅಧ್ಯಕ್ಷರು ಡಾಕ್ಟರ್ ಪಿ ಎಸ್ ರಾಯ್ ಮಾಜಿ ನಿರ್ದೇಶಕರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಿಮೋಟ್ ಸೆನ್ಸಿಂಗ್ ಡೆಹ್ರಾಡೂನ್, ಅಜಯ್ ತ್ಯಾಗಿ ಸಹಕಾರ್ಯದರ್ಶಿ ಪರಿಸರ ಮತ್ತು ಅರಣ್ಯ ಸಚಿವಾಲಯ ಭಾರತ ಸರ್ಕಾರ, ಇವರು ಸಮಿತಿಯ ಸದಸ್ಯ ಸಂಚಾಲಕರಾಗಿ ನೇಮಕಗೊಂಡಿದ್ದರು. ಇದಲ್ಲದೆ ವಿಶೇಷ ಆಹ್ವಾನಿತರಾಗಿ ಡಾಕ್ಟರ್ ಇಂದ್ರಾಣಿ ಚಂದ್ರಶೇಖರನ್ ಪರಿಸರ ಮತ್ತು ಅರಣ್ಯ ಸಲಹೆಗಾರರು, ಯೋಜನಾ ಆಯೋಗ, ಕೇಂದ್ರ ಸರ್ಕಾರ, ಇದಿಷ್ಟು ಜನ ಈ ತಂಡದ ಸದಸ್ಯರು. ಡಾಕ್ಟರ್ ಕಸ್ತೂರಿ ರಂಗನ್ರವರು ಈ ತಂಡದ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದರು. ಕೇಂದ್ರ ಸರ್ಕಾರವು ಕಸ್ತೂರಿ ರಂಗನ್ ವರದಿಯನ್ನು ಒಪ್ಪಿಕೊಂಡು ಅಧಿಸೂಚನೆಯನ್ನು ಹೊರಡಿಸಿತು. ಇದಿಷ್ಟು ಹಿನ್ನೆಲೆ. ಆದರೆ ಈ ವರದಿಯಲ್ಲಿ ಬರೆದಂತಹ ಕೆಲವು ಅಂಶಗಳು ಸಮಿತಿಯ ರಚನೆ ಹಿನ್ನೆಲೆಗೆ ಏನು ಬರೆದಿದ್ದಾರೆ ಅಂತ ನೋಡೋಣ. ಹಾಗೆ ಈ ಸಮಿತಿಗೆ ಕೊಟ್ಟಂಥ ಕಾರ್ಯಸೂಚಿ ಏನು ಇದನ್ನು ನೋಡೋಣ. ಇದು ಸೆಕ್ಷನ್ 1.1, ಈ ವರದಿಯ ಸೆಕ್ಷನ್ 1.1 ಈ ವಿವರ ಇದೆ. ಇದು ಕಸ್ತೂರಿ ರಂಗನ್ ವರದಿ. ಪರಿಸರ ಮತ್ತು ಅರಣ್ಯ ಸಚಿವಾಲಯ ಭಾರತ ಸರ್ಕಾರವು ಜನಸಂಖ್ಯೆಯ ಹೆಚ್ಚಳದ ಕಾರಣ ಪಶ್ಚಿಮ ಘಟ್ಟಗಳ ನಾಶದ ಕುರಿತು ಕಳವಳ ಹೊಂದಿತ್ತು. ಇಲ್ಲಿಯ ಪರಿಸರ ಸೂಕ್ಷ್ಮತೆ, ಪ್ರಾಮುಖ್ಯತೆ, ವಿವಿಧ ರಾಜ್ಯಗಳಲ್ಲಿ ಹಂಚಿ ಹೋಗಿರುವ ಘಟ್ಟಗಳ ಭೌಗೋಳಿಕ ಪ್ರದೇಶ ಮತ್ತು ಹವಾಗುಣ ಬದಲಾವಣೆಯಿಂದ ಉಂಟಾಗುವ ಪರಿಣಾಮಗಳ ಅಧ್ಯಯನ ಮತ್ತು ಪಶ್ಚಿಮ ಘಟ್ಟಗಳನ್ನು ಕಾಪಾಡಲು ಸೂಕ್ತವಾದ ಸಲಹೆಗಳನ್ನು ನೀಡಲು ಮಾಧವ್ ಗಾಡ್ಗಿಲ್ ವರದಿಯನ್ನು ಸಮಿತಿಯನ್ನು ಮಾರ್ಚ್ 2010 ನೇಮಕ ಮಾಡಿತ್ತು. ಈ ಸಮಿತಿಯು ಆಗಸ್ಟ್ 2011 ತನ್ನ ವರದಿಯನ್ನು ನೀಡಿತ್ತು. ಈ ವರದಿಯು ಪಶ್ಚಿಮ ಘಟ್ಟಗಳ ವಿವಿಧ ಪರಿಸರ ಸೂಕ್ಷ್ಮತೆಯ ವಲಯಗಳಾಗಿ ವಿಂಗಡಿಸಿ ಪ್ರತಿಯೊಂದು ವಲಯಕ್ಕೂ ವಿವಿಧ ಹಂತದ ಮಾಡಬಹುದಾದ ಮತ್ತು ನಿಷೇಧಿಸಿದ ಚಟುವಟಿಕೆಗಳನ್ನು ಸೂಚಿಸಿತು. ಈ ವರದಿಯನ್ನು ಪರಿಸರ ಸಚಿವಾಲಯವು ತನ್ನ ಜಾಲತಾಣದಲ್ಲಿ ಹಾಕಿದಾಗ 1700 ಅಭಿಪ್ರಾಯಗಳು ಸಲ್ಲಿಕೆಯಾದವು. ಈ ಹಿನ್ನೆಲೆಯಲ್ಲಿ ಪರಿಸರ ಮತ್ತು ಅರಣ್ಯ ಸಚಿವಾಲಯವು 17 ಆಗಸ್ಟ್ 2012 ಪಶ್ಚಿಮ ಘಟ್ಟಗಳ ಉನ್ನತ ಸ್ತರದ ಕಾರ್ಯಪಡೆಯನ್ನು ರಚಿಸಿ ಅದಕ್ಕೆ ಈ ಕೆಳಕಂಡ ಕಾರ್ಯಸೂಚಿಯನ್ನು ನೀಡಿತು. 1. ವಿವಿಧ ರಾಜ್ಯ ಸರ್ಕಾರಗಳು, ಕೇಂದ್ರ ಸಚಿವಾಲಯಗಳು, ಘಟ್ಟ ಪ್ರದೇಶದ ನಿವಾಸಿಗಳು ನೀಡಿದ ಅಭಿಪ್ರಾಯಗಳನ್ನು ಈ ಹಿನ್ನೆಲೆಯಲ್ಲಿ ಪರಿಶೀಲಿಸಬೇಕು. ಏನು 1700 ಅಭಿಪ್ರಾಯ ಬಂದಿತ್ತಲ್ಲ, ಇದರಲ್ಲಿ ಸರ್ಕಾರಗಳೇ ಅಂದರೆ ಭಾಗಿದಾರ ಸರ್ಕಾರಗಳು, 6 ರಾಜ್ಯ ಸರ್ಕಾರಗಳು ಕೊಟ್ಟಿತ್ತು. ಹಾಗೆ ವಿವಿಧ ಕೇಂದ್ರ ಸಚಿವಾಲಯಗಳಿಂದನೂ ಸಹ ಅಭಿಪ್ರಾಯ ಬಂದಿತ್ತು. ಮತ್ತು ಸ್ಥಳೀಯ ಯಾವ ಘಟ್ಟ ಪ್ರದೇಶದಲ್ಲಿ ವಾಸ ಮಾಡುವಂಥ ಜನಗಳು ಸಹ ನೀಡಿದ ಅಭಿಪ್ರಾಯಗಳು, ಇವುಗಳನ್ನು ಪರಿಶೀಲಿಸಬೇಕು ಅಂತ ಈ ಕಸ್ತೂರಿ ರಂಗನ್ ಸಮಿತಿಗೆ ಒಂದು ಕಾರ್ಯಸೂಚಿಯನ್ನು ನೀಡಿತು. ಆದರೆ ಈ ರೀತಿ ಪರಿಶೀಲಿಸಬೇಕಾದ್ರೆ ಕೆಲವು ಅಂಶಗಳನ್ನು ಹಿನ್ನೆಲೆಯಾಗಿ ಇಟ್ಕೋಬೇಕು. ಯಾವ್ದು ಅಂದರೆ, 1. ಇಲ್ಲಿಯ ಅಮೂಲ್ಯವಾದ ಜೀವ ವೈವಿಧ್ಯತೆ, ವನ್ಯಜೀವಿಗಳು, ಸಸ್ಯವರ್ಗ, ಇವುಗಳನ್ನು ಉಳಿಸಿಕೊಂಡು ಎಲ್ಲರಿಗೂ ಸಮನಾಗಿ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿ ದೊರಕುವಂತೆ ನೋಡುವುದು. ಅಂದರೆ ಪರಿಸರ ಉಳಿಬೇಕು, ಆದರೆ ಅಲ್ಲಿರೋರೆಲ್ಲರಿಗೂ ಸಾಮ

0: ಸಾಮಾಜಿಕ ಮತ್ತು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕು. ಎರಡನೇದು, ಇಲ್ಲಿಯ ನಿವಾಸಿಗಳಾದ ಬುಡಕಟ್ಟು ಜನರು ಮತ್ತಿತರ ಜನರ ಅವಶ್ಯಕತೆಗಳು, ಅಭಿವೃದ್ಧಿಯ ಆಶೋತ್ತರಗಳು ಮತ್ತು ಪರಿಸರ ಸಂರಕ್ಷಣೆ, ಈ ಎರಡನ್ನೂ ಸಮತೂಕವಾಗಿರುವಂತೆ ನೋಡಿಕೊಳ್ಳುವುದು. ಅಂದರೆ ಇವರ ದೃಷ್ಟಿನಲ್ಲಿ ಮಾಧವ್ ಗಾಡ್ಗಿಲ್ ವರದಿಯಲ್ಲಿ ಈ ರೀತಿ ಇರಲಿಲ್ಲ ಅಂತ ಆ ರೀತಿಯಾಗಿ ಹೇಳಿಲ್ಲ, ಆದರೂ ಆ ಧ್ವನಿ ಬರ್ತದೆ. ಏನು ಅಂದರೆ, ಇಲ್ಲಿ ಪರಿಸರ ಸಂರಕ್ಷಣೆ ಮತ್ತು ಜನರ ಅವಶ್ಯಕತೆಗಳು, ಆಶೋತ್ತರಗಳು, ಇದೆಲ್ಲವುದನ್ನು ಈ ಎರಡನ್ನು ಸಹ ಸಮತೂಕ ಆಗಿರುವಂತೆ ಹೇಗೆ ನೋಡ್ಕೊಳ್ಳೋದು, ಇದರ ಬಗ್ಗೆನೂ ವರದಿ ಕೊಡಿ ಅಂತ ಕೇಳಿತ್ತು ಕೇಂದ್ರ ಸರ್ಕಾರ. ಮೂರನೇದು, ಹವಾಗುಣ ಬದಲಾವಣೆಯಿಂದ ಪಶ್ಚಿಮ ಘಟ್ಟಗಳ ಪರಿಸರದ ಮೇಲೆ ಉಂಟಾಗುವ ಪರಿಣಾಮಗಳು. ಏನೀಗ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ ಅಲ್ಲ, ಇದರಿಂದ ಏನೇನು ಬದಲಾವಣೆ ಆಗ್ಬೋದು ಪಶ್ಚಿಮ ಘಟ್ಟದ ಪರಿಸರದ ಮೇಲೆ. ಮತ್ತು ನಾಲ್ಕನೇದು, ಈ ಕೆಲವು ಸ್ಥಳಗಳನ್ನು ವಿಶ್ವ ಪಾರಂಪರಿಕ ತಾಣಗಳೆಂದು ಘೋಷಣೆ ಮಾಡುವುದರಿಂದ ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಉಂಟಾಗಬಹುದಾದ ಪರಿಣಾಮಗಳು. ಯುನೆಸ್ಕೋ ಫೌಂಡೇಶನ್ ಅವರು ಈ ಗ್ಲೋಬಲ್ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಕೆಲವು ಜಾಗಗಳನ್ನು ಅಲ್ಲಿಯ ಲಕ್ಷಣಗಳನ್ನು ಗುರುತಿಸಿ ಘೋಷಣೆ ಮಾಡ್ತಾರೆ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಕಾನೂನುಗಳಿಗೆ, ಪಶ್ಚಿಮ ಘಟ್ಟಗಳ ಕುರಿತಾದ ಕಾನೂನುಗಳಿಗೆ ಏನಾದರೂ ಪರಿಣಾಮ ಆಗುತ್ತಾ ಅನ್ನೋದನ್ನು ನೋಡಿ. ಐದನೇದು, ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿ ಮಾಡುವಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಉದ್ಭವಿಸಬಹುದಾದ ಸಾಂವಿಧಾನಿಕ ತೊಡಕುಗಳು, ಇದು ಬಹಳ ಮುಖ್ಯ. ಈಗ ಕೇಂದ್ರ ಸರ್ಕಾರ ಕಾನೂನುಗಳನ್ನು ಮಾಡುತ್ತೆ, ಆದರೆ ಅದನ್ನು ಪಾಲನೆ ಮಾಡಬೇಕಾದವರು, ಅನುಷ್ಠಾನ ಮಾಡಬೇಕಾದವರು ರಾಜ್ಯ ಸರ್ಕಾರಗಳು. ಹಾಗಾಗಿ ಈ ರಾಜ್ಯ ಸರ್ಕಾರಗಳಿಗೆ ಈಗಿನ ಕಾನೂನುಗಳ ಪ್ರಕಾರ ಅರಣ್ಯವನ್ನು ನೋಡಿಕೊಳ್ಳೋ ಹೊಣೆಗಾರಿಕೆ ರಾಜ್ಯ ಸರ್ಕಾರಗಳದ್ದಾಗಿದೆ. ಕೇಂದ್ರ ಸರ್ಕಾರ ಕಾನೂನು ಮಾಡಿದರೆ ಇದರಿಂದ ಏನಾದರೂ ಸಾಂವಿಧಾನಿಕ ತೊಡಕುಗಳು ಬರುತ್ತಾ ಅನ್ನೋದನ್ನು ನೋಡಿ. ಆಮೇಲೆ ಈ ಹಿನ್ನೆಲೆಯಲ್ಲಿ ನೋಡಿ ವರದಿಯನ್ನು ಕೊಡಿಯುತ್ತಾ. ಮತ್ತು ಇನ್ನೊಂದೇನು ವಿಷಯ ಅಂದರೆ, ಆರು ರಾಜ್ಯಗಳ ಪರಿಸರ ತಜ್ಞರು ಮತ್ತು ಭಾಗಿದಾರರೊಂದಿಗೆ ಸಮಾಲೋಚನೆ ನಡೆಸಿ. ಮೂರನೇದು, ಮಾಧವ್ ಗಾಡ್ಗಿಲ್ ವರದಿಯ ಕುರಿತು ಸರ್ಕಾರದ ಮುಂದಿನ ನಡೆಯ ಬಗ್ಗೆ ಸಲಹೆ ನೀಡುವುದು. ಅಂದರೆ ಈ ಇದರಲ್ಲಿ ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ, ಮಾಧವ್ ಗಾಡ್ಗಿಲ್ ವರದಿಯನ್ನು ಕುರಿತು ನಾವು ಏನು ಮಾಡಬೇಕು, ಕೇಂದ್ರ ಸರ್ಕಾರ ಏನು ಮಾಡಬೇಕು, ಇದ್ರ ಬಗ್ಗೆನೂ ನೀವು ಸಲಹೆ ಕೊಡಿ. ಹಾಗೆ ಬೇರೆ ಈ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಡಬಹುದಾದ ಇನ್ಯಾವುದಾದ್ರೂ ವಿಷಯಗಳಿದ್ದರೆ ಅದರ ಕುರಿತು ಸಲಹೆಗಳನ್ನು ಕೊಡಿ. ಮತ್ತು ಐದನೇದಾಗಿ, ಮಾಧವ್ ಗಾಡ್ಗಿಲ್ ವರದಿಯನ್ನು ಪರಿಣಾಮಕಾರಿಯಾಗಿ ಮತ್ತು ಸಮಗ್ರವಾಗಿ ಅನುಷ್ಠಾನ ಮಾಡಲು ಸೂಕ್ತ ಕಾರ್ಯಯೋಜನೆ, ಆ್ಯಕ್ಷನ್ ಪ್ಲ್ಯಾನ್. ಅಂದರೆ ಮಾಧವ್ ಗಾಡ್ಗಿಲ್ ವರದಿಯನ್ನು ಕೇಂದ್ರ ಸರ್ಕಾರ ತಿರಸ್ಕರಿಸಿಲ್ಲ, ಅದನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಈ ಕಸ್ತೂರಿ ರಂಗನ್ ಸಮಿತಿಯನ್ನು ನೇಮಕ ಮಾಡಿದೆ ಅನ್ನೋ ಅಭಿಪ್ರಾಯ ಈ ವರದಿನಲ್ಲಿ ಬರುತ್ತೆ. ಇದಿಷ್ಟು ಕಾರ್ಯಸೂಚಿಗಳು. ಇದು ಈ ಕಾರ್ಯಸೂಚಿಗಳನ್ನು ಇಟ್ಕೊಂಡು ಕಸ್ತೂರಿ ರಂಗನ್ ಸಮಿತಿ ಏನು ಕೆಲಸ ಮಾಡಿದೆ ಮತ್ತು ಅದು ಏನು ಸಲಹೆಗಳನ್ನು ಕೊಟ್ಟಿದೆ, ಇದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಎಲ್ರಿಗೂ ನಮಸ್ಕಾರ.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಹೆಂಗಮ್ಮ ಮಲ್ಗೆ ಮಾರು, ಹೂವು ತಗೊಳಕ್ ಮೊದ್ಲು ಬ್ಯಾಗ್ ಆಯ್ತಾ ನಿಂತವ?
7: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
6: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂವು ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
8: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
12: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
13: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
14: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
13: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
14: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರಣಾಳ ಶಿಶುಗಳ ಜನನವಾಗಿದೆ.
13: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
14: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
13: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
15: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818-240-4142. ಮೊಬೈಲ್ ಸಂಖ್ಯೆ 9535191545.
16: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
17: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಅಷ್ಟೇ ಅಲ್ಲ, ಈ ಶ್ರಾವಣ ಸಂಭ್ರಮದಲ್ಲಿ ಸೋಲಾರ್ ಅಳವಡಿಸಿದರೆ 5,000 ರೂ ಮೌಲ್ಯದ ಪ್ಯೂರ್ ರೇಷ್ಮೆ ಸೀರೆ ನಿಮ್ಮ ಕೈ ಸೇರಲಿದೆ.
16: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್,
13: ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
17: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
18: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್.
19: ನಮ್ಮ ಜನಪದ ಸಾಹಿತ್ಯ ಬಾಯಿಂದ ಬಾಯಿಗೆ, ಪೀಳಿಗೆಯಿಂದ ಪೀಳಿಗೆಗೆ ಹರಿದು ಬಂದಿರುವಂತಹ ಒಂದು ಸಿರಿನುಡಿ ಅಂತ ಹೇಳ್ಬೋದು. ಅದರಲ್ಲಿಯೂ ಜನಪದ ಹಾಡುಗಳು ಶ್ರಮಜೀವಿಗಳ ನೋವು ನಲಿವು, ಆಚಾರ ವಿಚಾರ, ಸಂಸ್ಕೃತಿಯ ಒಂದು ಪ್ರತಿಬಿಂಬ ಅಂತ ಹೇಳ್ಬೋದು. ಈ ಹಾಡುಗಳಿಗೆ ನಿರ್ದಿಷ್ಟವಾಗಿ ಇಂಥವರೇ ಬರೆದಿದ್ದು ಅಂತ ಮಾಹಿತಿ ಇಲ್ಲದಿದ್ರು ಕೂಡ ಬಾಯಿಂದ ಬಾಯಿಗೆ ಬೆಳೆದು ಬಂದಿರೋದ್ರಿಂದ ಇದೊಂದು ವಿಶಿಷ್ಟ ಪರಂಪರೆ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗೆ ಸರಳವಾದಂತಹ ನೈಜತೆ, ಅಲ್ಲಿರುವಂತಹ ಗ್ರಾಮೀಣ ಜನರ ದೈನಂದಿನ ಆಡು ಭಾಷೆಯಲ್ಲಿ ರಚಿತವಾದಂತಹ ಹಾಗೆ ಭಾವನೆಗಳನ್ನ ಹಾಡುಗಳ ಮೂಲಕ ಹೇಳ್ತಾ ಹೋದವರು ನಮ್ಮ ಜನಪದಿಗರು. ಅದರಲ್ಲಿಯೂ ಜಮೀನಿನಲ್ಲಿ ಕೆಲಸ ಮಾಡುವಾಗ, ಬೀಸುವಾಗ, ರಾಗಿ ಬೀಸುವಾಗ ದಣಿ ವಾರಿಸಿಕೊಳ್ಳೋದಕ್ಕೆ ಹಾಡುಗಳ ಮೂಲಕ ಮನರಂಜನೆಯನ್ನ ಪಡಿತಿದ್ರಂತೆ. ಹಾಗಾದ್ರೆ ನಮ್ಮ ಇವತ್ತಿನ ಜನಪದ ಕಾರ್ಯಕ್ರಮದಲ್ಲಿ ಜನಪದ ಹಾಡುಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನವರೇ ಆದ HS ಕಮಲಮ್ಮ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಜನಪದ ಸಾಹಿತ್ಯದ ಕುರಿತಾಗಿ ಹಾಗೆ ಜನಪದ ಗೀತೆಗಳ ಕುರಿತು ಮಾಹಿತಿ ಹೇಳ್ತಾರೆ, ಕೇಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಮ್ಮ ಇವತ್ತಿನ ಜನಪದ ಕಾರ್ಯಕ್ರಮದಲ್ಲಿ ಜನಪದ ಸಾಹಿತ್ಯದ ಕುರಿತು ಹಾಗೆ ಜನಪದ ಗೀತೆಗಳನ್ನ ಹಾಡ್ಬೋದಾ?
20: ಎಲ್ಲರಿಗೂ ನಮಸ್ಕಾರ. ನಾನು HS ಕಮಲಮ್ಮ, ಬೆಂಗಳೂರು. ಇಂದು ನಾವು ಜಾನಪದ ಗೀತೆಗಳ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಇದರ ಹೆಸರೇ ಸೂಚಿಸುವಂತೆ ಈ ಪದದ ಅರ್ಥ ಜನರ ಪದಗಳು. ಹಳೆ ಕಾಲದ ಜನರ ಬಾಯಿಯಿಂದ ಸಾಂದರ್ಭಿಕವಾಗಿ ಮೂಡಿ ಬಂದ ಹಾಡುಗಳು ಜಾನಪದ ಗೀತೆಗಳು ಎಂದು ಕರೆಯಲ್ಪಡುತ್ತದೆ. ಜಾನಪದ ಗೀತೆಗಳು ಹುಟ್ಟಿದ್ದು ಹೇಗೆ, ಯಾವಾಗ ಮತ್ತು ಅದನ್ನು ಬರೆದ ಕರ್ತೃಗಳಾರು ಎಂಬುದು ತಿಳಿದು ಬಂದಿಲ್ಲ. ಆದರೂ ಈ ಹಾಡುಗಳು ಜನರ ಬಾಯಿಯಿಂದ ಬಾಯಿಗೆ ಸಾವಿರಾರು ವರ್ಷಗಳಿಂದಲೂ ಹರಿದು ಬಂದು ಕಾಲಾನಂತರ ಆಯಾ ಕಾಲದ ತಾಂತ್ರಿಕತೆ, ಭಾಷಾ ಸಾಹಿತ್ಯದ ಪ್ರಭಾವಗಳಿಂದ ಮೂಲ ಜಾನಪದವು ಈಗ ರೂಪಾಂತರವಾಗಿದೆ ಎಂದು ಹೇಳಬಹುದು. ನಾವು ಈಗ ಹಾಡುವ ಜಾನಪದ ಗೀತೆಗಳು ಮೂಲ ಸ್ವರೂಪದ್ದಲ್ಲ, ರೂಪಾಂತರ ಹೊಂದಿ ಈಗಿನ ತಾಂತ್ರಿಕತೆಯೊಂದಿಗೆ ಬೆರೆತು ಹೋಗಿದೆ. ಮೂಲ ಜಾನಪದದ ಬಗ್ಗೆ ಅಧ್ಯಯನ ಹಾಗೂ ಸಂಶೋಧನೆಗಳು ನಡೆಯುತ್ತಿವೆಯಾದರೂ ಸಾಮಾನ್ಯ ಜನರ ಬಳಿಗೆ ಇನ್ನೂ ಬಂದಿಲ್ಲ. ಈ ಬಗ್ಗೆ ಪ್ರಚಾರ ಬೇಕಾಗಿದೆ. ಚಲನಚಿತ್ರಗೀತೆಗಳ ರೀತಿ ಅಲ್ಪಕಾಲದಲ್ಲೇ ಪ್ರಚಾರಕ್ಕೆ ಸಿಗುವಂತಹದ್ದಲ್ಲ. ಹಿಂದಿನ ಕಾಲದ ಮೂಲ ಜಾನಪದ ಗೀತೆಗಳು ಆಗಿನ ಜನಜೀವನ, ಅವರು ಅಳವಡಿಸಿಕೊಂಡಿದ್ದ ಸಂಸ್ಕೃತಿ, ಸಂಪ್ರದಾಯ, ಆಚಾರ ವಿಚಾರಗಳು, ಉದ್ಯೋಗ, ಹಬ್ಬ ಹರಿದಿನಗಳು, ಮದುವೆ ಮುಂಜಿ, ಮಕ್ಕಳ ಹುಟ್ಟು ಬೆಳವಣಿಗೆ, ಗರ್ಭಿಣಿ ಬಾಣಂತಿಯರ ಹಾಡುಗಳು, ಮಳೆ ಬೆಳೆ ಉತ್ಸವಗಳು ಇತ್ಯಾದಿಗಳ ಬಗ್ಗೆ ತಮ್ಮದೇ ದಾಟಿಯಲ್ಲಿ ಸಾಮೂಹಿಕವಾಗಿ ಹಾಡುಗಳನ್ನು ಕಟ್ಟಿ ಹಾಡುತ್ತಿದ್ದರು. ಹೆಣ್ಣು ಮಕ್ಕಳು ಮನೆಯಲ್ಲಿ ಕೆಲಸ ನಿರ್ವಹಿಸುವಾಗ, ಅಂದರೆ ಹಿಟ್ಟು ರುಬ್ಬುವಾಗ, ಬೀಸುವಾಗ, ಕುಟ್ಟುವಾಗ, ಬಟ್ಟೆ ಒಗೆಯುವಾಗ, ಹೊಲದಲ್ಲಿ ಎಲ್ಲರೂ ಸೇರಿ ಸಸಿ ನೆಡುವಾಗ, ಕಳೆ ಕೀಳುವಾಗ, ಬೆಳೆ ಕಟಾವು ಮಾಡುವಾಗ, ಬೆಳೆಗಳ ಒಕ್ಕಣೆ ಮಾಡುವಾಗ, ಎಲ್ಲೆಲ್ಲಿ ಅವರಿಗೆ ಶ್ರಮ ಅನಿಸುತ್ತಿತ್ತೋ ಮತ್ತು ಸ್ವಲ್ಪ ಹೆಚ್ಚಿನ ಹೊತ್ತು ಆ ಕೆಲಸದಲ್ಲಿ ತೊಡಗಿಸಿಕೊಳ್ಳುವಾಗ ತಮ್ಮ ಆಯಾಸ ಪರಿಹಾರಕ್ಕಾಗಿ ಹಾಡು ಹಸೆಗಳ ಅಭ್ಯಾಸವನ್ನು ಇಟ್ಟುಕೊಂಡಿದ್ದರು. ಅಲ್ಲದೆ ಸೌದೆ ತರುವಾಗ, ಮಳೆ ಬರುವಾಗ, ದನಕರುಗಳನ್ನು ಮೇಯಿಸುವಾಗ ಮತ್ತು ಗ್ರಾಮೀಣ ಆಟಗಳನ್ನು ಆಡುತ್ತಾ ಗಂಡು ಮಕ್ಕಳು ಚಿಣ್ಣಿದಾಂಡು ಕೋಲಾಟ ಆಡುತ್ತಾ ನಮ್ಮ ಗ್ರಾಮೀಣ ಸೊಗಡಿನ ದೇಸೀಯ ಹಾಡುಗಳನ್ನು ಕಟ್ಟಿ ಹಾಡುತ್ತಾ ನಮ್ಮ ಹಿಂದಿನವರು ಮನರಂಜನೆಯನ್ನು ಪಡೆಯುತ್ತಿದ್ದರು. ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಪಟ್ಟಣದ ಪ್ರಭಾವದಿಂದಾಗಿ ದೇಸೀ ಕ್ರೀಡೆಗಳು ಇತ್ತೀಚೆಗೆ ಕಡಿಮೆಯಾಗಿವೆ. ದೇಶೀಯ ಸೊಗಡಿನ ಜಾನಪದ ಹಾಡುಗಳು ಕೇಳಲು ಕಿವಿಗೆ ಇಂಪು ಮತ್ತು ಆಗಿನ ಜನರ ನೈಜ ಬದುಕಿನ ಸ್ಥಿತಿಗತಿಗಳನ್ನು ಎತ್ತಿ ತೋರಿಸುತ್ತವೆ. ಕಾಲದಿಂದ ಕಾಲಕ್ಕೆ ಬದಲಾದ ಸನ್ನಿವೇಶ, ಉದ್ಯೋಗ, ಸಾಹಿತ್ಯ, ಸಂಸ್ಕೃತಿ ಮತ್ತು ತಾಂತ್ರಿಕತೆಗೆ ಅನುಗುಣವಾಗಿ ಜಾನಪದ ಗೀತೆಗಳು ಇಂದು ರೂಪಾಂತರ ಹೊಂದಿರುತ್ತವೆ. ಈಗ ಅಲ್ಪ ಸ್ವಲ್ಪ ದಾಖಲೆಗಳು ಮತ್ತು ಹಾಡುಗಳು ನಮಗೆ ಕಾಣಸಿಗುತ್ತವೆ. ಇದು ಹೀಗೆ ಮುಂದುವರೆದು ಮುಂದಿನ ತಲೆಮಾರುಗಳಿಗೆ ಸಿಗುತ್ತದೆ ಮತ್ತು ಸಹಾಯವಾಗುತ್ತದೆ. ನಾನು ಒಬ್ಬಳು ಹವ್ಯಾಸಿ ಗಾಯಕಿಯಾಗಿ ಕೆಲವೊಂದು ಜಾನಪದ ಗೀತೆಗಳನ್ನು ಹಾಡುತ್ತಿದ್ದೇನೆ. ಆದ್ದರಿಂದ ಈ ಬಗ್ಗೆ ಆಳವಾಗಿ ಅಧ್ಯಯನ ಮತ್ತು ಮಾಹಿತಿ ಇಲ್ಲ. ಸಮಯದ ಸದುಪಯೋಗಕ್ಕಾಗಿ ನಿವೃತ್ತಿ ನಂತರ ಕೆಲವು ಸಂಘ ಸಂಸ್ಥೆಗಳೊಂದಿಗೆ ಸೇರಿ ಕಲಿತ ಕೆಲವು ಗೀತೆಗಳನ್ನು ಹಾಡಲು ಬಯಸುತ್ತೇನೆ.
18: ಜನಪದ ಸಾಹಿತ್ಯ ಹೇಗೆ ಹುಟ್ಟಿ ಬಂದಿತು, ಹಾಗೆ ಈ ಜನಪದ ಸಾಹಿತ್ಯದ ಮಹತ್ವದ ಕುರಿತಾಗಿ ಬೆಂಗಳೂರಿನ ನಾಗದೇವನಹಳ್ಳಿಯವರೇ ಆದಂತ ಶ್ರೀಮತಿ HS ಕಮಲಮ್ಮ ಅವರು ವಿವರಿಸ್ತಾ ಇದ್ರು. ನಂತರದಲ್ಲಿ ಸಹ ಇನ್ನಷ್ಟು ಮಾಹಿತಿಯನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಜನಪದ ಗೀತೆ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ನಾಗದೇವನಹಳ್ಳಿಯವರೇ ಆದಂತಹ ಶ್ರೀಮತಿ HS ಕಮಲಮ್ಮ ಅವರು ಜನಪದ ಸಾಹಿತ್ಯವನ್ನ ಪರಿಚಯಿಸ್ತಾ ಇದ್ರು. ಈಗ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ.
4: ಈಗ ಒಂದು ಜಾನಪದ ಗೀತೆ, ಗಾಯನ ಆಶಾ ಭಟ್, ಸಂಗೀತ ಮಧು. ಶಿವನು ಭಿಕ್ಷಕ್ಕೆ ಬಂದ, ಶಿವನು ಭಿಕ್ಷ

ಮನೆ ಮನೆ ದಪ್ಪಲಿ ದಿಮ್ಮಿಸಾಲೆ, ಆತ ಹಣವನ್ನು ಕೊಟ್ಟರುವಲ್ಲ ನಂತೆ ಕಾಣೆ. ಮನೆ ಮನೆ ದಪ್ಪಲಿ ದಿಮ್ಮಿಸಾಲೆ, ಆತ ಹಣವನ್ನು ಕೊಟ್ಟರುವಲ್ಲ ನಂತೆ ಕಾಣೆ. ತಣಿವಣ್ಣು ನೀಡಬೇಕಂತೆ ಕಾಣೆ, ತಣಿವಣ್ಣ ನೀಡಬೇಕಂತೆ ಕಾಣೆ. ಗೌರಿ ಮನಸಾ.

0: ಬಾರೇ. ಶಿವನು ಭಿಕ್ಷಕ್ಕೆ ಬಂದ, ನೀಡು ಬಾರೆ ತಂಗಿ. ಈ ಗೀತೆಯ ಭಾವಾರ್ಥ ಏನೆಂದರೆ, ಇಲ್ಲಿ ಶಿವನು ಮಾರುವೇಷದಲ್ಲಿ ಭಿಕ್ಷೆ ಬೇಡಲು ಮನೆ ಮನೆಗೆ ಬಂದಿರುತ್ತಾನೆ. ಒಂದು ಮನೆಯ ಹೆಣ್ಣು ಮಗಳು, ಅಂದರೆ ಈಕೆ ಪಾರ್ವತಿಯೇ ಎಂಬುದನ್ನು ನಾನು ಕೆಲವರಿಂದ ಕೇಳಲ್ಪಟ್ಟಿದ್ದೇನೆ. ಇಲ್ಲಿ ಒಂದು ಹಳ್ಳಿಯ ಹೆಣ್ಣು ಮಗಳಾಗಿ ತನ್ನ ತಂಗಿಯ ಕರೆದು ಶಿವನಿಗೆ ಭಿಕ್ಷೆಯನ್ನು ನೀಡುವಂತೆ ತಿಳಿಸುತ್ತಾಳೆ ಹಾಗೂ ಶಿವನ ವರ್ಣನೆಯನ್ನು ಮಾಡುತ್ತಾಳೆ. ಶಿವ ಬಹಳ ಚೆಲುವ, ಕೈಯಲ್ಲಿ ನಂದಿಕೋಲು ಹಿಡಿದು ಬೆನ್ನ ಹಿಂದೆ ತ್ರಿಶೂಲವನ್ನು ಕಟ್ಟಿಕೊಂಡಿದ್ದಾನೆ. ಅವನ ನಡಿಗೆ ಮತ್ತು ಒಂದೊಂದು ಪಾದ ಅಂದರೆ ಹೆಜ್ಜೆಯಲ್ಲೂ ಶೌರ್ಯ ಎದ್ದು ಕಾಣುತ್ತದೆ ಎಂದು ತನ್ನ ತಂಗಿಗೆ ಹೇಳುತ್ತಾಳೆ. ಶಿವನು ಧರಿಸಿರುವ ಬಟ್ಟೆ ಮೈಯೆಲ್ಲ ಹಾವಿನ ಹುತ್ತದಂತೆ ಕಾಣುತ್ತದೆ. ಕೈಯಲ್ಲಿ ನಾಗರ ಬೆತ್ತ ಹಿಡಿದಿದ್ದಾನೆ. ಮೂರು ಲೋಕಕ್ಕೂ ಅವನು ಕರ್ತ ಮತ್ತು ಥಕ್ಕಥಯ್ಯ ಎಂದು ವಯ್ಯಾರದಿಂದ ಕುಣಿಯುತ್ತಾನೆ. ಅವನು ಭಿಕ್ಷೆಗೆ ಹಣ ಕೊಟ್ಟರೆ ಪಡೆಯುವುದಿಲ್ಲ, ತಣ್ಣನೆಯ ಹಣ್ಣು ಮಾತ್ರ ಸ್ವೀಕರಿಸುತ್ತಾನೆ ಮತ್ತು ಅವನು ಸದಾ ಗೌರಿಯ ಮನಸ್ಸಿನೊಂದಿಗೆ ಇರುತ್ತಾನೆ. ಇಂಥ ಚೆಲುವನಾದ ಶಿವನು ನಮ್ಮ ಮನೆ ಬಾಗಿಲಿಗೆ ಭಿಕ್ಷೆಗೆಂದು ಬಂದಿದ್ದಾನೆ. ಅವನಿಗೆ ಭಿಕ್ಷೆಯನ್ನು ನೀಡು ಎಂದು ತನ್ನ ತಂಗಿಗೆ ತಿಳಿಸಿರುವುದನ್ನು ಇಲ್ಲಿ ಜಾನಪದವಾಗಿ ಹಾಡಿ ತೋರಿಸಲಾಗಿದೆ.
1: HS ಕಮಲಮ್ ಅವರು ಶಿವನು ಭಿಕ್ಷಕ್ಕೆ ಬಂದ, ನೀಡು ಬಾರೆ ತಂಗಿ ಅನ್ನುವಂತಹ ಹಾಡನ್ನ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ಕೂಡ ಹೇಳಿದ್ರು. ಶಿವ ಭಿಕ್ಷಕ್ಕೆ ಬಂದಂತಹ ಅವನ ವೇಷಭೂಷಣ ಇರ್ಬೋದು, ಅವನ ವರ್ಣನೆ ಇರ್ಬೋದು, ಇವೆಲ್ಲವನ್ನ ಕೂಡ ಈ ಜನಪದ ಸಾಹಿತ್ಯದಲ್ಲಿ ಎಷ್ಟು ಚಂದ ವರ್ಣಿಸಿದ್ದಾರೆ ಎಂಬುದನ್ನ ತಿಳಿಸ್ಕೊಟ್ರು. ನಂತರದಲ್ಲಿ ಸಹ ಇನ್ನಷ್ಟು ಜನಪದ ಗೀತೆಯನ್ನ ಹಾಡಿ ಅದರ ಅರ್ಥ ವಿವರಣೆಯನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದ್ ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ, ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ನಾಗದೇವನಹಳ್ಳಿಯವರೇ ಆದಂತಹ ಶ್ರೀಮತಿ HS ಕಮಲಮ್ಮ ಅವರು ಜನಪದ ಗೀತೆಯೊಂದನ್ನ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ಹೇಳಿದ್ರು. ಈಗ ಸಹ ಮತ್ತೊಂದು ಜನಪದ ಗೀತೆಯನ್ನ ಹಾಡ್ತಾರೆ, ಕೇಳೋಣ. ಬನ್ನಿ.
1: ಚನ್ನಪ್ಪ ಚನ್ನಗೌಡ ಕುಂಬರ ಮಾಡಿದ ಕೊಡನೌವ್ವ, ಚನ್ನಪ್ಪ ಚನ್ನಗೌಡ

ತಂಗಿ ಶಿಶುನಾಳ ಶರೀಫಜ್ಜ ಗೊತ್ತಿಲ್ಲೇ ನವ್ವ ತಂಗಿ ಶಿಶುನಾಳ ಶರೀಫಜ್ಜ ಚನ್ನಪ್ಪ ಚೆನ್ನೆಗೌಡ ಕುಂಬಾರ ಮಾಡಿದ ಕೊಡ ನವ್ವ ಚನ್ನಪ್ಪ ಚೆನ್ನೆಗೌಡ ಕುಂಬಾರ

0: ಚನ್ನಪ್ಪ ಚೆನ್ನೇಗೌಡ ಕುಂಬರ ಮಾಡಿದ ಕೊಡನವ್ವ. ಈ ಜಾನಪದ ಗೀತೆಯ ಭಾವಾರ್ಥ ಏನೆಂದರೆ, ಚನ್ನಪ್ಪ ಚೆನ್ನೇಗೌಡ ಕುಂಬಾರ ಮಾಡಿದ ಕೊಡ ಎಂಬ ಮಾಡಿದ ಕೊಡ ಒಬ್ಬ ಹಳ್ಳಿಯ ಹೆಣ್ಣು ಮಗಳು ಕೊಂಡು ತಂದು ಕೊಡದ ಬಗ್ಗೆ ವರ್ಣಿಸುತ್ತಾಳೆ. ಮುಂದುವರೆದು ನೀರು ತರಲು ಹೊರಗೆ ಹೋಗುತ್ತಾಳೆ. ಅಲ್ಲಿ ಆಕೆಗೆ ಆದ ಅನುಭವಗಳನ್ನು ಹಾಡಿನ ಮೂಲಕ ತನ್ನ ತಂಗಿಗೆ ವಿವರಣೆಗಳನ್ನು ನೀಡುತ್ತಾಳೆ. ದಾರಿಯಲ್ಲಿ ಬಾಳೆಯ ಬನ್ನದಾಗ, ಅಂದರೆ ತೋಟದಲ್ಲಿ ಸಾಗುವಾಗ, ಅವಳ ಬೆನ್ನಿಗೆ ಬಾಳೆಗೊನೆ ತಗುಲಿ ಬೆನ್ನು ಬಾಗಿತು. ನನ್ನ ಬಿಂದಿಗೆ ಕೊಡದ ಚಿತ್ರ 9 ಚಿತ್ರಗಳಿವೆ, ಅದು ನನಗೆ ಆಕರ್ಷಕವಾಗಿ ಕಾಣಿಸಿತು. ಅದನ್ನೇ ಕೊಂಡುಕೊಂಡೆ ಮತ್ತು ಈಗ ಅದನ್ನು ನೀರಿಗೆ ತಂದು ಬಿಟ್ಟೆ. ಮತ್ತೆ ದಾರಿಯಲ್ಲಿ ನಿಂಬೆ ತೋಟ ದಾಟಿ ಬಂದಾಗ ನಿಂಬೆಯ ಮುಳ್ಳು ತಾಗಿ ನನ್ನ ಸೀರೆಯ ಸೆರಗು ಹರಿದು ಹೋಯಿತು. ಅಣ್ಣಿಗೇರಿ ಕೆರೆಯಲ್ಲಿ ನೀರನ್ನು ತುಂಬಿಕೊಳ್ಳುವಾಗ ಕಲ್ಲು ತಾಗಿ ಬಿಂದಿಗೆ ಅಥವಾ ಕೊಡ ಒಡೆದು ಹೋಯಿತು. ವಾಪಸ್ಸು ಮನೆಗೆ ಬಂದು ನೋಡುವಾಗ ಒಬ್ಬ ವ್ಯಕ್ತಿ ಮಂಚದ ಮೇಲೆ ಒಬ್ಬ ಮುದುಕ ಮಲಗಿರುತ್ತಾನೆ. ಅವನನ್ನು ನೋಡಿ ತನ್ನ ತಾಯಿಯ ಹತ್ತಿರ ಕೇಳುತ್ತಾಳೆ, ಅವ್ವ, ಮಂಚದ ಮೇಲೆ ಮಲಗಿರುವ ವ್ಯಕ್ತಿ ಯಾರು ಎಂದು ತಾಯಿಗೆ ಕೇಳುತ್ತಾಳೆ. ತಾಯಿ ಉತ್ತರಿಸುತ್ತಾಳೆ, ಆತ ಸಾಧಾರಣ ವ್ಯಕ್ತಿ ಅಲ್ಲ, ಅವನ ಬಗ್ಗೆ ನಿನಗೆ ಗೊತ್ತಿಲ್ವಾ ತಂಗಿ? ಅವನು ಶಿಶುನಾಳ ಶರೀಫಜ್ಜ, ಮಲಗಿರುವುದು ಎಂದು ತಿಳಿಸುತ್ತಾಳೆ. ಹೀಗೆ ಚನ್ನಪ್ಪ ಚೆನ್ನೇಗೌಡ ಎಂಬ ಕುಂಬಾರ ಮಾಡಿದ ಮಣ್ಣಿನ ಕೊಡದ ಬಗ್ಗೆ ವಿವರಣೆ ನೀಡುತ್ತಾಳೆ.
1: ಮತ್ತೊಂದು ಜನಪದ ಗೀತೆಯಾದಂತಹ ಚನ್ನಪ್ಪ ಚೆನ್ನಗೌಡ ಹಾಡನ್ನ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ಸಹ ಶ್ರೀಮತಿ ಕಮಲಮ್ಮ ಅವರು ತಿಳಿಸಿದ್ರು. ಇದು ಕೇವಲ ಹಾಡಷ್ಟೇ ಅಲ್ಲದೆ ರೈತರ ಒಂದು ಹೆಮ್ಮೆಯ ಹಾಡು ಅಂತ ಹೇಳ್ಬೋದು. ರೈತರ ದುಡಿಮೆ, ಮಣ್ಣಿನ ಮೇಲಿರುವಂತಹ ಅವರ ಪ್ರೀತಿಯನ್ನ ಈ ಹಾಡಲ್ಲಿ ತೋರಿಸಬಹುದು. ನಂತರದಲ್ಲಿ ಸಹ ಶ್ರೀಮತಿ HS ಕಮಲಮ್ಮ ಅವರು ಇನ್ನಷ್ಟು ಜನಪದ ಗೀತೆಗಳನ್ನ ಹಾಡ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾರದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸ ಹೆಚ್ ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ನಾಗದೇವನಹಳ್ಳಿಯವರೇ ಆದಂತಹ ಶ್ರೀಮತಿ HS ಕಮಲಮ್ಮ ಅವರು ಜನಪದ ಗೀತೆಯೊಂದನ್ನ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ಹೇಳಿದ್ರು. ಈಗ ಸಹ ಮತ್ತೊಂದು ಜನಪದ ಗೀತೆಯನ್ನ ಹಾಡ್ತಾರೆ, ಕೇಳೋಣ ಬನ್ನಿ.
5: ಈಗ ಒಂದು ಜಾನಪದ ಗೀತೆ, ಜಕ್ಕಣ್ಣ ಕಣ್ಣಕ್ಕ ಜಕ, ಜಕ್ಕಣ್ಣ ಕಣ್ಣಕ್ಕ ಜಕ, ಜಕ್ಕಣ್ಣ ಕಣ್ಣಕ್ಕ ಜಕ, ಜಕ್ಕಣ್ಣ ಕಣ್ಣಕ್ಕ ಜಕ, ಜಕ್ಕಣ್ಣ ಕಣ್ಣ, ಜಕ್ಕಣ್ಣ ಕಣ್ಣಕ್ಕ ಜಕ, ಜಕ್ಕಣ್ಣ ಕಣ್ಣಕ್ಕ ಜಕ, ಜಕ್ಕಣ್ಣ ಕಣ್ಣಕ್ಕ ಜಕ, ಜಕ್ಕಣ ಕಣ್ಣ. ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ನಂಬಿದ್ರಲ್ಲ, ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ನಂಬಿದ್ರಲ್ಲ, ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ, ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ, ಬೆಟ್ಟದೊಡೆಯ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ, ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ. ಜಕ್ಕಣ ಕಣ್ಣಕ್ಕ ಜಕ, ಜಕ್ಕಣ ಕಣ್ಣಕ್ಕ ಜಕ, ಜಕ್ಕಣ ಕಣ್ಣಕ್ಕ ಜಕ, ಜಕ್ಕಣ ಕಣ್ಣ, ಜಕ್ಕಣ ಕಣ್ಣಕ್ಕ ಜಕ, ಜಕ್ಕಣ ಕಣ್ಣಕ್ಕ ಜಕ, ಜಕ್ಕಣ ಕಣ್ಣಕ್ಕ ಜಕ, ಜಕ್ಕಣ ಕಣ್ಣ. ಬಿಳಿಯ ಕುದುರೆ ನೇರಿಕೊಂಡು ಬಿಲ್ಲು ಬಾಣ ಹೂಡಿಕೊಂಡು, ಬಿಳಿಯ ಕುದುರೆ ನೇರಿಕೊಂಡು ಬಿಲ್ಲು ಬಾಣ ಹೂಡಿಕೊಂಡು, ಹೋರಾಡಿ ಬರುತ್ತಾನೆ ರಣಧೀರ, ಹೋರಾಡಿ ಬರುತ್ತಾನೆ ರಣಧೀರ, ಬೇಟೆಗಾರ ಹನುಮಪ್ಪ ಸ್ವಾಮಿ ಮಾಯಕಾರ, ಹನುಮಪ್ಪ ಸ್ವಾಮಿ ಮಾಯಕಾರ. ಜಕ್ಕಣ ಕಣಕ್ಕ ಜಕ, ಜಕ್ಕಣ ಕಣಕ್ಕ ಜಕ, ಜಕ್ಕಣ ಕಣಕ್ಕ ಜಕ, ಜಕ್ಕಣ ಕಣ್ಣ, ಜಕ್ಕಣ ಕಣಕ್ಕ ಜಕ, ಜಕ್ಕಣ ಕಣಕ್ಕ ಜಕ, ಜಕ್ಕಣ ಕಣಕ್ಕ ಜಕ, ಜಕ್ಕಣ ಕಣ್ಣ. ಮಾದಯ್ಯ ಬರುವಾಗ ಮಾಳೆಲ್ಲ ಘಮ್ಮೆಂದು, ಮಾದಯ್ಯ ಬರುವಾಗ ಮಾಳೆಲ್ಲ ಘಮ್ಮೆಂದು, ಹುಲ್ಲೇಕರು ಹುಲಿ ಮರಿ ಜೊತೆಯಾಗಿ, ಹುಲ್ಲೇಕರು ಹುಲಿ ಮರಿ

ಜಕ್ಕಣ ಕಣಕ ಜಕ ಜಕ್ಕಣ ಕಣಕ ಜಕ ಜಕ್ಕಣ ಕಣ್ಣಕ್ಕ ಜಕ ಜಕ್ಕಣ ಕಣ್ಣ ಜಕ್ಕಣ ಕಣಕ ಜಕ ಜಕ್ಕಣ ಕಣಕ್ಕ ಜಕ ಜಕ್ಕಣ ಕಣಕ್ಕ ಜಕ ಜಕ್ಕಣ ಕಣ್ಣ ಮುತ್ತಿನ ಗದ್ದೆ ಬಿಟ್ಟು ಬಾರೆ ಚಂದಗಾತಿ ಚಾಮುಂಡಿ ಮುತ್ತಿನ ಗದ್ದೆ ಬಿಟ್ಟು ಬಾರೆ ಚಂದಗಾತಿ ಚಾಮುಂಡಿ ಸಿರಿಯಾದ ಜಾಜಿ ಮಗು ಅರಳ್ಯಾವೇ ಸಿರಿಯಾದ ಜಾಜಿ ಮಗು ಅರಳ್ಯಾವೆ ಚಾಮುಂಡಿ ಸುತ್ತಾಲು ಪರುಷೆ ಮೆರೆದ್ಯಾವೇ ಸುತ್ತಾಲು ಪರುಷೆ ಮೆರೆದ್ಯಾವೇ ಜಕ್ಕಣ ಕಣಕ್ಕ ಜಕ ಜಕ್ಕಣ ಕಣಕ್ಕ ಜಕ ಜಕ್ಕಣ ಕಣಕ್ಕ ಜಕ ಜಕ್ಕಣ ಕಣ್ಣ ಜಕ್ಕಣ ಕಣಕ್ಕ ಜಕ ಜಕ್ಕಣ ಕಣಕ್ಕ ಜಕ ಜಕ್ಕಣ ಕಣಕ್ಕ ಜಕ ಜಕ್ಕಣ ಕಣ್ಣ ಕಾಲಿನ ಗೆಜ್ಜೆ ಗಳಿರೆಂದು ಮುತ್ತಿನ ಖಡ್ಗ ಖಣಿಲೆಂದು ಕಾಲಿನ ಗೆಜ್ಜೆ ಗಳಿರೆಂದು ಮುತ್ತಿನ ಖಡ್ಗ ಖಣಿಲೆಂದು ಗಂಧಾದ ಗಮಲು ಘಮ್ಮೆಂದು ಗಂಧಾದ ಘಮಲು ಘಮ್ಮೆಂದು ಸೂಸಿಕೊಂಡು ಅಂದಾದ ಹಾದಿಗೆ ಸಿರಿ ಬಂದು ಅಂದಾದ ಹಾದಿಗೆ ಸಿರಿ ಬಂದು ಜಕ್ಕಣ ಕಣಕ್ಕ ಜಕ ಜಕ್ಕಣ ಕಣಕ್ಕ ಜಕ ಜಕ್ಕಣ ಕಣಕ್ಕ ಜಕ ಜಕ್ಕಣ ಕಣ್ಣ ಜಕ್ಕಣ ಕಣಕ್ಕ ಜಕ ಜಕ್ಕಣ ಕಣಕ್ಕ ಜಕ ಜಕ್ಕಣ ಕಣಕ್ಕ ಜಕ ಜಕ್ಕಣ ಕಣ್ಣ ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ನಂಬಿದ್ರಲ್ಲ ಜೀವನವೆಲ್ಲ ಬೇವು ಬೆಲ್ಲ ಬಲ್ಲವರೆಲ್ಲ ನಂಬಿದ್ರಲ್ಲ ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ ಕಷ್ಟ ಸುಖ ಸಿಹಿ ಕಹಿ ಸಮವೆಲ್ಲ ಬೆಟ್ಟದೊಡೆಯ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ ಮಲ್ಲಯ್ಯನ ದಯವಿದ್ರೆ ಭಯವಿಲ್ಲ ಜಕ್ಕಣ ಕಣಕ್ಕ ಜಕ ಜಕ್ಕಣ ಕಣಕ್ಕ ಜಕ ಜಕ್ಕಣ ಕಣಕ್ಕ ಜಕ ಜಕ್ಕಣ ಕಣ್ಣ ಜಕ್ಕಣ ಕಣಕ್ಕ ಜಕ ಜಕ್ಕಣ ಕಣಕ್ಕ ಜಕ ಜಕ್ಕಣ ಕಣಕ್ಕ ಜಕ ಜಕ್ಕಣ ಕಣ್ಣ ಜಕ್ಕಣ ಕಣಕ್ಕ ಜಕ ಜಕ್ಕಣ ಕಣಕ್ಕ ಜಕ ಜಕ್ಕಣ ಕಣಕ್ಕ ಜಕ ಜಕ್ಕಣ ಜಕ್ಕಣ ಕಣಕ್ಕ ಜಕ ಜಕ್ಕಣ ಕಣಕ್ಕ ಜಕ ಈ ಹಾಡಿನ ಭಾವಾರ್ಥ ಏನೆಂದರೆ ಜೀವನ ಎಂಬುದು ಸುಖದ ಸುಪ್ಪತ್ತಿಗೆಯಲ್ಲ ಜೀವನದಲ್ಲಿ ಕಷ್ಟ ಸುಖ ಸಿಹಿ ಕಹಿ ಸಮವಾಗಿರುತ್ತದೆ ಜೀವನ ಎಂಬುದು ಬೇವು ಬೆಲ್ಲ ಇದ್ದ ರೀತಿ ಎಂದು ನಮ್ಮ ಹಿರಿಯರು ಹೇಳಿದ್ದಾರೆ ಈ ಬೇವು ಕಹಿ ಕಷ್ಟಗಳು ದೇವರ ದಯೆ ಇದ್ದರೆ ಇಲ್ಲಿ ಮಲ್ಲಯ್ಯನ ಹೆಸರನ್ನು ಉಲ್ಲೇಖಿಸಲಾಗಿದೆ ಅಂದರೆ ಅವರ ಮನೆ ದೇವರಾಗಿರ್ಬೋದು ಅಥವಾ ಹಟ್ಟಿಯ ದೇವರಾಗಿರ್ಬೋದು ಆ ದೇವರ ದಯೆ ಇದ್ದರೆ ಎಲ್ಲವೂ ಸಲೀಸಾಗಿ ಜೀವನ ನಿರಂತರವಾಗಿ ಸಾಗುತ್ತದೆ ಎಂದು ಜನಪದರು ನಂಬಿರುತ್ತಾರೆ ಇಲ್ಲಿ ಹಲವಾರು ಹೆಸರುಗಳಿಂದ ದೇವರನ್ನು ಕರೆದು ಅವರುಗಳ ಮಹಿಮೆಯನ್ನು ತಿಳಿಸಿರುತ್ತಾರೆ ಇಲ್ಲಿ ಹನುಮಪ್ಪ ಸ್ವಾಮಿ

0: ಬೆಳಗ್ಗೆ ಬಾಚಾಮುಂಡಿ ಇಲ್ಲಿ ಜಾತ್ರೆ ನಡೆಯುತ್ತಿದೆ. ಚಾಮುಂಡಿ ಬರುವಾಗ ಕಾಲಿನ ಗೆಜ್ಜೆ ಘಳಿರೆಂದು ಶಬ್ದ ಮಾಡುತ್ತಾ ಮುತ್ತಿನ ಖಡ್ಗ ಹಿಡಿದುಕೊಂಡು ಅದರ ಶಬ್ದ ಖಣಿಲೆಂದು ಮೈಗೆ ಪೂಸಿರುವ ಗಂಧವು ಘಮ್ಮೆಂದು ಬಂದ ಹಾದಿಗೆ ಒಂದು ಸಿರಿ ಕಳೆ ಬಂತು ಎಂದು ವರ್ಣಿಸುತ್ತಾರೆ. ಈ ರೀತಿ ಹಳ್ಳಿಯ ಜನರು ದೇವರು ಉತ್ಸವ ಮತ್ತು ಜಾತ್ರೆಗಳನ್ನು ಬಣ್ಣಿಸುತ್ತಿದ್ದರು.
1: ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜಾನಪದ ಗೀತೆಗಳನ್ನ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಬೆಂಗಳೂರಿನವರೇ ಆದಂತಹ ಶ್ರೀಮತಿ ಕಮಲಮ್ಮ ಅವರು ಭಾಗವಹಿಸುವ ಮೂಲಕ ಜಾನಪದ ಗೀತೆಗಳ ಅರ್ಥ ವಿವರಣೆ ಹಾಗೆ ಜಾನಪದ ಗೀತೆಗಳನ್ನ ಹಾಡಿದ್ರು. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಜಾನಪದ ಕಲೆ ಕಲಾವಿದರೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ?
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
1: ಏನಾರು
0: ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಹಲೋ ಸಿಸ್ಟರ್ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಕೇಳೋಣ. ಮೊದಲ ರಾತ್ರಿ ಮುತ್ತು ಎನ್ನುವಂತ ಒಂದು ಸುಂದರವಾದಂತಹ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗೀತ ಕಟ್ಟಿ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ RN ಜಯಗೋಪಾಲ್ ಬರೆದಿರುವಂತಹ ಒಂದು ಗೀತೆಯನ್ನ ಇದೀಗ ಪ್ರಸಾರ ಮಾಡ್ತಾ ಇದ್ದೀವಿ. ಕೋಟಿ ಅವರ ಒಂದು ಸಂಗೀತ ನಿರ್ದೇಶನ, ಇದು ಶಶಿಕುಮಾರ್ ಹಾಗೂ ಮಾಲಾಶ್ರೀ ಅವರ ಒಂದು ಜೋಡಿಯ ಚಿತ್ರ. ಇದು 1995 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಪ್ರೀತಿ ಅಶ್ವತ್ರ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇದೀಗ ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕನ್ನಡ ಚಿತ್ರರಂಗದ ಒಂದು ಸೂಪರ್ ಸೀನನ್ನು ಇದೀಗ ನಮ್ಮ ವಾಹಿನಿಯಲ್ಲಿ ನಿಮಗಾಗಿ ಪ್ರಸಾರ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಈ ಒಂದು ಸೀನನ್ನು ಕೇಳಿ ಆನಂದಿಸಿ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಮಧುರವಾದಂಥ ಸೀನನ್ನ ಕೇಳಿ ಆನಂದಿಸೋಣ.
1: ಸಿಗರೇಟ್ ಕೊಡ್ಲಾ?
2: ಎಷ್ಟು?
1: ಒಂದು.
2: ಫಿಲ್ಟರ್ ಫಿಲ್ಟರ್ ಇಲ್ದಿರೋದು?
1: ಫಿಲ್ಟರ್
2: ಯಾವ ಬ್ರ್ಯಾಂಡ್?
1: ಐಟಿಸಿ.
2: ಕಿಂಗ್ ಆಫ್ ಸ್ಮಾಲ್
1: ಕಿಂಗ್ ಕೊಡ್ಲಾ?
2: ಕ್ಯಾಶ್ ಕ್ರೆಡಿಟ್?
1: ಕ್ರೆಡಿಟ್
2: ಕೊಡಲ್ಲ.
1: ಫೋನ್ ನಿನ್ ಮೊಕ್ಕೆ. ಆಫ್ಟರ್ ಆಲ್, ಒಂದ್ ಸಿಗರೇಟ್ ಗೆ ಇಷ್ಟೆಲ್ಲ ಬಿಲ್ಡಪ್ ಕೊಟ್ಬಿಟ್ಟು ನನ್ನ ಎನರ್ಜಿ ಎಲ್ಲ ವೇಸ್ಟ್ ಮಾಡ್ಬಿಟ್ಟು ಈಗ ಸಿಗರೇಟೇ ಕೊಡಕ್ಕಿಲ್ಲ ಅಂತೀಯಲ್ಲ.
2: ಏಯ್,
1: ಏನ್ ತಿಳ್ಕೊಂಡಿದ್ಯಾ? ಈ ಮಾತ ಮೊದ್ಲೇ ಹೇಳ್ಬೇಕಾಗಿತ್ತು.
2: ನಿಮ್ ಮೊದ್ಲೇ ಕೇಳ್ಬೇಕಾಗಿತ್ತು.
1: ಏಯ್, ನಾನ್ ಯಾರು ಗೊತ್ತಾ?
2: ಗೊತ್ ಬಿಡಯ್ಯ, ದೊಡ್ಡ ಮನುಷ್ಯನ ಮನೆಗೆ ಅವ್ರ ಮರ್ಯಾದೆ ಬಂದು ಸೇರ್ಕೊಂಡ್ರು ಚಿಲ್ರೆ ಮನ್ಸ.
1: ನನ್ನೇ ಚಿಲ್ರೆ ಅಂತ್ಯಾ? ಏಯ್, ನಾನ್ ಮನ್ಸ್ ಮಾಡಿದ್ರೆ ನಿನ್ನ ನಿನ್ನ ಅಂಗಡಿನ ಎತ್ತೂರಿಂದ ಎತ್ತಂಗಡಿ ಮಾಡಿಸ್ಬಿಡ್ತೀನಿ.
2: ನಾನ್ ಮನ್ಸ್ ಮಾಡಿದ್ರೆ ನಿನ್ ಕಂತ್ರಿ ಬುದ್ಧಿನೆಲ್ಲ ಒಡೆಯರ್ ಹೇಳ್ಬಿಟ್ಟು ಒದ್ ಹೊರಗಡೆ ಹಾಕಿಸ್ಬಿಡ್ತೀನಿ.
1: ನನ್ ಗುಡಿ ಕೇಳ್ತಾವನಲ್ಲಪ್ಪ.
2: ಏನಣ?
1: ಉಣಿಸಲ್ ಉಳಿತಾರ, ಮೆಣಸಲ್ಲಿ ಕಾರು ತರ ಸೇರ್ಕೊಂಡ್ರು, ನಮ್ ನಮ್ಮಲ್ಲಿ ಯಾಕಣ ತಕರಾರು?
3: ಅಣ್ಣ, ಒಂದೇ ಒಂದ್ ಸಿಗರೇಟ್ ಕೊಟ್ಬಿಡೋಣ.
2: ಇಲ್ಲಣ್ಣ, ಹಳೆ ಬಾಕಿ ತೀರ್ಸು, ಹೊಸ ಸಾಲ ಏರ್ಸು.
1: ಅಷ್ಟೇ ಅಂತೀಯಾ?
2: ಅಷ್ಟೇ.
3: ಅಣ್ಣ, ಒಂದೇ ಒಂದ್ ಬಿಡಿನಾರು ಕೊಡೋಣ.
2: ಇಲ್ಲಣ್ಣ, ಒಂದ್ ತುಂಡು ಬಿಡಿನು ಕೊಡಲ್ಲ.
1: ಆಯ್ತು ಬಿಡೋಣ, ಆಯ್ತು ಬಿಡೋಣ. ನಂದು ಒಂದ್ ಜನ್ಮ, ಹೇಳ್ಕೊಳಕ್ಕೆ ಹತ್ತೂರು ಒಡೆಯನ ಅಳಿಯ, ಒಂದು ಬಿಡಕ್ಕೆ ಕೌಡೆ ಕಾಸಿಲ್ಲ ಜೇಬ್ನಾಗೆ.
2: ಚಿಲ್ರೆ ತಂದು.
4: ಅಯ್ಯ, ಒಳಗ್ ನೀರೇ ಬರ್ತಾ ಇಲ್ಲ, ಯಾಕೋ ಟೈಮೇ ಸದ್ದಾಕಿಲ್ಲ.
1: ಈ ಊರಲ್ಲಿ ದುಡ್ಡು ಕಾಸು ಇಲ್ಲ, ಪುಕ್ಕಡೆ ಸಿಗೋದು ಒಂದೇ. ನಮಸ್ಕಾರ.
4: ಹಲೋ, ಇದೆಲ್ಲ ಸುಟ್ಟುಗಳು ಒಂದೇ ಹೋಗ್ತಾ ಇದೀಯಾ? 500 ರೂಪಾಯಿ ಚಿಲ್ಲರೆ ಇಟ್ಟಿದ್ಯಾ? 500 ರೂಪಾಯಿ ಚಿಲ್ಲರೆ ಆಯ್ತಾ ಅಂದೆ.
1: ಏನೊಂದೆ ಏನೊಂದೆ ನೀನು? ಹತ್ತೂರು ಒಡೆಯನ್ ಹೊಳಿಯ, ನನ್ನ ಹತ್ರ 500 ರೂಪಾಯಿ ಚಿಲ್ಲರೆ ಇದೆಯಾ ಅಂತ ಕೇಳ್ತೀಯ ನೀನು? ಅದ್ರ ನೋಡು, 500 ರೂಪಾಯಿಗೇನು, 500,000 ಬೇಕಾದ್ರೂ ಚಿಲ್ಲರೆ ಕೊಡ್ತೀನಿ ತತ್ತ ಇಲ್ಲಿ.
4: ಅಲ್ಲ, 500,000 ರೂಪಾಯಿ ನೋಟ್ ಬಂದದ.
1: ನಿನ್ ಮಾಕೆ, 500,000 5 ಕೋಟಿದು ಬಂದದೆ. ಅದೆಲ್ಲ ನಿನ್ನಂತ ತೆಪ್ಪರ ನನ್ನ ಮಕ್ಕಳು ಗೊತ್ತಾಗಿಲ್ಲ ತತ್ತ ಇಲ್ಲಿ. ತಿಪ್ಪಣ್ಣಂಗಡಿ ಕೊಡ್ತೀನಿ ಕಂಬಾರೋ. ಏ ತಿಪ್ಪ, ಬಲ ಇಲ್ಲಿ.
2: ಮತ್ತೆ ನಾನು ನಿನ್ ರಗಳ
1: 500 ಚಿಲ್ಲರೆ ಕೊಡ್ಲಾ? ಕೊಡಲೆ. ಏನ್ ಮುಖ ನೋಡ್ತೀಯ ನೀನು? ಬಾಕಿ ಬಿಸಾಕ್ತೀನಿ, ಕೊಡಲೆ. ಎಡ್ಸ್ಕೊಳ್ಳ.
4: ಒಂದು, ಎರಡು, ಮೂರು, ನಾಲ್ಕು, ಐದು.
1: ಸರಿಯಾಗೈತಾ?
4: ಸರಿಯಾಗಿ.
1: ಅದನ್ನ 400 ವಾಪಸ್ ಕೊಡ್ಲ ಅವ್ಗೆ.
4: ಯಾಕೆ?
1: ಕೊಡಲೆ. ಸರಿ ಹೋಯ್ತಾ?
2: ಹ್ಞೂ ಅಣ್ಣ, ಸರಿ ಹೋಯ್ತಣ.
1: ಒಂದ್ ಪ್ಯಾಕ್ ಐ ಟಿ ಸಿ ಕಿಂಗ್ ಕೊಡು, ಫಿಲ್ಟ್ರು ಆರ್ಡ್ರಿ ಕೊಟ್ಬಿಡಿಯ. ಹಾ, ಬರೋಣ.
4: ಅಣ್ಣ, ದುಡ್ಡು.
1: ಯಾವ ದುಡ್ಡ?
4: 400.
1: ಯಾವ 400?
4: ನೀನ್ ಅವನ ಕೊಡಿಸ್ತಲ್ಲ. ಅಣ್ಣ
1: ಕೊಟ್ಟಲ್ಲೋ.
4: ಮತ್ ನಂಗೆ
1: ಐತಲ್ಲೋ.
4: ಅಣ್ಣ, 100 ಇದೆ, ಮಿಕ್ಕಿ 400
1: ನೀನೇ ಕೊಟ್ಟಲ್ಲೋ.
4: ಮತ್ ನಂಗೆ ಅಣ್ಣ.
1: ಏಯ್, ಯಾಕೋ ಹಿಂಗ್ ಕನ್ಫ್ಯೂಸ್ ಮಾಡ್ಕತ್ತೀಯ? ನೀನ್ ನನ್ಗೆ 500 ಕೊಟ್ಟೆ ತಾನೆ?
4: ಕೊಟ್ಟೆ.
1: ನಾನ್ ನಿನ್ಗೆ 500 ಕೊಡಿಸ್ತೇ ತಾನೆ?
4: ಕೊಡಿಸ್ತೆ.
1: ನೀನೇವ್ನು 400 ಕೊಟ್ಟೆ ತಾನೆ?
4: ಕೊಟ್ಟೆ.
1: 100 ಉಳ್ದತ್ ತಾನೆ?
4: ಹೌದು.
1: 100, 400 ಸರಿ ಹೋಯ್ತಲ್ಲೋ.
4: ಗಂಡ ಸರ್ ಹೋಯ್ತದೆ, ನಾನ್ ನಿನಗೆ ಚಿಲ್ಲರೆ ಕೊಡುತ್ತಂದ್ರೆ ಕೊಟ್ಟಿದ್ದು.
1: ಏಯ್, ಯಾಕ ಹಿಂಗ್ ಕನ್ಫ್ಯೂಸ್ ಮಾಡ್ಕತ್ತೆ? ಬಿಡನೆ, ಸರಿಯಾಗಿ ಕೇಳ್ಕೋ. ಸರಿಯಾಗಿ ಹೇಳ್ತೀನಿ, ನಾನ್ ನಿನ್ಗೆ 500 ಕೊಡ್ತೇ ತಾನೆ? ನೀನ್ ಅವ್ನು 400 ಕೊಟ್ಟೆ ತಾನೆ? ನಿಂಗ್ 100 ಉಳಿತು ತಾನೆ? 100, 400 ಸರಿ ಹೋಯ್ತಲ್ಲೋ ಲೆಕ್ಕ. ಸಮಸ್ಯೆ ಮಾಡ್ತೇನೆ ನನ್ ಮಗನೇ, ನಿನ್ ತಲೆ ಗೊಬ್ಬರ ಅದ ಅಂತ ನನ್ ತಲೆ ಗೊಬ್ಬರ ಹಾಕಕ್ ನೋಡ್ತಾ ಇದ್ದೀನಿ ನೀನು? ನಾನು ಬುದ್ಧಿವಂತ ಬೇಜಾನ್ ಕೆಲಸ ಅದೆ, ನೀನ್ ಯಾವಂತ ಕೊಟ್ಟು ಅವನ ಹತ್ರನೇ ಕಿತ್ಕೊಂಡ್ ನನ್ ಮಗನೇ ಹೋಗ ಬಡೇತದೆ. ಲೆಕ್ಕ ಹಾಕಕ್ ಬರಕಿಲ್ಲ, ಬಡ್ಡೆ ತವ ಇಲ್ಲಿ ಬಂದು ಹೋಗ. ನನ್ನ
4: ಯಾವ್ದು?
2: 500 ರೂಪಾಯಿ ಚಿಲ್ಲರೆ ಕೊಟ್ಟೆ ತಾನೆ?
4: ಹೌದು.
2: ಅವನ್ 500 ರೂಪಾಯಿ ನಿಂಗ್ ಕೊಟ್ಟ ತಾನೆ?
4: ಆದ್ರೆ ನಾನ್ ನಿನ್ 400 ರೂಪಾಯಿ ಕೊಡ್ಲಿಲ್ವಾ?
2: ಕೊಡು ಅಂತ ಹೇಳಿದ ಅವನ್ ತಾನೆ?
4: ಹೌದು.
2: ಮತ್ತೆ ಅವನ್ ಹೋಗಿ ಕೇಳ್ಬೇಕು ನೀನು.
4: ಹೌದಲ್ವಾ? ಏ, ಇಲ್ಲ ಇಲ್ಲ, ನಾನೇನ ಕೈಯಾರ 400 ರೂಪಾಯಿ ನೀವು ಕೊಟ್ಟಿದ್ ವಾಪಸ್ ಕೊಡು. ಕೊಡಲ್ಲ ಅಂದ್ರೆ ಚೆನ್ನಾಗಿರಲ್ಲ ನೋಡು.
2: ಕೊಡಕ್ಕಿಲ್ಲ ಅಂದ್ರೆ ಏನ್ ಮಾಡ್ತೀಯ?
4: ಮಾಡ್ತೀರಾ?
2: ಏನ್ ಮಾಡ್ತೀಯ?
4: ಏನ್ ಮಾಡ್ತೀರಾಯ್ಯಪ್ಪ, ಕೈಯಲ್ಲಿ ದುಡ್ಡು ಕೊಟ್ಟು ಒದೆ ತಿನ್ನಬೇಕಾಯ್ತಲ್ಲಪ್ಪ. ಪರಮಾತ್ಮ ಶಿವ, ಕೈಲಾಗಿದ್ದವ್ರಿಗೆ ನೀನೇ ಪರಮಾತ್ಮ. ಒಟ್ಟಲ್ಲಿ ಸದ್ದಾಗಿಲ್ಲ.
0: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಪೋಷಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಬಾಲಮುರುಗನ್ ಅವರಿಂದ ಒಂದು ನಾದಸ್ವರ ವಾದನದಲ್ಲಿ ಒಂದು ಸುಂದರವಾದಂತಹ ಭಕ್ತಿಗೀತೆಯನ್ನ ಕೇಳೋಣ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಬುಲೆಟ್ ಪ್ರಕಾಶ್ ಅವರ ಒಂದು ಕಾಮಿಡಿ ದೃಶ್ಯವನ್ನ ಇದೀಗ ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಈ ಒಂದು ಕಾಮಿಡಿ ದೃಶ್ಯವನ್ನ ಕೇಳಿ ಆನಂದಿಸಿ. ಹಾಗೆ ಆತ್ಮೀಯ ಶ್ರೋತೃ ಬಾಂಧವರೇ, ಮೊಬೈಲ್ ಆಪ್ನಲ್ಲಿ ಕೂಡ ನಮ್ಮ ಒಂದು ವಾಹಿನಿಯ ಪ್ರತಿ ಒಂದು ಕಾರ್ಯಕ್ರಮಗಳನ್ನು ಆಲಿಸಬಹುದು ಅಂತ ಹೇಳ್ತಾ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ ಈ ಒಂದು ಮಧುರವಾದಂತ ಕಾಮಿಡಿ ದೃಶ್ಯವನ್ನ.
6: ಇದು ಕಮ್ಟಿ ಬಿಟ ಅಂಗಡಿ, ಇದು ಪಾನಿಪುರಿ, ಇದು ಗೋಬಿ ಮೈಸೂರು.
7: ಏನ್ ಬಾಸ್ ಅದು?
6: ಅದು ಮೊನ್ನೆ ಅಮೆರಿಕದವ್ರು ಲಾಡೆನ್ನ ಎನ್ಕೌಂಟರ್ ಮಾಡಿದ್ರಲ್ಲ, ಅದು ಸೀಕ್ರೆಟ್ ಆಗಿ ಸಿಡಿ ಬಂದೈತೆ, ಅದನ್ನ ಇಟ್ಕೊಂಡಿದೀನಿ. ಹೌದು, ಇದೇನಿದೆ
7: ಬಾಸ್? ಇದು ಈ ತಿಂಗಳ ಇನ್ಕಮಿಂಗ್ ಫೈಲು, ಒಂದ್ಸರಿ ಚೆಕ್ ಮಾಡಿ. ಸುಮ್ನೆ ನಮ್ಮ ನಿಮ್ಮಲ್ಲಿ ಗಲಾಟೆ ಬೇಡ,
6: ಇದು ತುಂಬಾ ಇಂಪಾರ್ಟೆಂಟ್.
7: ಹೌದು.
6: ಬೋಂಡ್ ಅಂಗಡಿ ಬಂತೇನಾ?
7: ಬಂದಿದೆ ಬಾಸ್.
6: ಸೈಕಲ್ ಪಂಚರ್ ಅಂಗಡಿ
7: ಬಂದಿದೆ ಬಾಸ್.
6: ತರಕಾರಿ ಅಂಗಡಿ
7: ಬಂದಿದೆ ಬಾಸ್.
6: ಏರ್ ಕಟಿಂಗ್
7: ಬಂದಿಲ್ಲ ಬಾಸ್.
6: ಬಂದಿಲ್ವಾ? ಹೋದ್ರೋಗ್ಲಿ ಬಿಡು, ನನ್ನ ಹೆಂಡತಿ ಬೈಕ್ ಕಟಿಂಗ್ ಮಾಡಿಸ್ಕೊಬೇಕು ಅಂತ ತುಂಬಾ ಆಸೆ ಪಡ್ತಾವಳೆ, ಕಳ್ಸಿಕೊಡ್ತೀನಿ. ಆ ನೆಕ್ಸ್ಟ್
7: ಪಾರ್ಲರ್ಗೆ ನಿಮ್ಮ ಹೆಂಡತಿನ ಕಳಿಸ್ತಾ
6: ಇದೀರಾ?
7: ನೋಡು,
6: ನಿಮ್ಮಿಷ್ಟ. ಹೂ ಮಾರೋಳ್ದು
7: ಬಂತು ಬಾಸ್.
6: ಬಟ್ಟೆ ಅಂಗಡಿ
7: ಬಂದಿದೆ.

0: ಕೊಟ್ಟಿರೋಣ.
1: ಹಂಗ ಸರಿ.
0: ಯಾವ ಕಮೇಶ, ಈ ಅನುಮಾನದ ಹೋಟ್ಲಲ್ಲಿ ಬಿರಿಯಾನಿ ಚೆನ್ನಾಗಿರುತ್ತೆ ಅಲ್ವಾ?
1: ಚೆನ್ನಾಗಿರುತ್ತೆ.
0: ಬಾರೋ.
1: ಬಂದಿರಿ ಬಾಸ್.
2: ನಮಸ್ಕಾರ ಸರ್. ಪೊಲೀಸರು ಬಂದ್ರು, ಎರಡು ಬಿರಿಯಾನಿ ಕೊಡು.
3: ಗೊತ್ತಾಯ್ತು,
2: ನಿಮ್ಮ ಹತ್ರ ಕಾಸ ಸರ್? ಯಾವಾಗ ಸರ್ ನೀವು ಕಾಸು
0: ಕೊಟ್ಟಿದ್ದೀರಾ?
1: ಒಂದ್ ನಿಮಿಷ ಇರಿ ಬಾಸ್. ನಾವೀಗ ಚಿಲ್ಲರೆ ಅಲ್ಲ, ಬಂದಾಗ ಚೇಂಜ್ ಆಗಿದೀವಿ.
0: ನಾನ್ ಬಿಂದಾಸು, ಅವ್ನು ಬಂದಾಸು.
1: ಎಷ್ಟು ಕಾಸು?
2: ಆಕ್ಚುಲಿ 50 ರೂಪಾಯಿ. ನೀವೊಂದ್ 20 ರೂಪಾಯಿ ಕಮ್ಮಿ ಕೊಡಿ ಸರ್.
1: ನೋಡಪ್ಪ, ನೀನೇನ್ ಕಡಿಮೆ ಮಾಡ್ಬೇಡ. 50 ರೂಪಾಯಿ ಆದ್ರೂ ಸರಿ, ಒಳ್ಳೆ ಬಿರಿಯಾನಿ ಕೊಡ ಅಷ್ಟೇ.
2: ಏಯ್ ಸಾರ್ಗೆ, 50 ರೂಪಾಯಿದೆ ಬಿರಿಯಾನಿ ಕೊಡ.
3: ಸರಿ ಅಣ್ಣ.
0: ಏನ ಕಕ್ಕ, ಎರಡ್ ತರ ಬಿರಿಯಾನಿನಾ?
2: ಹೌದು ಸರ್, ಪೊಲೀಸ್ನವ್ರಿಗೆ ಈ ಸಾಲ ಕೇಳೋರ್ಗೆ ಬೇರೆ ಬಿರಿಯಾನಿ ಇದೆ. ನೀವ್ ಹೋಗಿ ಸರ್.
1: ಮಟನ್ ರೇಟ್ 350 ಆಗೈತೆ, 50 ಕೊಡ್ತಾನ ಬಾಸ್. ಅವನ ಯಾಕೋ 50-20 ಅಂತ ಅವನೇ. ಯಾವ್ದಕ್ಕೊಂದ್ಸರಿ ಒಳಗಡೆ ನೋಡ್ಕೊಂಡ್ ಬಂದ್ಬಿಡ್ತೀನಿ.
0: ಹಿಂಗ್ ಬಂದ್ಬಿಟ್ಟ,
1: ನೀವೊಂದ್ಸರಿ ಅವ್ ನೋಡ್ಕೊಂಡ್ ಬನ್ನಿ.
0: ತುಂಬಾ ನೋಡ್ಬೇಡಿ, ಲವ್ ಆಗ್ತದೆ.
1: ಏನ್ ಬಾಸ್, ಹೋಗುವಾಗ ಅಣ್ಣ ಬಾಂಡ್ ತರ ಹೋದ್ರಿ, ಬರೋವಾಗ ಕಸ್ತೂರಿ ನಿವಾಸ ಗೆಟಪ್ ಅಲ್ಲಿ ಬತ್ತಾ ಇದೀರಾ?
0: ಒಳಗ್ ದೊಡ್ಡ ಕಾಮನ ಬಿಲ್ಲ ನಡೀತಾ ಇತ್ತು ಕಣ. ಲವ್ ಕಾಮೇಶ, ಒಂದ್ ವಿಷಯ ಹೇಳ್ತೀನಿ.
1: ಹೇಳಿ ಬಾಸ್.
0: ಈ ವಿಷಯನ ಯಾವ್ದೇ ಕಾರಣಕ್ಕೂ ನನ್ನ ಹೆಂಡತಿ ಮಕ್ಕಳು ಹೇಳ್ಬೇಡ ಕಣ.
1: ಒಂದ್ ವಿಷಯ ಹೇಳ ಬಾಸ್.
0: ಹೇಳ.
1: ನಿಮಗ್ ಗೊತ್ತಿಲ್ದಂಗೆ ದಿನ ಬಿರಿಯಾನಿ ತಗೊಂಡೋಗ್ ಕೊಡ್ತಿದ್ದೆ ಬಾಸ್. ನನ್ನ ಹೆಂಡತಿ ಟೇಸ್ಟ್ ಟೇಸ್ಟ್ ಟೇಸ್ಟ್ ಟೇಸ್ಟ್ ಅಂತ ತಿಂದಿದ್ದು ತಿಂದಿದ್ದು.
0: ಅದು ಟೇಸ್ಟ್ ಎಲ್ಲ ಕಣ, ಟೂತ್ ಪೇಸ್ಟ್. ಭಾಗ್ಯ ಪೂಜೆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಇಲ್ಲಿಂದ ಉಂಟೋಗೋಣ.
1: ಹಿಂಗೆ ಮೇಂಟೈನ್ ಮಾಡೋಣ ಬಾಸ್. ಅದಕ್ಕೆ ನನ್ನ ಹೆಂಡತಿ ದಿನ ನಾಯಾಡ್ದಂಗ ಆಡ್ತಾಳೆ.
0: ಏಯ್ ಕಾಕ, ಪ್ರಾಣಿ ದಯಾ ಸಂಘದವ್ರಿಗೆ ನಾನೇ ಪರ್ಸನಲ್ ಆಗಿ ಫೋನ್ ಮಾಡಿ ನಿನ್ನ ಬೋನ್ ಅಲ್ಲಿ ಇಟ್ಕೊಂಡು ಹೋಗೋ ತರ ಮಾಡದೆ ಹೋದ್ರೆ ನನ್ನ ಹೆಸರು
1: ಹೋಟೆಲ್ ಅನುಮಾನ ಒಂದಾಗಲೇ ನನಗೆ ಅನುಮಾನ ಕಣೋ. ಗಜ್ಜಿನ
0: ಈ ಬಾರ್ಡರ್ ದಾಟಿದ್ರೆ ನೀನು ಕಾಕ ಕೈಯಲ್ಲಿ 20 ರುಪೀಸ್ ಬಿರಿಯಾನಿ ಆಗ್ಬಿಡ್ತೀನಿ. ಹುಷಾರ್ ಔಟ್.
4: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಪೋಷಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಜನುಮದ ಜೋಡಿ ಎನ್ನುವಂತ ಒಂದು ಚಿತ್ರದ ಗೀತೆಯನ್ನ ಕೇಳೋಣ. ಜನುಮದ ಜೋಡಿ ನೀನು ಎನ್ನುವಂತ ಒಂದು ಮಧುರವಾದಂತ ಗೀತೆ. ಇದು ಶಿವರಾಜ್ ಕುಮಾರ್ ಹಾಗೂ ಶಿಲ್ಪಾ ಅವರ ಒಂದು ಜೋಡಿಯ ಈ ಒಂದು ಅಮೋಘವಾದಂತ ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಶ್ರುತಿ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಅದುವೇ ಹಾಡೊಂದ ಹಾಡುವೆ ನಾನು ಎನ್ನುವಂತ ಒಂದು ಮಧುರವಾದಂತಹ ಗೀತೆಯನ್ನ ಕೆಜಿ ಯೇಸುದಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆರ್ ಎನ್ ಜಿ ಗೋಪಾಲ್ ಬರೆದಿರುವಂತಹ ಒಂದು ಗೀತೆ, ಎಸ್ ಎ ರಾಜ್ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಸುನಿಲ್, ಶ್ರುತಿ ಹಾಗೂ ಹೊನ್ನವಳ್ಳಿ ಕೃಷ್ಣ ಅವರ ಒಂದು ನಟನೆಯ ಅಮೋಘವಾದಂತಹ ಗೀತೆಯನ್ನ ಇದೀಗ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಹಿಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಭಾವಗೀತೆಯತ್ತ ಸಾಗೋಣ. ಅದುವೇ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಎನ್ನುವಂಥ ಒಂದು ಮಧುರವಾದಂಥ ಗೀತೆ. ಇದು ಸಿ ಅಶ್ವಥ್ ಅವರ ಒಂದು ಸಂಗೀತ ನಿರ್ದೇಶನ, ದಾರಾ ಬೇಂದ್ರೆ ಬರೆದಿರುವಂಥ ಒಂದು ಅಮೋಘವಾದಂಥ ಗೀತೆಯನ್ನು ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಹಾಗೆ ಆತ್ಮೀಯ ಕೇಳುಗರೆ, ಮೊಬೈಲ್ ಆ್ಯಪ್ನಲ್ಲಿ ಕೂಡ ನಮ್ಮ ಒಂದು ವಾಹಿನಿಯ ಪ್ರತಿ ಒಂದು ಕಾರ್ಯಕ್ರಮಗಳನ್ನು ಆಲಿಸಬಹುದು ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂಥ ಭಾವಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ತಾಯಿಯ ಹೊಣೆ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಮುಗಿಲ ಮಲ್ಲಿಗೆಯು ಗಗನದ ತಾರೆಯು ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ ರಾಜ್ಕುಮಾರ್ ಭಾರತಿ ಹಾಗೂ ಪಿ ಸುಶೀಲ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯ್ ಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನು ಕೇಳೋಣ. ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ ಇದು. ಅಶೋಕ್ ಚರಣ್ ರಾಜ್ ಸುಮಲತಾ ಅವರ ಒಂದು ಜೋಡಿಯ ಚಿತ್ರ ಇದು. 1985 ತೆರೆ ಕಂಡಿರುವಂತ ವರ್ಷದ ಈ ಒಂದು ಗೀತೆ ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅಮೃತ ವರ್ಷಿಣಿ ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಕಣ್ಣಿನ ನೋಟದಲ್ಲಿ ಎನ್ನುವಂಥ ಒಂದು ಮಧುರವಾದಂಥ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಒಂದು ಮಧುರವಾದಂಥ ಕಂಠ ಸಿರಿಯಲ್ಲಿ ಕೆ ಕಲ್ಯಾಣ್ ಬರೆದಿರುವಂಥ ಒಂದು ಗೀತೆಯನ್ನು ಇದೀಗ ಕೇಳೋಣ. ದೇವ ಅವರ ಒಂದು ಸಂಗೀತ ನಿರ್ದೇಶನ, ಇದು ರಮೇಶ್ ಅರವಿಂದ್ ಅವರ ಒಂದು ನಟನೆಯ ಚಿತ್ರ. 1997 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ, ಅದುವೇ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಡುಗಡೆ ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮುಕ್ತ ಧಾರಾವಾಹಿಯ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಮನಸ್ಸಿನ ಪುಟಗಳ ನಡುವೆ ಇರುವಂತಹ ಈ ಒಂದು ಸುಂದರವಾದಂತಹ ಗೀತೆ ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಶಿವನಾಗ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಮನ್ಮಥ ರತಿಯು ಎನ್ನುವಂತ ಒಂದು ಮಧುರವಾದಂತಹ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಹಾಗೂ KS ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆಯನ್ನ ಕೇಳೋಣ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅರ್ಜುನ್ ಸರ್ಜಾ ಹಾಗೂ ಮಾಲಾಶ್ರೀ ಅವರ ಒಂದು ಜೋಡಿಯ ಚಿತ್ರ. ಇದು 1992ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಹಿಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮದುವೆ ಆಗೋಣ ಬಾ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಮುತ್ತಿನ ಮುತ್ತಿನ ಮೈ ಕಂಪನ ಎನ್ನುವಂತಹ ಒಂದು ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಕೆ ಎಸ್ ಚಿತ್ರ ಅವರ ಒಂದು ಮಧುರವಾದಂತಹ ಕಂಠ ಸಿರಿಯಲ್ಲಿ ಕೆ ಕಲ್ಯಾಣ್ ಬರೆದಿರುವಂತಹ ಒಂದು ಗೀತೆಯನ್ನು ಕೇಳೋಣ. ಕೋಟಿ ಶ್ರೀಲೇಖ ಅವರ ಒಂದು ಸಂಗೀತ ನಿರ್ದೇಶನ, ಇದು ಶಿವರಾಜ್ ಕುಮಾರ್ ಹಾಗೂ ಲಯ ಅವರ ಒಂದು ನಟನೆ. ಇದು 2001 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಹೆಂಗಮ್ಮ ಮಲ್ಗೆ ಮಾರು?
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತಾ ನಿಮ್ತವ?
0: ಇದೇನೆ ಹೊಸ್ದಾಗ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು, ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಬನ್ನಿ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಅಯ್ಯೋ ಅಯ್ಯೋ ಅಜ್ಜೋ, ಕಂಡು ಬಂದು ಕಡೆ ಹೆಣ್ಣು ಬಂದು ಕಡೆ ಮದುವೆಯಾಗುವುದು ಯಾವ ಕಡೆ? ಅಯ್ಯೋ ಇವಳಿಂದಲೇ ತಡ, ಅಯ್ಯ ಬಿಡ ಬಿಡ ಬಿಡ.
1: ಏಯ್ ಹುಷ್ ಹುಷಾರ್ ಹಾಡ್ಬೇಡ,

ಜತೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಸೊಗಸಿನ ಕಾಲವಿದು. ಗೆಳೆಯದ ಜತೆಯಲ್ಲಿ ಕುಣಿ ಕುಣಿದು ಬೆಳೆಯುವ

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ. ಶರಾಬಿ ಎನ್ನುವಂತಹ ಒಂದು ಹಿಂದಿ ಚಿತ್ರದ ಗೀತೆ ಇದು. ಕಿಶೋರ್ ಕುಮಾರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಅಂಜಾನ್ ಅವರ ಒಂದು ರಚನೆ, ಬಪ್ಪಿ ಲಹರಿ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು ಅಮಿತಾಬ್ ಬಚ್ಚನ್ ಹಾಗೂ ಜಯಪ್ರದಾ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಜುಕ್ ಗಯಾ ಆಸ್ಮಾನ್ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಮೊಹಮ್ಮದ್ ರಫಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಶಂಕರ್ ಜೈ ಕಿಶನ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು 1968ರಲ್ಲಿ ತೆರೆ ಕಂಡಿರುವ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಅನಾಮಿಕ ಎನ್ನುವಂತಹ ಒಂದು ಹಿಂದಿ ಚಿತ್ರದ ಗೀತೆ. ಇದು 1973ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದು ಕಿಶೋರ್ ಕುಮಾರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಮಜ್ರು ಸುಲ್ತಾನ್ ಪುರಿ ಅವರ ಒಂದು ಅಮೋಘವಾದಂತಹ ರಚನೆ, ಆರ್ ಡಿ ಬರ್ಮನ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಸಂಜೀವ್ ಕುಮಾರ್ ಅವರ ಒಂದು ನಟನೆಯ ಚಿತ್ರದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
1: ದೋಸ್ತೋ ಅಭಿ ಆಪ್ಕೆ ಸಾಮ್ನೆ ಹಮಾರೇ ದೋಸ್ತ್ ಶ್ರೀ ದೇವೇಂದ್ರ ದತ್ ಅಪ್ನಾ ಗೀತ್ ಪೇಶ್ ಕರೆಂಗೇ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಧರ್ಮ ಕರ್ಮ ಎನ್ನುವಂತಹ ಒಂದು ಚಿತ್ರದ ಗೀತೆಯನ್ನ ಮುಖೇಶ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಮಜ್ರು ಸುಲ್ತಾನ್ಪುರಿ ಅವರ ಒಂದು ರಚನೆ, ಆರ್ ಡಿ ಬರ್ಮನ್ ಅವರ ಒಂದು ಸಂಗೀತ ನಿರ್ದೇಶನ, ಹಾಗೆ ಈ ಒಂದು ಚಿತ್ರ 1975 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ರಾಮ್ ಲಖನ್ ಚಿತ್ರದ ಒಂದು ಗೀತೆ, ಮನೋಹರ್ ಉದಾಸ್ ಹಾಗೂ ಅನುರಾಧ ಪದ್ವಾಳ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಆನಂದ್ ಬಕ್ಷಿ ಅವರ ಒಂದು ರಚನೆ, ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ದೋ ರಸ್ತೆ ಎನ್ನುವಂತ ಒಂದು ಚಿತ್ರದ ಗೀತೆ. ಇದು ಮೊಹಮ್ಮದ್ ರಫಿ ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ ಆನಂದ ಬಕ್ಷಿ ಅವರ ಒಂದು ರಚನೆ, ಲಕ್ಷ್ಮೀಕಾಂತ್ ಪ್ಯಾರೆಲಾಲ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಈ ಒಂದು ಚಿತ್ರ 1969 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ದೋ ರಸ್ತೆ ಎನ್ನುವಂತಹ ಒಂದು ಚಿತ್ರದ ಗೀತೆ. ಇದು ಮೊಹಮ್ಮದ್ ರಫಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಆನಂದ ಬಕ್ಷಿ ಅವರ ಒಂದು ರಚನೆ, ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಈ ಒಂದು ಚಿತ್ರ 1969ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
7: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದೆ ಸಾಗೋಣ. ಶೋಲೆ ಎನ್ನುವಂತಹ ಒಂದು ಚಿತ್ರದ ಗೀತೆ ಇದು. ಆರ್ ಡಿ ಬರ್ಮನ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆನಂದ್ ಬಕ್ಷಿ ಅವರ ಒಂದು ರಚನೆ, ಆರ್ ಡಿ ಬರ್ಮನ್ ಅವರ ಒಂದು ಸಂಗೀತ ನಿರ್ದೇಶನ. ಈ ಒಂದು ಚಿತ್ರ 1975 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ತುಮಾರಿ ಕಸಮ್ ಎನ್ನುವಂತಹ ಒಂದು ಚಿತ್ರದ ಗೀತೆ. ಇದು ಮುಖೇಶ್ ಹಾಗೂ ಆಶಾ ಭೋಸ್ಲೆ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆನಂದ್ ಬಕ್ಷಿ ಅವರ ಒಂದು ರಚನೆ, ರಾಜೇಶ್ ರೋಷನ್ ಅವರ ಒಂದು ಸಂಗೀತ ನಿರ್ದೇಶನ. ಈ ಒಂದು ಚಿತ್ರ 1978 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಜುದಾಯಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆನಂದ್ ಬಕ್ಷಿ ಅವರ ಒಂದು ರಚನೆ, ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ, ಇದು ಜಿತೇಂದ್ರ ಹಾಗೂ ರೇಖಾ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಏಕ್ ದೂಜೆ ಕೇಳಿ ಎನ್ನುವಂತಹ ಒಂದು ಚಿತ್ರದ ಗೀತೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಆನಂದ್ ಬಕ್ಷಿ ಅವರ ಒಂದು ರಚನೆ, ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಕಮಲ ಹಾಸನ್ ಹಾಗೂ ರತಿ ಅಗ್ನಿಹೋತ್ರಿ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.
5: ತೈ ಯಾ ತೈ ಕಿಟ್ಟ ತಕ್ಕ

ಜುಂಟರಿತ ಜಗದಲ್ಲಿ ದೈ ಘನ ಜನಕ ಕುಂದರಿ ತಪ್ಪುಂದರಿ ಕುಂದರಿ ಗೀತ ಚಕ ಜುಂಟರಿತ ಜಗದಲ್ಲಿ ದೈ ಘನ ಜನಕ ಕುಂದರಿ ತಪ್ಪುಂದರಿ ಕುಂದರಿ ಗೀತ ಚಕ ಜುಂಟರಿ ಜಗದಲ್ಲಿ ಘನ ಜನಕ ಕುಂದರಿ ತಾತಿ ಜಗತಿ ಕುಂದರಿ ಜುಂಟರಿ ಜಗದಲ್ಲಿ ಘನ ಜನಕ ಕುಂದರಿ ತಾತಿ ಜಗತಿ ಕುಂದರಿ ಜುಂಟರಿ ಜಗದಲ್ಲಿ ಘನ ಜನಕ ಕುಂದರಿ ತಾತಿ ಜಗತಿ ಕುಂದರಿ ಜಗತಿ ಕುಂದರಿ ಜಗತಿ

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆಶಿಕಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಕುಮಾರ್ ಸಾನು ಹಾಗೂ ಅನುರಾಧ ಪದ್ವಾಳ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ರಾಣಿ ಮಲ್ಲಿಕ್ ಅವರ ಒಂದು ಅಮೋಘವಾದಂತಹ ರಚನೆಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ ಬಿಟ್ಟಿದ್ರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
2: ಏನು ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಏಕ್ ದುಜೆ ಕೇಳಿ ಎನ್ನುವಂತ ಒಂದು ಚಿತ್ರದ ಗೀತೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆನಂದ್ ಬಕ್ಷಿ ಅವರ ಒಂದು ರಚನೆ, ಲಕ್ಷ್ಮೀಕಾಂತ್ ಪ್ಯಾರಲಾಲ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಕಮಲ ಹಾಸನ್ ಹಾಗೂ ರತಿ ಅಗ್ನಿಹೋತ್ರಿ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಡಾನ್ ಎನ್ನುವಂತ ಒಂದು ಚಿತ್ರದ ಗೀತೆ. ಇದು ಆಶಾ ಭೋಸ್ಲೆ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಇಂದಿವರ್ ಅವರ ಒಂದು ರಚನೆ, ಕಲ್ಯಾಣ್ಜಿ ಆನಂದ್ಜಿ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನ. ಇದು ಅಮಿತಾಭ್ ಬಚ್ಚನ್ ಹಾಗೂ ಜೀನಾ ತಮನ್ ಅವರ ಒಂದು ಜೋಡಿಯ ಚಿತ್ರ. ಇದು 1978 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ. ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
4: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
4: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
3: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹರಿಕಥೆಯನ್ನು ಕೇಳಲಿದ್ದೀರಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕೇಳಲಿದ್ದೀರಿ ಹರಿಕಥಾ ವಿದ್ವಾಂಸ ಶ್ರೀ ಗುರುರಾಜುಲು ನಾಯ್ಡು ಅವರ ಧ್ವನಿಯಲ್ಲಿ ಶ್ರೀಕೃಷ್ಣ ಅವತಾರ.
7: ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತಾಯ ಪಿತಾಯ ವಿದಸ್ತನಯಾಪಿ ಪೂಜ್ಯ ಸರ್ವಂ ಯದೇವ ನಿಯಮೇ ನವಧನ್ವಯಾನಾಂ. ಆದ್ಯಸ್ಸನ ಗುಡೇರ್ವಗುಡಾಪಿ ಶ್ರೀರಾಮ ತದಂಗರಿ ಪ್ರಣಮಾಮಿ ಯುಗಳಂ ನಮಾಮಿ. ಶ್ರೀಶೈಲೇಶ ದಯಾಭಾತ್ರಂ ವಿಭುಕ್ತ್ಯಾದಿಗುಣಾನ್ನವಂ ಯತೇಂದ್ರ ಪ್ರವಣಂ ವಂದೇ ರಮ್ಯಜಾ ಮಾದರ್ಮುನಿಂ.

ಕೀರ್ತನಾರಂಭ ಕಾಲದಲ್ಲಿ ಪರಮಾತ್ಮನು ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯಾಂ ಸಂಭವಾಮಿ ಯುಗೇ ಯುಗೇ ಎಂದು ಹೇಳಿದಂತೆ ಆಯಾ ಯುಗಗಳಲ್ಲಿಯೂ ಪರಮಾತ್ಮನು ಅವತರಿಸಿ ದುಷ್ಟ ಸಂಹಾರವನ್ನು ಮಾಡಿ ಸೃಷ್ಟಿಜನ ರಕ್ಷಣೆಯನ್ನು ಮಾಡುತ್ತಿದ್ದಾನೆ ಎಂದ ಮೇಲೆ ದ್ವಾಪರ ಯುಗದಲ್ಲಿ ಪರಮಾತ್ಮನು ತಾನವತರಿಸಿ ಬಾಲಲೀಲೆಗಳನ್ನಾಡುತ್ತಾ ಭಕ್ತರ ಹೃದಯ ನಿವಾಸನಾಗಿ ಅನಂತಾನಂತ ಅದ್ಭುತ ಲೀಲೆಗಳಿಂದ ಜಗತ್ತಿಗೆ ಜ್ಞಾನೋಪದೇಶವನ್ನು ಮಾಡಿದ ಶ್ರೀಕೃಷ್ಣನ ಅವತಾರದ ಮಹಿಮೆ ಕೃಷ್ಣಾವತಾರ. ಶ್ರೀಕೃಷ್ಣಾವತಾರದ ಚರಿತ್ರೆಯನ್ನು ಕೇಳಿ ಹೇಳಿ ನಾವು ಪರಮಾತ್ಮ ಕೃಪೆಗೆ ಪಾತ್ರರಾಗೋಣ. ಮೆರವ

ದ್ವಾಪರ ಯುಗದಲ್ಲಿ ಒಮ್ಮೆ ಭೂದೇವಿ ಬ್ರಹ್ಮಾಂಡದಲ್ಲಿ ಅಹಂಕಾರದಿಂದ ಪ್ರಮತ್ತರಾಗಿರತಕ್ಕಂಥ ದುರ್ಮಾರ್ಗಗಳನ್ನು ಹೊರಲಾರೆ ಎಂಬುದಾಗಿ ಹೇಳಿ ಬ್ರಹ್ಮದೇವನಲ್ಲಿ ಮೊರೆಯಿಟ್ಟಾಗ ಬ್ರಹ್ಮದೇವ ಭೂದೇವಿಯ ಮೊರೆಯನ್ನು ಕೇಳಿ ಹೇಳಿದನಂತೆ, ನಾವೆಲ್ಲರೂ ಜಗದೊಡೆಯನಾದ ಪರಮಾತ್ಮನಲ್ಲಿ ಹೋಗಿ ಮೊರೆಯಿಡೋಣ, ನಡೆಯಿರಿ ಎಂದು. ಎಲ್ಲರೂ ಏಕಕಾಲದಲ್ಲಿ ಬಂದು ಕ್ಷೀರ ಶರದಿ ಶಯನನಾದ ಶ್ರೀಮನ್ ನಾರಾಯಣನನ್ನು ಕುರಿತು ಪರಮಾತ್ಮ, ರಕ್ಕಸರಂತೆ ಮೆರೆಯಬಹುದಾದ ಪ್ರಮತ್ತರಾದ ಈ ಕ್ಷತ್ರಿಯರು ದುರ್ಮಾರ್ಗಿಗಳ ಹಾವಳಿಯಿಂದ ಧರೆ ಹಾಳಾಗುತ್ತಿದೆ, ಕಾಪಾಡು ಎಂದು ಬೇಡಿದಾಗ ಅಭಯ ನೀಡಿದನಂತೆ. ಅತಿ ಕ್ಷಿಪ್ರದಲ್ಲಿಯೇ ನಾನು ಅವತರಿಸಿ ಭೂಭಾರವನ್ನು ಇಳಿಸುತ್ತೇನೆ ಎಂಬುದಾಗಿ. ಆ ಪರಮಾತ್ಮನ ಅವತಾರದ ಕಾಲವನ್ನು ಸಕಲ ದೇವರುಗಳೆಲ್ಲರೂ ನಿರೀಕ್ಷಣೆಯನ್ನು ಮಾಡುತ್ತಿರುವಂತೆಯೇ ಇಲ್ಲಿ ಮಥುರಾನಗರದಲ್ಲಿ ಯಾದವ ಕುಲನಾಥನಾಗಿರ್ತಕ್ಕಂಥ ಉಗ್ರಸೇನ ಮಹಾರಾಜನ ಮಗನಾದ ಕಂಸ ದುರ್ಮಾರ್ಗಿಯಾಗಿ ತನ್ನ ತಂದೆಯನ್ನೇ ಸೆರೆಯಲ್ಲಿಟ್ಟು ತಾನೇ ಅಧಿಪನೆಂದೆನಿಸಿ ಸಾಧು ಸಂತ ಶರಣರೆನಿಸಿದ್ದವರೆನ್ನೆಲ್ಲರನ್ನೂ ಸದೆಬಡಿಯುತ್ತಾ ತಾನೇ ತಾನಾಗಿ ಮೆರೆಯುತ್ತಿದ್ದಾನೆ. ಆತನ ಅತಿ ಪ್ರೀತಿಯ ತಂಗಿಯಾಗಿರ್ತಕ್ಕಂಥ ದೇವಕಿಗೆ ವಸುದೇವನೆಂಬ ವರನ ನೋಡಿ ವಿವಾಹವನ್ನು ಮಾಡಿ ತಾನೇ ಅವರ ಮೆರವಣಿಗೆಯನ್ನು ಮಾಡಿಸಬೇಕು ಎಂಬುದಾಗಿ ರಥದಲ್ಲಿ ಕೂಡಿಸಿಕೊಂಡು ಬರುತ್ತಿದ್ದಾನೆ. ಇದ್ದಕ್ಕಿದ್ದ ಹಾಗೆ ಗಡ ಗಡ ಗಡ ಗಡ ಗಡ ಗಡ ಎಂದು ಸದ್ದಾಯಿತು. ಏನದು ಎಂದರೆ ಅಶರೀರವಾಣಿಯಾಗುತ್ತಿದೆಯಂತೆ. ಅಯ್ಯ, ಆ ವಸ

ಅಶರೀರವಾಣಿ ನುಡಿಯಿತಂತೆ. ಕಂಸಭೂಪಾಲ, ಏನು ಬಹು ಸಂತೋಷದಲ್ಲಿರುವೆ ಕೇಳು. ಯಾವ ತಂಗಿಯ ವಿವಾಹ ಮಹೋತ್ಸವದ ಸಂತೋಷದಲ್ಲಿ ನೀನಿರುವೆಯೋ, ಆಕೆಯಲ್ಲಿ ಹುಟ್ಟುವ ಅಷ್ಟಮಾಗರ್ಭ ಅಂದರೆ ಎಂಟನೆಯ ಮಗುವಿನಿಂದ ನಿನಗೆ ಮರಣ. ಯಾವ ತಂಗಿಯ ವಿವಾಹ ಮಹೋತ್ಸವಕ್ಕೆ ಸಂತೋಷ ಭರಿತನಾಗಿ ನಾನು ಉತ್ಸುಕನಾಗಿ ಹೊರಟಿರುವೆನೋ, ಅಂಥವಳ ಗರ್ಭದಲ್ಲಿ ಜನಿಸುವನಿಂದ ನನಗೆ ಮರಣ. ಅವಳಿದ್ದರಲ್ಲವೇ ಸಂತಾನ, ಅವಳೇ ಇಲ್ಲದಂತೆ ಮಾಡ್ತೇನೆ ಎಂಬುದಾಗಿ ಸೊಂಟದಿಂದ ಖಡ್ಗವನ್ನು ಹೀರಿದ ದೇವಕಿಯ ಮುಂದಲೆಯನ್ನು ಹಿಡಿದು

0: ಹಾಕಿದ. ಕೂಡಲೇ ವಸುದೇವ ಬಂದು ಕೈಗಳನ್ನು ಜೋಡಿಸಿದ. ಅಯ್ಯ ಮಹಾನುಭಾವ, ನನ್ನದೊಂದು ಪ್ರಾರ್ಥನೆಯನ್ನು ಕೇಳು. ಈ ಮಹಾನುಭಾವಳಾದ ದೇವಕಿ ನನ್ನನ್ನು ವಿವಾಹವಾಗಿದ್ದರಿಂದಲ್ಲವೇ ಇಂಥ ಸಂಕಟ. ಆದ್ದರಿಂದ ದಯಮಾಡಿ ನನ್ನನ್ನು ಸಂಹಾರ ಮಾಡಿಬಿಡು. ನಾನೇ ಇಲ್ಲದೆ ಹೋದರೆ ಸಂತಾನ ಪ್ರಾಪ್ತವಾಗುವುದಿಲ್ಲವಲ್ಲ. ಅದೂ ನಿಜವೇ, ನಿನ್ನ ಸಂಹಾರ ಮಾಡ್ತೇನೆ. ದೇವಕಿ ಪಾದ ಹಿಡಿದ್ಲು. ಅಣ್ಣ ಅಣ್ಣ, ನನ್ನನ್ನು ಮದುವೆಯಾದ ಮರುಕ್ಷಣದಲ್ಲಿಯೇ ನನ್ನ ಪತಿಗೆ ಮರಣ ಎಂದರೆ ನಾನು ಲೋಕದಲ್ಲಿ ಎಂಥ ನಿರ್ಭಾಗ್ಯಳಾಗ್ತೇನಣ್ಣ. ಅಣ್ಣ, ಪತಿಯನ್ನು ಕಳೆದುಕೊಂಡ ವಿಧವೆಯಾಗಿ ಈ ಜಗತ್ತಿನಲ್ಲಿ ಬಾಳುವುದಕ್ಕಿಂತಲೂ ಸಾಯುವುದೇ ಮೇಲಲ್ವೇನಣ್ಣ. ಅಣ್ಣ, ಅವರು ಸುಖವಾಗಿ ಎಲ್ಲಿಯಾದರೂ ಇರಲಿ, ನನ್ನನ್ನು ಕೊಂದು ಹಾಕಿಬಿಡಣ್ಣ. ಕಂಸ ಯೋಚನೆಯನ್ನು ಮಾಡುವಾಗ ವಸುದೇವ ಹೇಳಿದ, ಯಾ ಕಂಸಭೂಪಾಲ, ನಾನೊಂದು ಮಾತನ್ನು ಹೇಳಲಿ. ಇವಳ ಗರ್ಭದಲ್ಲಿ ಜನಿಸುವ ಮಕ್ಕಳಿಂದಲ್ಲವೇ ನಿನಗೆ ಮರಣ. ಆದ್ದರಿಂದ ನಾನು ನಿನಗೆ ವಚನವನ್ನು ಕೊಡ್ತೇನೆ. ನಮ್ಮಲ್ಲಿ ಮಕ್ಕಳು ಅವತಾರವಾದ ಕೂಡಲೇ ಅದನ್ನು ತಂದು ನಿನಗೆ ಒಪ್ಪಿಸಿಬಿಡ್ತೇನೆ. ಆ ಮಕ್ಕಳನ್ನು ಸಂಹಾರ ಮಾಡಿಬಿಟ್ರೆ ನಿನ್ನ ಶತ್ರು ಸಂಹಾರವಾಗುತ್ತಲ್ಲ. ಕಂಸ ಯೋಚನೆ ಮಾಡದ, ಅದು ನಿಜವೇ. ಹೋಗು ವಸುದೇವ, ನಿನ್ನ ಮಾತಿಗೆ ನಾನು ಅಭಿಮಾನದಿಂದ ಅವಕಾಶವನ್ನು ಕೊಟ್ಟಿದ್ದೇನೆ, ಹೋಗು. ವಸುದೇವ ಪತ್ನಿ ಸಹಿತನಾಗಿ ಹಿಂತಿರುಗಿ ಬಂದ. ಕಾಲ ಕಳೆಯುತ್ತಿದೆ. ಸ್ವಲ್ಪ ಕಾಲವಾಗುವುದರೊಳಗಾಗಿ ಗರ್ಭವತಿಯಾಗಿ ಒಂದು ಗಂಡು ಮಗುವನ್ನು ಪಡೆದಿದ್ದಾಳೆ ದೇವಕಿ. ಮಾತಿನಂತೆ ವಸುದೇವ ಆ ಮಗುವನ್ನು ತಂದು ಒಪ್ಪಿಸಿದರಂತೆ. ಒಪ್ಪಿಸಿದರೆ ಕಂಸಭೂಪಾಲನಿಗೆ ಸಂತೋಷವಾಗಿ ಹೋಯಿತು. ವಸುದೇವ ಮಾತಿನಂತೆ ನಡೆದವನಾದ್ದರಿಂದ ಎಂಟನೇ ಮಗುವಿನಿಂದ ತಾನೇ ನನಗೆ ಮರಣ. ಹೋಗು, ಈ ಮಕ್ಕಳನ್ನೆಲ್ಲ ಕಾಪಾಡ್ಕೊ ಹೋಗು. ಸಂತೋಷ ಭರಿತರಾಗೇನೋ ಬಂದ. ಆದರೆ ಮನಸ್ಸಿನಲ್ಲಿ ಅನುಮಾನ ವಸುದೇವರಿಗೆ, ಈ ದುರ್ಮಾರ್ಗಿಯ ಮನಸ್ಸು ಯಾವ ನಿಮಿಷದಲ್ಲಿ ಏನಾಗುತ್ತೋ ಏನಾಗುತ್ತೋ ಏನಾಗುತ್ತೋ ಎಂದು. ಕೊನೆಗೆ ಒಂದು ದಿನ ಬ್ರಹ್ಮ ಮಾನಸ ಪುತ್ರರಾದ ನಾರದ ಮಹರ್ಷಿಗಳು, ನಾರಾಯಣ, ಕಂಸ ಕೇಳಿದ, ಗುರುಗಳೇ, ನಾನು ನನ್ನ ತಂಗಿಯ ವಿವಾಹ ಮಹೋತ್ಸವದ ಸಂದರ್ಭದಲ್ಲಿ ಕೇಳಿದ ನುಡಿ ಎಂದರೆ ಅಶರೀರವಾಣಿ, ಈ ರೀತಿಯಾಗಿ ನುಡಿಯಿತಲ್ಲ, ಇದಕ್ಕೇನು ಹೇಳೋದು ಗುರುಗಳೇ? ಅಯ್ಯ, ಈಗೇನಾಗಿದೆ? ಈಗೊಂದು ಗಂಡು ಮಗುವಾಗಿದೆ, ನಾನು ಅದನ್ನ ಬದುಕಿಕೊಳ್ಳಲು ಅವಕಾಶ ಕೊಟ್ಟಿದ್ದೇನೆ. ನಾರದರ ಯೋಚನೆ ಮಾಡಿದ್ರು, ಭೂಭಾರ ಬೇಗಿಳಿಬೇಕಾದ್ರೆ ಇವನು ಪಾಪದ ಭಾರ ಹೆಚ್ಚಾಗಬೇಕು. ಇವನ ಪಾಪದ ಭಾರ ಹೆಚ್ಚಾಗದೆ ಭಕ್ತ ಜನರ ಮೊರೆಯು ಹರಿಗೆ ಕೇಳದೆ ಹರಿತಾನು ಬೇಗ ಬರುವುದಿಲ್ಲ ಎಂದು ತೀರ್ಮಾನಿಸಿ, ಕಂಸಭೂಪಾಲ, ದೇವತೆಗಳ ಲೆಕ್ಕ ನಿನಗೆ ಗೊತ್ತಾಗಲ್ಲ. ಅವರು ಯಾವ ರೀತಿಯಲ್ಲಿ ಲೆಕ್ಕ ಹಾಕೊಳ್ತಾರೋ ಏನೋ. ಈಗ ಒಂದು ಎರಡು ಮೂರು ನಾಲ್ಕು ಅಂತ ಹೇಳಿ ಕೊನೆ ಎಂಟಾದರೂ ಆಗಬಹುದು. ಎಂಟಿಂದ ಒಂದು ಎರಡು ಮೂರು ಲೆಕ್ಕ ಹಾಕಿದರೆ ಮೊದಲನೇದು ಎಂಟಾದರೂ ಆಗಬಹುದು.
1: ಹೌದು ಗುರುಗಳೇ, ದೇವತೆಗಳು ಏನು ಬೇಕಾದರೂ ಮೋಸ ಮಾಡಬಲ್ಲರು. ಹಾಗಾದರೆ ನನ್ನ ತಂಗಿಯಿಂದ ಇಷ್ಟೊಂದು ಅನರ್ಥವಿರುವುದಾದರೆ ನೋಡಿ ಈಗಲೇ ಎಂಬುದಾಗಿ ಪುನಃ ದೇವಕಿ ವಸುದೇವರನ್ನು ಹಿಡಿದು ತರಿಸಿದ. ಆ ಮಕ್ಕಳನ್ನೆಲ್ಲ ಹಿಡಿದು ಒಂದೊಂದಾಗಿ ಕೊಲ್ಲಲಾರಂಭಿಸಿದ. ಏನಾಗುತ್ತಿದೆ? ಒಂದು ಎರಡು ಮೂರು ನಾಲ್ಕು ತರದೊಳಗೆ

ಒಂದು ಎರಡು ಮೂರು ನಾಲ್ಕು ಐದು ಆರು ಮಕ್ಕಳನ್ನ ಹೀಗೆ ಕೊಲೆ ಮಾಡಿದನಂತೆ. ತಾಯಿ ತಂದೆಗಳ ಎದುರಿಗೆ ಸಂಹಾರ ಮಾಡುತ್ತಿದ್ದರೆ ಆ ಮಗುವಿನ ಸಂಹಾರವನ್ನು ನೋಡಿದ ದೇವಕಿ ಹಾಗೆಯೇ ಮೂರ್ಛಿತಳಾಗಿ ಬಿದ್ದು ಕಣ್ಣೀರನ್ನು ಸುರಿಸಿ, ಪರಮಾತ್ಮ ಮಕ್ಕಳಿಲ್ಲ ಎಂದು ವ್ರತ ನೇಮಗಳನ್ನು ಮಾಡುವರೆಷ್ಟೋ ಜನರಿದ್ದರೂ ನನಗೆ ಹೀಗಾಗುತ್ತಿದೆಯೇ ಎಂದು ಸಂಕಟ ಪಡುತ್ತಿದ್ದಾಳೆ. ಏಳನೇ ಗರ್ಭ ಧರಿಸಿದಾಗ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮ ಯೋಗಮಾಯಿಯನ್ನು ಕರೆದನಂತೆ. ಯೋಗಮಾಯಾ, ಇದು ಈ ದೇವಕಿ ಗರ್ಭದಲ್ಲಿರಬಹುದಾಗಿರ್ತಕ್ಕಂಥ ಈ ಮಹಾನುಭಾವ ಆದಿಶೇಷ ಅವತಾರಿಯಾದ್ದರಿಂದ ಈತನನ್ನು ಕೊಂಡೊಯ್ದು ನಂದಗೋಕುಲದಲ್ಲಿರುವ ವಸುದೇವನ ಪತ್ನಿಯಾಗಿರ್ತಕ್ಕಂಥ ರೋಹಿಣಿಯ ಗರ್ಭದಲ್ಲಿ ಇಟ್ಟು ಬಾ. ಏಳನೇ ಗರ್ಭವನ ಅಲ್ಲಿ ತೆಗೆದುಕೊಂಡು ಹೋಗಿ ಇಟ್ಟು ಅವತಾರವಾದದ್ದರಿಂದಲೇ ಆತನಿಗೆ ಸಂಕರ್ಷಣ ಎಂದಲೂ ಹೆಸರಾಯಿತಂತೆ. ಇಲ್ಲೇನು ತಿಳಿದರು ಎಂದರೆ ಏಳನೇ ಗರ್ಭ ಕರಗಿ ಹೋಯಿತು. ಮುಂದೆ ಪರಮಾತ್ಮ ಹೇಳಿದ, ಯೋಗಮಾಯ ನಾನು ಎಂಟನೇ ಗರ್ಭದಲ್ಲಿ ಅವತರಿಸುವ ಸಮಯಕ್ಕೆ ಸರಿಯಾಗಿ ನೀನು ಗೋಕುಲದಲ್ಲಿರುವ ನಂದಗೋಪನ ಹೆಂಡತಿಯಾದ ಯಶೋದೆಯ ಗರ್ಭದಲ್ಲಿ ಅವತರಿಸಬೇಕು. ಆಗಬಹುದು ಸ್ವಾಮಿ, ಎಂಟನೆಯ ಗರ್ಭವನ್ನು ಧರಿಸಿದ್ದಾಳೆ ದೇವಕಿ ದೇವಿ. ಮಾಸ ಒಂದು ಎರಡು ಮೂರ್ ನಾಲ್ಕು ತೆರದಿ ನವ ಮಾಸ ಕಳೆಯೇ. ಆ ತಾಯಿ ಅಳುತ್ತಾಳಂತೆ ಗಂಡನಲ್ಲಿ, ಏಕೆ ನನ್ನ ಈ ಜನ್ಮ? ಒಂದು ಮಗುವಾದರೂ ನನ್ನನ್ನು ಅಮ್ಮ ಎಂದ ಶಬ್ದವನ್ನು ಕೇಳಿದ್ದೇ ಇಲ್ಲ, ಲಾಲಿಸಲಿಲ್ಲ, ಪಾಲಿಸಲಿಲ್ಲ, ತೂಗಾಡಿ ಮಗುವನ್ನ ನಾನು ಮಲಗಿಸಲಿಲ್ಲ. ಮಕ್ಕಳನ್ನು ಹಡೆದ ಈ ತಾಯಿಯ ಜನ್ಮಕ್ಕೆ ದಿಕ್ಕ ಸ್ವಾಮಿ, ಹೀಗಾಯಿತೆ. ಇನ್ನು ಹುಟ್ಟಬಹುದಾದ ಈ ಮಗನೂ ಸಹ ಇವನೇ ಶತ್ರು ಎಂದು ತಿಳಿದು ನನ್ನಣ್ಣ ಉಳಿಸುವನೇ. ಆಗ ವಸುದೇವ ಹೇಳಿದ, ದೇವಿ ಏನಾಗಬೇಕು ಎಂದು ದೈವ ಸಂಕಲ್ಪವೋ ಅದಕ್ಕೆ ಯಾರು ಎದುರಲ್ಲ, ಶಾಂತಳಾಗು ಶಾಂತಳಾಗು ಎನ್ನುವಾಗ ಆ ದಿನ ಪ್ರಾಪ್ತವಾಗಿದೆ. ಭಗವಂತ ತಾನು ಅವತರಿಸುವ ಕಾಲ ಶ್ರಾವಣ ಮಾಸ, ರೋಹಿಣಿಯ ನಕ್ಷತ್ರ, ಅಷ್ಟಮಿ ಅರ್ಧರಾತ್ರಿಯ ಸಮಯ, ಮಳೆ ಭರ್ರನೆ ಸುರಿಯುತ್ತಿದೆಯಂತೆ. ಆ ಸಮಯದಲ್ಲಿ ಭಗವಂತ ತಾನು ಪ್ರತ್ಯಕ್ಷನಾಗಿದ್ದಾನೆ. ಶಂಕುಚಕ್ರ ಗದಾ ಪದ್ಮಗಳ ಪಿಡಿದು ದರ್ಶನವ ನೀಡಿ ಅಭಯವನು

ವಸುದೇವ ದೇವಕಿಯರೇ, ನಾನೀಗ ಶಿಶುರೂಪದಲ್ಲಿ ಅವತರಿಸಿದಾಗ ಕೂಡಲೇ ನನ್ನನ್ನು ಕೊಂಡೊಯ್ದು ನಂದ ಗೋಕುಲದಲ್ಲಿ ನಂದನ ಮನೆಯ ಆ ಯಶೋದೆಯ ಬಳಿಯಲ್ಲಿರುವ ಮಗುವಿನ ಬಳಿಯಲ್ಲಿಟ್ಟು ಆ ಮಗುವನ್ನು ತಂದಿರಿಸಿ ಮುಂದಿನ ಕಾರ್ಯಗಳನ್ನೆಲ್ಲ ಸುಗಮವಾಗಿ ನಡೆಯುತ್ತೆ. ಎದುರು ನೋಡುತ್ತಿದ್ದಂತೆ ಅವತರಿಸಿದನಂತೆ ಪರಮಾತ್ಮ, ಅವತರಿಸಿದ

ಅವತರಿಸಿದ್ದಾನೆ ಪರಮಾತ್ಮ ಶಿಶುರೂಪದಲ್ಲಿ. ಕಂಡೊಡನೆಯೇ ಆ ಮಗುವನ್ನ ನಮಸ್ಕರಿಸಬೇಕೆಂಬ ಭಾವ ಬಂದರೆ ಮಾಯ ಕವಚುವಂತೆ ಬಾಡಿದನಂತೆ ವಸುದೇವ ನೋಡಿದ. ಹಾಗಾದರೆ ಈಗ ನಾನು ಈ ಮಗುವನ್ನ ಹೇಗೆ ಎತ್ಕೊಂಡು ಹೋಗಲಿ, ಕೈಗಳಿಗೆ ಸಂಕೋಲೆಗಳಿದೆಯಲ್ಲ ಎಂದರೆ ಛಡ ಛಡೀರನ ಸಲ್ಲಾಯಿತು, ಸಂಕೋಲೆಗಳೆಲ್ಲ ಕಳಚಿ ಬಿದ್ದು ಹೋಯಿತು. ಆ ಮಗುವನ್ನು ಹೊತ್ತು ಹೋಗಲು ಸಣ್ಣದಾದ ಒಂದು ಬುಟ್ಟಿ ಬಂದಿದೆ. ಅದನ್ನು ಹೊತ್ತ ದೇವಕಿ ಕೇಳಿದ್ಲಂತೆ, ಸ್ವಾಮಿ ಹೊರಗಡೆ ಸೇವಕರಿದ್ದಾರಲ್ಲ, ಆ ಪರಮಾತ್ಮನೇ ಮಾರ್ಗ ತೋರ್ತಾನೆ ಅನ್ನುವಾಗ ಆ ಹೊರಗಡೆ ನಿಂತಿದ್ದ ಸೇವಕರಿಗೆಲ್ಲ ಗಾಢಾಂತ ನಿದ್ರೆ. ಹಾಗಾಗಿ ಸ್ವರಗಿ ಒಬ್ಬರ ಮೇಲೊಬ್ಬರು ಬಿದ್ದುಬಿಟ್ರು. ಬಾಗಿಲು ತನಗೆ ತಾನೇ ತೆರೆದಿದೆಯಂತೆ. ತಲೆಯ ಮೇಲೆ ಹೊತ್ತ ಈ ಮಹಾನುಭಾವನಾದ ವಸುದೇವ ಸೆರೆಮನೆಯಿಂದ ಹೊರಟ, ಸಮೀಪದಲ್ಲೇ ಇರುವ ನಂದ ಗೋಕುಲವನ್ನು ಸೇರಬೇಕು ಎಂದು. ಭರ್ರನೆ ಮಳೆ ಸುರಿಯುತ್ತಿದೆ. ಸುರಿಯುವ ಮಳೆಯನ್ನು ಕಂಡ ಏನು ಮಾಡಲಿ ನಾನು, ಏನಾದರೂ ಆಗಲಿ ಪರಮಾತ್ಮ ನಿನ್ನ ಚಿತ್ತ ಎಂದು ಹೊರಟರೆ ನೋಡಿದನಂತೆ ಆದಿಶೇಷ. ಅಯ್ಯಯ್ಯೋ, ಭೂಭಾರವನ್ನಿಳಿಸಲು ಅವತರಿಸಿರುವ ನನ್ನೊಡೆಯನಿಗೆ ಮಳೆಗೆಂದರೆ ಅರ್ಥವೇನು ಎಂದು ಹಿಂಬದಿಯಿಂದ ತನ್ನ ಹೆಡೆಯನ್ನು ಬಿಚ್ಚಿ ಆ ಪರಮಾತ್ಮನಿಗೆ ಕೊಡೆಯೋಪಾದೆಯಲ್ಲಿ ತಾನು ನೆರಳನ್ನು ನೀಡುತ್ತಿದ್ದಾನೆ ಮಳೆ ಬೀಳದಂತೆ. ತಲೆ ಮೇಲೆ ಹೊತ್ತ ಆ ಮಣಿಯ ಪ್ರಕಾಶ ಕತ್ತಲೆಲ್ಲ ಆವರಿಸಿರುವ ಎಡೆಯಲ್ಲಿ ಆದಿಶೇಷನ ಪಣೆಯೊಳಗೆ ಇರುವ ಆ ಪ್ರಕಾಶದಿಂದಲೇ ಮುಂದೆ ಮುಂದೆ ಸರಿದು ಹೋಗುತ್ತಿದ್ದಾನಂತೆ. ಸರಿಯುತ್ತಿದ್ದರೆ ಅಡ್ಡವಾಗಿದೆ ಯಮುನಾ ನದಿ. ಆ ಯಮುನಾ ನದಿ ಅಡ್ಡವಾದರೂ ಸಹ ಮಹಾನುಭಾವನಾದಂತ ವಸುದೇವ ಲೆಕ್ಕಿಸಲಿಲ್ಲ. ಪರಮಾತ್ಮನೇ ಇರುವಾಗ ನನಗಿದರೇನು ಭಯ ಎಂಬುದಾಗಿ ಮುಂದಕ್ಕೆ ಸಾಗಿದ. ಸಾಗುತ್ತಿದ್ದರೆ ಮೊಣಕಾಲವರೆಗೂ ಇದ್ದ ಆ ನದಿ ಬರುತ್ತ ಸಂಟದವರೆಗೂ ಬಂದಿದೆ. ಸಂಟದಿಂದ ಮೇಲ್ಭಾಗ ಕಂಠಕ್ಕೆ ಬಂದಿದೆ. ಇದನ್ನು ಅಂಜದೆ ಆ ಮಹಾನುಭಾವನಾದವನು ಮುಂದೆ ಸರಿಯುತ್ತಿದ್ದರೆ ಭರ್ರನ ಮೇಲೇರಿತಂತೆ. ಕಾರಣ ಅಲ್ಲಿ ಪರಮಾತ್ಮ ಬುಟ್ಟಿಯಲ್ಲೊಂದು ಎರಡು ಕಾಲು ಆ ನೇತಾಡುತ್ತಿತ್ತಲ್ಲ, ಆ ಕಾಲನ್ನ ಸೋಕಿ ಸರ್ರನ ಕೆಳಗಿಡದಳಂತೆ. ಕಾರಣ ಏನು ಅಂದರೆ

ಹರಿಯ ಪಾದಕ್ಕೆ ನಮಸ್ಕಾರವನ್ನು ಮಾಡಬೇಕು ಎಂಬ ದೃಷ್ಟಿಯಿಂದ ಮೇಲೇರಿ ಬಂದು ಪಾದಕ್ಕೆ ಸೋಕಿ ಸರ್ರನೆ ಕೆಳಗಿಳಿದು ಬಿಟ್ಟನು. ವಸುದೇವ ಹೊತ್ತು ತಂದ. ಎಲ್ಲರೂ ನಿದ್ರೆಯಲ್ಲಿರುವ ಸಮಯದಲ್ಲಿ ಗೋಕುಲವನ್ನು ಪ್ರವೇಶ ಮಾಡಿ ನಂದಗೋಪನ ಮನೆಗೆ ಬಂದು ಆ ನಂದಗೋಪನ ಮನೆಯಲ್ಲಿ ಯಶೋದೆಯ ಮಗ್ಗಲಲ್ಲಿ ಆಗತಾನೆ ಅವತರಿಸಿರುವ ಯೋಗಮಾಯ ಎಂಬ ಶಿಶುವನ್ನ ತಾನು ತಂದ ಕಂದನನ್ನಲ್ಲಿಟ್ಟು ಅಲ್ಲಿರುವ ಮಗುವನ್ನು ಹೊತ್ತು ಪರಮಾತ್ಮ ಇದೋ ನಿನ್ನಾಜ್ಞೆಯಂತೆ ಹೋಗುತ್ತಿದ್ದೇನೆ ಕಾಪಾಡು ಎಂಬುದಾಗಿ ಹಿಂತಿರುಗಿ ನೇರವಾಗಿ ಬರುತ್ತಿದ್ದಾನೆ. ಯಥಾವಿಧಿಯಾಗಿ ಬಂದು ಸೆರೆಮನೆಯನ್ನು ಸೇರಿದ ಕೂಡಲೇ ಮತ್ತೆ ಸಂಕೋಲೆಗಳು ಕೈಗೆ ಬಂದು ಸೇರಿವೆ. ಆ ಮಗು ಮಗ್ಗಲಲ್ಲಿ ಮಲಗಿದೆ, ಬಾಗಲು ತನಗೆ ತಾನೇ ಮುಚ್ಚಿಕೊಂಡಿದೆ. ಮಗು ಅಳಲಾರಂಭಿಸಿತು. ಕಿಠಾರನೆ ಮನೆಗಿದ್ದ ಸೇವಕರಲ್ಲಿ ದಡದಂತನೇ ಎದ್ದರು. ಓ ಅವತಾರವಾಯ್ತು, ಮಗು ಜನನವಾಯ್ತು. ಓಡಿ ಬಂದು ಕಂಸ ಭೂಪಾಲನಿಗೆ ಹೇಳಿದರಂತೆ. ಕಂಸ ಹೇಳಿದ ಫಲ, ಇಂದಿಗೆ ನನ್ನ ಶತ್ರು ಶೇಷ ನಾಶ ಮಾಡಿಬಿಡ್ತೇನೆ. ಯಾರೋ ಹುಟ್ಟಾನಂತೆ ನನ್ನನ್ನು ನಾಶ ಮಾಡ್ತಾನಂತೆ, ಈಗ ನೋಡ್ತೇನೆ ಎಂಬುದಾಗಿ ಖಡ್ಗವನ್ನು ಹಿಡಿದ. ಧಡ ಧಡ ಧಡ ಧಡ ಧಡ ಧಡನೆ ಬಂದನಂತೆ ಸೆರೆಮನೆಗೆ. ದೇವಕಿ ಕರಗಳನ್ನು ಜೋಡಿಸಿ ಬೇಡುತ್ತಿದ್ದಾಳೆ. ಅಣ್ಣ ಅಣ್ಣ, ಎಂಟನೆಯ ಗರ್ಭದಲ್ಲಿ ಅವತರಿಸುವವನಿಂದ ನಿನಗೆ ಮರಣ ಎಂದರು. ಆದರೆ ಇದು ಹೆಣ್ಣು ಕಣ, ಇದು ಒಂದಾದರೂ ನನಗೆ ಉಳಿಸಿಕೊಡು. ಇದು ನಿನ್ನ ಪಾದಗಳನ್ನು ಬಿಡಿದು ಬೇಡ್ತೇನೆ ಎಂದರೆ ನಿಷ್ಕರುಣಿಯಾದಂತ ಕಂಸನು ಪಾದವನ್ನು ಒದರಿದ. ಕರದೊಳಗೆ ಪಿಡಿದ ಖಡ್ಗದಿಂದ ಎಲೆ ಕಂದ, ನನಗೆ ಖಡ್ಗರೂಪಿಯಾದ ನಿನ್ನನ್ನು ನೋಡಿ ಮೇಲಕ್ಕೆತ್ತಿ ಆ ಶಿಶುವನ್ನು ಅಪ್ಪಳಿಸಬೇಕು ಎಂದು ಮೇಲಕ್ಕೆತ್ತಿ ಒಗೆಯುವುದರೊಳಗಾಗಿ ಥಟ್ಟನ ಮಾಯವಾಯಿತು. ಹಾರಿಗಗನದಲ್ಲಿ ನಿಂತು ಅಷ್ಟಭುಜಗಳ ಸಹಿತದಲ್ಲಿ ನೋಡಲು ಮಧಾಂದ ಎನ್ನುತ್ತ ಹಾರಿ ಗಗನ ವರ್ಗದಲ್ಲಿ ಮೇಲೆತ್ತರದಲ್ಲಿ ನಿಂತಿರತಕ್ಕಂಥ ಆ ಮಹಾನುಭಾವಳಾದ ಶಕ್ತಿ ಹೇಳುತ್ತಿದ್ದಾಳೆ. ಎಂಟು ಭುಜಗಳಿಂದ ಕೂಡಿ ಎಲ್ಲೆಲ್ಲವೋ ನಿನ್ನನ್ನು ನಿಮಿಷಾರ್ಧದೊಳಗಾಗಿ ಸಂಹಾರ ಮಾಡಿಬಿಡುತ್ತಿದ್ದೆ. ಆದರೆ ನಿನ್ನನ್ನು ಸಂಹಾರ ಮಾಡುವುದಕ್ಕಾಗಿ ಅವತರಿಸಿದ ಪರಮಾತ್ಮ ಬೇರೆ ಒಂದು ಕಡೆ.

ಅವನ ಅನುಯಾಯಿಗಳೆಲ್ಲ ಸೇರಿದರು. ಸಾಮಾನ್ಯವಾಗಿ ದುರ್ಮಾರ್ಗಿಗಳಿಗೆ ದುರ್ಮಾರ್ಗಿಗಳೇ ಸೇರೋ ಅಭ್ಯಾಸ. ಸೇರಿದರಂತೆ, ಸ್ವಾಮಿ ಈಗ ಆ ಹಾರಿಹೋದ ದೇವಿ ಹೇಳಿದ ಮಾತನ್ನು ಗಮನಿಸಿದರೆ ನಿಮ್ಮ ಶತ್ರು ನಮ್ಮ ದೇಶದಲ್ಲೇ ಎಲ್ಲೋ ಬೆಳೀತಾ ಇದ್ದಾನೆ. ಹೌದು, ನಮಗನುಮತಿಯನ್ನು ಕೊಡುವಡೆಯ, ಈಗ ಅವತಾರವಾಗಿರುವ ಮಕ್ಕಳು ನಮ್ಮ ದೇಶದಲ್ಲಿ ಎಷ್ಟಿದ್ದಾವೋ ಅಷ್ಟು ಮಕ್ಕಳನ್ನು ಕೊಂದಾಕ್ಬಿಟ್ರ. ಆಗ ಎಲ್ಲಿಯೋ ಅಡಕವಾಗಿರುವ ಆ ನಿನ್ನ ಶತ್ರು ಒಬ್ಬಳು ಸಂಹಾರವಾಗಿಬಿಡ್ತಾನ. ಆದ್ದರಿಂದ ನಿನಗದರ ಚಿಂತೆಯೇ ಬೇಡ, ನಮಗನುಮತಿಯನ್ನು ಕೊಡು ಎಂದರೆ ಆ ಕಂಸನೊಳಗೆ ಆವರಿಸಿಕೊಂಡಿದ್ದ ರಾಕ್ಷಸಿ ಸ್ವಭಾವ, ಹೌದು ಹೌದು, ಹೋಗಿ ನಾನಾ ರೂಪಗಳಲ್ಲಿ ಹೋಗಿ ನಾನಾ ಕ್ಷೇತ್ರಗಳಲ್ಲಿ ಸುತ್ತಾಡಿ ನಮ್ಮ ದೇಶದ ಎಲ್ಲೆಲ್ಲಿ ಎಲ್ಲೆಲ್ಲಿ ಇರಬಹುದಾದ ಈಗ ಅವತರಿಸಿದ ಮಕ್ಕಳು ಮೊದಲಾಗಿರ್ತಕ್ಕಂಥ ಅವರು ಎಲ್ಲರನ್ನು ಸಂಹಾರ ಮಾಡಿಬಿಡಿ. ಏನಿದು ಕಾರಣ ಎಂದರೆ ಭೂಭಾರ ಹೆಚ್ಚಬೇಕಲ್ಲ, ಪರಮಾತ್ಮ ಬೇಗ ಬರಬೇಕಲ್ಲ, ಈ ಸಂಕಲ್ಪದಿಂದ ಹೀಗಾಗ್ತಾ ಇದೆ. ಎಲ್ಲ ರಕ್ಕಸರು ಹೊರಟುಬಿಟ್ರು. ಇಲ್ಲಿ ಬೆಳಗಾಯಿತು ನಂದಗೋಪನ ಮನೆ. ಆನಂದದಿಂದ ಕಂದ ಮಲಗಿದ್ದಾನೆ. ಆನಂದದಿಂದ ಮಲಗಿರುವ ಕಂದನನ್ನು ಕಂಡೊಡನೆ ನಂದಗೋಪನಿಗೆ ಆನಂದಕ್ಕೆ ಪಾರವೇ ಇಲ್ಲ. ನಾಡಿನಲ್ಲೆಲ್ಲ ಹೇಳಿದ, ನನಗೊಬ್ಬ ಮಗ. ಏನು ಕುಣಿದು ಕುಪ್ಪಳಿಸುತ್ತಿದ್ದಾರೆ ಗಂಡು ಮಗು ಎಂಬುದಾಗಿ ವಿಶೇಷವಾಗಿ ಅಲಂಕಾರಗಳನ್ನೆಲ್ಲ ಮಾಡುತ್ತಿದ್ದಾರೆ. ಆ ಗೋಕುಲಕ್ಕೆಲ್ಲ ಒಡೆಯನಾದ್ರಿಂದ ಏನು ಸಂತೋಷ, ತಳಿರು ತೋರಣ.

ಏನು ಸಂತೋಷದಿಂದ ಆನಂದ ಭರಿತರಾಗಿ ಕುಳಿದು ಕುಪ್ಪಳಿಸುತ್ತಿದ್ದಾರಂತೆ. ನಂದಗೋಪನ ಮನೆಯಲ್ಲಿ ಮಗನಾಗಿದ್ದಾನೆ ಎಂದು ಆ ಮಗುವನ್ನು ಕಂಡವರೆಲ್ಲರೂ ಬಹುವಿಧದಲ್ಲಿ ತಾವು ಕಾಲವನ್ನು ಕಳೆಯುತ್ತಿದ್ದಾರೆ ಎತ್ತಿ ಆಡಿಸುತ್ತಾ. ಈ ವೇಳೆಗೆ ಮಗು ಬೆಳೆಯುತ್ತಿದ್ದರೆ ಯಶೋದೆ ಆ ಮಗುವನ್ನು ಎಲ್ಲಿಯೂ ಎಡಬಿಡದೆಯೇ ಸಾಕುತ್ತಿದ್ದಾಳಂತೆ. ಕಂಸನಿಂದ ಪ್ರೇರಿತಳಾಗಿ ಬಂದಿರತಕ್ಕಂಥ ಪೂತನಿ ಎಂಬತಕ್ಕಂಥ ರಕ್ಕಸಿ ಸುಂದರಳಾದ ಒಬ್ಬ ಗೋಪಿಕಾ ಸ್ತ್ರೀ ವೇಷವನ್ನು ಧರಿಸಿಕೊಂಡು ಹಾಲು ಮಾರುವಳಂತೆ ಬರ್ತಾ ಇದ್ದಾಳಂತೆ. ಹಾಲು ಮಾರುವಳಂತ ನಂದಗೋಕುಲದಲ್ಲಿ ಸುತ್ತಾಡ್ತಾಳೆ ಎಲ್ಲರೂ ಪರಿಚಯ ಮಾಡಿಕೊಳ್ಳೋದಕ್ಕೆ. ಅಮ್ಮ

ಹಾಲು ಕೊಳ್ಳುವ ನೆಪವನ್ನು ತೋರಿ ಎಲ್ಲೆಡೆಗಳಲ್ಲಿ ಸುತ್ತಾಡತ ಬರುತ್ತಾ ಬರುತ್ತಾ ತನ್ನ ಕಣ್ಣಿಗೆ ಕಂಡಂತ ಮಕ್ಕಳಿಗೆಲ್ಲ ಹಾಲು ಕುಡಿಸುವ ನೆಪದಲ್ಲಿ, ಸ್ತನಪಾನವನ್ನು ಮಾಡಿಸುವ ನೆಪದಲ್ಲಿ ವಿಷವನ್ನು ಪಾನ ಮಾಡಿಸುತ್ತಾ ಬಹುಮಕ್ಕಳನ್ನು ಕೊಲ್ಲುತ್ತಾ ಬಂದಿದ್ದಾಳೆ. ಬಹುಮಕ್ಕಳನ್ನು ಕೊಲ್ಲುತ್ತಾ ಬಂದರೆ ಬಂದು ಈ ಯಶೋದೆಯ ಮನೆಯಲ್ಲಿ ನೋಡಿದಳಂತೆ. ಆ ತೊಟ್ಟಲಲ್ಲಿ ಮಲಗಿರುವ ಮಗುವು ವಿಶ್ವನಾಯಕ ಇವಳನ್ನು ನೋಡಿ ಕಂಡು ನಕ್ಕು ಕರೆಯುತ್ತಿದ್ದಾನೆ ಎನ್ನುವಂತಿತ್ತು. ಯಶೋದೆ ಒಳಗಿರುವುದನ್ನರಿತು ಓಡೋಡಿ ಬಂದಿದ್ದೆ. ಈ ಪೂತನಿಯು ಆ ಮಗುವನ್ನು ಹೊತ್ತು ತನ್ನ ತಡೆಯ ಮೇಲೆ ಕೂರಿಸಿಕೊಂಡು ವಿಷಪಾನ ಮಾಡಿಸ್ತಾ ಇದ್ದರೆ ಜಗದೊಡೆಯನಾದ ಕೃಷ್ಣ ಕಂಡ, ಪಾಪಿ ಶಿಶುಘಾತಕಿ, ನೋಡಿ ನಿನ್ನನ್ನೇನು ಮಾಡುತ್ತೇನೆ ಎಂಬುದಾಗಿ ಆಕೆಯಲ್ಲಿರುವ ಶಕ್ತಿಯನ್ನೆಲ್ಲವನ್ನು ಹೀರಿ ಒಂದು ಸಲ ಅಂತ ಅಪ್ಪರಿಸಿದಳಂತೆ. ಗೋಕುಲದಲ್ಲಿ

ಸಂಕಟನೆ ಹೆದರು ಹೋದರು. ಏನಿದು ಏನಿದು ಸದ್ದಾಯಿತಲ್ಲ ಎಂದು ಓಡಿ ಬಂದು ನೋಡಿದರೆ ಈ ರಕ್ಕಸಿ ಬಿದ್ದಿದ್ದಾಳೆ, ಎದೆ ಮೇಲೆ ಆ ಮಗು ಅಂತ ಅಳುತ್ತಾ ಇದೆ. ಯಶೋದೆ ಓಡಿ ಬಂದು ಎತ್ಕೊಂಡ್ಬಿಟ್ಲ, ಅಯ್ಯೋ ನನ್ನ ಮಗುಗೆ ಏನಾಯ್ತಮ್ಮ, ಎಂಥ ಅನರ್ಥವಾಗಿ ಹೋಯ್ತು, ಯಾರೋ ಪಾಪಿಗಳು ದೃಷ್ಟಿ ಹಾಕ್ಬಿಟ್ಟಿದ್ದಾರೆ, ನನ್ನ ಮಗು ಎಷ್ಟು ದೃಷ್ಟಿ ಆಯ್ತೋ, ಬೇಗ ವೈದ್ಯರನ್ನು ಕರ್ಕೊಂಬನ್ನಿ, ಮಂತ್ರವಾದಿಗಳನ್ನು ಕರ್ಕೊಂಬನ್ನಿ. ಏನರಿಯದವನಂತೆ ಪೂತನೆಯನ್ನು ಕೊಂದಂಥ ಈ ಪುಣ್ಯಾತ್ಮ ತಾಯಿ ತೊಡೆಯ ಮೇಲೆ ಸುಮ್ಮನಾದರೂ ಮಲಗಿದನಂತೆ. ಈ ಪೂತನೆಯು ಸತ್ತ ವಿಚಾರ ಕಂಸನಿಗೆ ತಿಳಿಯಿತೋ. ನನ್ನ ಕಡೆಯವರು ಈ ರೀತಿಯಾಗಿ ಸಾಯಬೇಕಾದರೆ, ಪೂತನೆಯು ಸಾಯಬೇಕಾದರೆ ಅಲ್ಲಿ ಯಾರೋ ಒಬ್ಬ ವಿಶೇಷವಾದ ಬಾಲಕನೇ ಇರಬೇಕು. ಅವನನ್ನು ಯಾರು ಎಂಬುದನ್ನು ನಾನು ಪತ್ತೆ ಹಚ್ಚಲೇಬೇಕು. ಶಕಟ ಶಕಟಾಸುರನಿದ್ದ ಏನೊಡೆಯ, ಹೋಗು ನೀನು, ಹೋಗಿ ನಮ್ಮ ಪೂತನೆಯನ್ನು ಸಂಹಾರ ಮಾಡಿದ ಬಾಲಕ ಯಾರು ಎಂತು ಎಂಬುದನ್ನು ತಿಳಿದು ಬಾ. ಅವನಂದ, ಒಡೆಯ ನೀನದರ ಚಿಂತೆಯನ್ನು ಬಿಡು, ಅವನು ಯಾರಾದರೆ ನನಗೇನಂತೆ, ಈಗಲೇ ಬಂಡಿಯ ರೂಪದಲ್ಲಿ ಹೋಗಿ ಅವರ ಮನೆ ಒಳಗಡೆಗೆ ನುಗ್ಗಿ ಆ ಮಗುವಿನ ಕಂಠದ ಮೇಲೆ ಹರಿದು ಅವನ ಈ ಜಗತ್ತಿನಲ್ಲಿ ಉಳಿದಿರಬಾರದು ಹಾಗೆ ಮಾಡಿಬಿಡ್ತೇನೆ, ಹೊರಟೇ ಎಂಬುದಾಗಿ ಆ ಶಕಟಾಸುರ ನೇರವಾಗಿ ಬಂದನಂತೆ. ಬಂದು ನಂದ ಗೋಕುಲದಲ್ಲಿ ಯಶೋದೆಯ ಮನೆಯನ್ನು ಹುಡುಕುತ್ತಿದ್ದಾನೆ. ಜಗದೊಡೆಯನಾದ ಕೃಷ್ಣ ಇದನ್ನೆಲ್ಲವನ್ನು ನೋಡಿ ನಗು ನಗುತ್ತಾ, ಬರಲಿ ಬರಲಿ, ಈ ಬರಬಹುದಾದ ರಕ್ಕಸನ ಸಂಹಾರವನ್ನು ಮಾಡಿಬಿಡ್ತೇನೆ ಎಂಬುದಾಗಿ ಎದುರು ನೋಡುತ್ತಿದ್ದರೆ ಶಕಟಾಸುರ ಬಂಡಿಯ ರೂಪದಲ್ಲಿ ನುಗ್ಗಿದ. ಪರಮಾತ್ಮ ಎಡಗಾಲಿನಲ್ಲಿ ಒಂದು ಸಲ ಒದ್ದ, ಆ ಶಕಟನು ಗಗನಕ್ಕೆ ಹಾರಿ ಕೆಳಕ್ಕೆ ರಪ್ಪನೆ ಬಿದ್ದು ನುಚ್ಚು ನೂರಾಗಿ ಹೋದ. ಹರಿ ಶಕಟಾಸುರನ ಸಂಹಾರವನ್ನು ಮಾಡಿಬಿಟ್ಟ. ಹರಿಲೀಲೆಯನ್ನ ಪೊಗಳಲು ಲೋಕದಲ್ಲಿ ಅಸಾಧ್ಯವೇ ಸರಿ. ಪರಮಾತ್ಮನ ಅನಂತ ಲೀಲೆಗಳನ್ನ ಕಂಡು ಆನಂದಿಸಿದ ಆ ಭಕ್ತರೇ ಪುಣ್ಯಾತ್ಮರು. ಪರಮಾತ್ಮ ರಕ್ಕಸರ ಪರಂಪರೆಯನ್ನೇ ಸಂಹಾರ ಮಾಡುತ್ತಾ ಬಂದ. ಶಕಟಾಸುರನಾದ ಮೇಲೆ ಒಮ್ಮೆ ತಾಯಿ ಯಶೋದೆ ಮಗನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಪಾಲುಣಿಸಬೇಕು ಎನ್ನುವಾಗ ಇದ್ದಕ್ಕಿದ್ದ ಹಾಗೆ ಭಾರವಾದನಂತೆ. ಹೊರಲಾರದ ತಾಯಿ, ಇದೇನು ಈ ಮಗು ಇಷ್ಟೊಂದು ಭಾರವಾಗಿದನಲ್ಲ ಅಂತ ಕೆಳಗಿಟ್ಟು ಒಲೆಯ ಮೇಲಿಟ್ಟಿದ್ದ ಹಾಲನ್ನು ನೋಡಿ ಬರುವುದಕ್ಕಾಗಿ ಒಳಗೆ ಹೋಗುವುದರೊಳಗಾಗಿ ಕಂಸನಿಂದ ಪ್ರೇರೇಪಿತನಾಗಿ ಬಂದಿದ್ದ ತೃಣಾವರ್ತ ಎಂಬತಕ್ಕಂಥಾತ ಸುಂಟರ ಗಾಳಿಯಂತೆ ಬಂದು ಎಳೆಯ ಮಗುವಂತಿದ್ದ ಪರಮಾತ್ಮನನ್ನು ಹೊತ್ತು ಗಗನ ಮಾರ್ಗಕ್ಕೆ ಹಾರಿದ. ಹಾರಿದರೆ ಅವನಿಗೆ ಭಾರವಾದ ಪರಮಾತ್ಮ, ಹೊರಲಾರದೆ ಅಸುರ ಹಾಂತ ಕೆಳಗೆ ಬಿದ್ದು ಪ್ರಾಣವನ್ನು ಬಿಟ್ಟಿದ್ದಾನೆ. ಅನಂತಲೀಲಾ ವೈಭವನಾದ ಪರಮಾತ್ಮ ತಂದೆ ತಾಯಿಗಳ ಮನಸ್ಸಿಗೆ ಆನಂದವನ್ನು, ಭಕ್ತರ ಹೃದಯಕ್ಕೆ ಪರಮಾನಂದವನ್ನು ನೀಡುತ್ತಾ ಬೆಳೆಯುತ್ತಿದ್ದರೆ, ವಸುದೇವನಿಂದ ಪ್ರೇರೇಪಿತರಾಗಿರ್ತಕ್ಕಂಥ ಯಾದವ ಕುಲ ಗುರುಗಳಾಗಿರ್ತಕ್ಕಂಥ ಗರ್ಗರ ಒಮ್ಮೆ ಬಂದರಂತೆ. ನಂದಗೋಪ ಕೈಗಳನ್ನು ಜೋಡಿಸಿ, ಸ್ವಾಮಿ ನನ್ನ ಮಕ್ಕಳನ್ನ, ಅಂದ್ರೆ ಇಲ್ಲಿರಬಹುದಾದ ಮಕ್ಕಳೆಲ್ಲರೂ ಕೂಡ ನನಗೆ ಮಕ್ಕಳ ಸಮಾನರಿದ್ದಾರೆ, ಅದರಲ್ಲಿ ನನ್ನ ಮಗನೂ ಇದ್ದಾನೆ, ಆತನಿಗೆ ಜಾತಕರ್ಮಾದಿಗಳನ್ನು ಮಾಡಿ ನಾಮಕರಣವನ್ನು ಮಾಡಬೇಕು. ರೋಹಿಣಿಯ ಮಗನಾಗಿರ್ತಕ್ಕಂಥ ಅವನಿಗೂ, ಯಶೋದೆಯ ಮಗನಾಗಿರತಕ್ಕಂಥ ಅವನಿಗೂ ಜಾತಕರ್ಮಾದಿಗಳನ್ನು ಮಾಡುವ ನೆಪದಲ್ಲಿ ಅವರಿಬ್ಬರಿಗೂ ಹೆಸರನ್ನಿಟ್ಟರಂತೆ, ರಾಮ ಕೃಷ್ಣ. ಆ ರಾಮನೇ ಮಹಾಬಲಶಾಲಿಯಾಗಿ ಬಲರಾಮನಿಂತಲೂ, ಜಗದೊಡೆಯ ಕೃಷ್ಣನಿಂತಲೂ ಬೆಳೆಯುತ್ತಿದ್ದಾರೆ. ಏನವರ ಬಾಲಲೀಲೆಯನ್ನು ಹೇಳೋದಕ್ಕಾಗಲ್ವಂತೆ ಬೆಳೆಯುತ್ತಿದ್ದಾರೆ ಬಾಲರು.

ಬಾಲಲೀಲಾ ವೈಭವನಾದ ಪರಮಾತ್ಮ ಹೇಗೆ ಬೆಳೆಯುತ್ತಿದ್ದಾನೆ? ತಾಯಂತೂ ಮಗನನ್ನು ಕಂಡು ಎಲ್ಲಿಗೂ ಹೋಗಬೇಡವೋ, ಇಲ್ಲೇ ಕೂತಿರು ಅಂದ್ರೆ ಎಲ್ಲೆಲ್ಲೋ ಹೋಗ್ತೀಯಲ್ಲ. ತಾಯಿ ಒಮ್ಮೆ ಮೊಸರನ್ನು ಕಡೆಯುವಾಗ ಆ ಬೆಣ್ಣೆಯನ್ನು ತೆಗೆಯುತ್ತಿದ್ದರೆ ಕೋಲನ್ನು ತಂದು ಗಡಿಗೆಯನ್ನೇ ಹೊಡೆದನಂತೆ. ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಹಿಡಿದು ಓಡಾಡುವ ಕೃಷ್ಣನನ್ನ ತಾಳು, ನಿನ್ನನ್ನೇನು ಮಾಡ್ತೇನೆ ನೋಡು ಎಂದು ಯಶೋಧೆ ಓಡಿಸಿಕೊಂಡು ಬಂದರೆ ಕೈಗೆ ಸಿಕ್ಕದೆ ಬಹಳ ದೂರ ಸುತ್ತಾಡಿಸಿದ. ತಾಯಿಗೆ ತಡೆಯಲಾರದ ಸಿಟ್ಟು ಬಂದು ಎಡ ತಂದು ಒಂದು ಮರದ ಹೊರಳು ಕಲ್ಲಿಗೆ ಒಂದು ಹಗ್ಗ ಕಟ್ಟಿ ಕೂರಿಸಿಬಿಟ್ಲು. ಕೂತಿರು ಇಲ್ಲೇ. ತಾಯಿ ಒಳಗಡೆಗೆ ಹೋದ ಕೂಡಲೇ ಕೃಷ್ಣ ಅದನ್ನು ಎಳಕೊಂಡು ಬಂದ. ಮನ ಮುಂದುಗಡೆ ಬೆಳೆದಿದ್ದಂಥ ಎರಡು ಮತ್ತಿ ಮರಗಳ ಮಧ್ಯದಲ್ಲಿ ತೂರಿದ ಜಗದೊಡೆಯ ಕೃಷ್ಣ. ಆ ಮರದ ಹೊರಳು ಕಲ್ಲು ಹೊರಗೆ ಬಾರದ ಕಾರಣ ತನ್ನ ಎಡಪಾದದಿಂದ ಎರಡು ಮರಗಳನ್ನು ಒದ್ದರೆ ಆ ಮರ ಮುರಿದು ಅಲ್ಲಿಂದ ಇರುವರು ಗಂಧರ್ವರಿದ್ದರಂತೆ, ಕುಬೇರನ ಮಕ್ಕಳಾದ ನಳಕೂವರ ಮಣಿಗ್ರೀವರೆಂಬತಕ್ಕಂಥ ಅವರು. ಅಯ್ಯೋ ಏನಾಯ್ತೋ ನನ್ನ ಮಗುವಿಗೆ ಅಂತ ಓಡಿ ಬಂದರೆ ಏನರಿಯದವನಂತೆ ಕೃಷ್ಣ ಅಲ್ಲಿ ಅಂತ ಅಳುತ್ತಿದ್ದ. ತಾಯಿ ಮಗುವನ್ನೆತ್ಕೊಂಡು ಬಂದಿದ್ದಾಳೆ. ಒಂದಲ್ಲ ಎರಡಲ್ಲ ಅನಂತ ಲೀಲೆಗಳನ್ನಾಡುತ್ತಿದ್ದಾನಂತೆ. ಕೊನೆಗೆ ರಕ್ಕಸರ ಹಾವಳಿ ಹೆಚ್ಚಾಯಿತು ಎಂಬುದಾಗಿ ಗೋಕುಲದಲ್ಲಿದ್ದವರೆಲ್ಲರೂ ನಂದನನ್ನು ಕೇಳಿ ಆ ಗೋಕುಲವನ್ನು ಬಿಟ್ಟು ಪಕ್ಕದಲ್ಲೇ ಇರತಕ್ಕಂಥ ಬೃಂದಾವನಕ್ಕೆ ಹೋಗಿದ್ದಾನೆ. ಬೃಂದಾವನದಲ್ಲಿ ಪರಮಾತ್ಮ ಆಡುತ್ತಿದ್ದಾನೆ ಬಾಲಲೀಲೆಗಳನ್ನ. ಬಾಲರೊಡನೆ ಸೇರಿ ಬಾಲು ಬೆಣ್ಣೆಗಳ ಕದ್ದು ತಿನ್ನುವ ಆಟದಲ್ಲಿ ಎಲ್ಲರನ್ನು ಸೇರಿಸಿಕೊಂಡು ಆಟವಾಡುತ್ತಿದ್ದಾನೆ. ಎಲ್ಲಿ ನೋಡಿದ್ರು ಕೃಷ್ಣನ ಮಾತೆ, ನಮ್ಮನೇಲಿ ಬಂದಿದ್ದ ಹಾಲು ಕುಡ್ದ, ನಮ್ಮನೇಲಿ ಬಂದು ಮೊಸರು ಕುಡ್ದ, ನಮ್ಮನೇಲಿ ಬೆಣ್ಣೆ ತಗೊಂಡು ಹೋದ. ಈ ಚಾಡಿ ಕೇಳಿ ಕೇಳಿ ಕೇಳಿ ತಾಯಿಗೂ ಬಹಳ ಸಿಟ್ಟು ಬಂದುಬಿಡ್ತು. ಏನಮ್ಮ ಯಶೋಧ ಹೀಗೆಲ್ಲ ಮಾಡ್ತಾನಲ್ಲ? ಯಶೋಧೆ ನೋಡೋದು, ಯಾಕಮ್ಮ ನನ್ನ ಮೇಲೆ ಹೀಗೆಲ್ಲ ಹೇಳ್ತೀರ ನನ್ನ ಮಗನ ಮೇಲೆ? ನೋಡಿ ಒಂದು ಕೆಲಸ ಮಾಡಿ, ಈ ಸಲ ಏನಾದರೂ ನನ್ನ ಮಗ ನಿಮ್ಮ ಮನೆಗೆ ಬಂದರೆ ಹಿಡ್ಕೊಂಬಂದ್ಬಿಡಿ. ಒಬ್ಬ ಮುದುಕಮ್ಮ ಬಂದಂದ್ಲು, ಅಯ್ಯೋ ಅದೇನು ಮಗನೇ ನಿನ್ನ ಮಗ, ಆ ಗಡಿಗೆ ಗಡಿಗೆ ಹಾಲೆಲ್ಲ ಕುಡಿದು ಬಿಟ್ಟನಲ್ಲ ಅಮ್ಮ. ಯಶೋಧೆ ಅಂದ್ಲಮ್ಮ, ಇನ್ನೊಂದ್ಸಲ ನನ್ನ ಮಗ ಬಂದರೆ ನೀನು ಬಲವಂತವಾಗಿ ಎಳಕೊಂಬ ಇಲ್ಲಿಗೆ ಅವನಿಗೆ ಬುದ್ಧಿ ಕಲಿಸ್ತೇನೆ. ಇನ್ನೊಬ್ಬ ಅಮ್ಮ ಅಂದ್ಲು, ಅಮ್ಮ ನೆನ್ನೆ ನಮ್ಮ ಮನೆಗೆ ಬಂದು ಗಡಿಗೆಯಲ್ಲಿ ಕೈ ಹಾಕಿ ಬೆಣ್ಣೆ ತಿಂತಿದ್ದ. ಏ ಕೃಷ್ಣ ಏನೋ ಮಾಡ್ತಿದ್ದೀಯಾ ಅಂದರೆ ನನ್ನ ಬಂಗಾರದ ಕರು ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದೆ, ಇದರೊಳಗಡೆ ಇದೇನು ಅಂತ ನೋಡ್ತಾ ಇದ್ದೀನಿ ಅಂತ ಪುನಃ ಬೆಣ್ಣೆ ತಿಂತಾನಲ್ಲಮ್ಮ. ಅದಕ್ಕೆ ಯಶೋಧೆ ಅಂದ್ಲು, ಈ ಸಲ ಏನಾದರೂ ಬಂದರೆ ಹಿಡ್ಕೊಂಬಂದ್ಬಿಡಿ. ಇದನ್ನೆಲ್ಲ ಮರೆಯಲ್ಲಿ ನಿಂತು ಕೃಷ್ಣ ನೋಡ್ತಾ ಇದ್ದ. ಅವರೆಲ್ಲರೂ ಹೋದ ಮೇಲೆ ಮತ್ತೆ ಹುಡುಗರನ್ನು ಸೇರಿಸಿಕೊಂಡು ಆ ಮುದುಕಿ ಮನೆಗೆ ಬಂದಿದ್ದಾನೆ. ಆ ಮುದುಕಿಯ ಮನೆಯಲ್ಲಿ ಆತ ಅಂದರೆ ಆ ಮನೆಯ ಯಜಮಾನ ಸಂತೆಗೆ ಹೋಗಿದ್ದಾನೆ. ಅತ್ತೆ ಸೊಸೆಯರಿಬ್ಬರು ಮಲಗಿದ್ದರು. ಕೃಷ್ಣ ಬಂದಾಗ ಹಿಡ್ಕೊಂಬಿಡಬೇಕು ಅಂತ ಒಂದು ಗಡಿಗೆಯಲ್ಲಿ ಬೆಣ್ಣೆಯನ್ನಿಟ್ಟು ಅದನ್ನ ಹಾಗೆ ನೇತಾಡುವಂತೆ ತಾವು ಮಲಗುವ ಸ್ಥಳದ ಮೇಲ್ಗಡೆಯೇ ಕಟ್ಟಿ ಹಾಕಿದ್ರು. ಹಗ್ಗದಲ್ಲಿ ನೇತಾಡಿದ್ರು. ಕೃಷ್ಣ ಬಂದು ತನ್ನ ಕೈ ಹೀಗಂದ, ಆ ನೇತಾಡುತ್ತಿರುವ ಹಗ್ಗದಲ್ಲಿರ್ತಕ್ಕಂಥದ್ದು ಹಾಗೇ ಕೈಗೆ ಬಂತು. ಬೆಣ್ಣೆಯನ್ನು ಸ್ನೇಹಿತರಿಗೂ ಹಂಚಿದ, ತಾನು ತಿಂದ, ಪುನಃ ಗಡಿಗೆಯನ್ನು ಅಲ್ಲೇ ಇಟ್ಟ. ಈ ಕೈಯೆಲ್ಲ ಬೆಣ್ಣೆಯಾಗಿತ್ತಲ್ಲ ನೋಡಿದ. ಅತ್ತೆ ಸೊಸೆಯರಿಬ್ಬರು ಮಲಗಿದ್ರು. ಅತ್ತೆ ಸೊಸೆ ಬಾಯಿ ಹತ್ರ ಸ್ವಲ್ಪ, ಸೊಸೆ ಮುಖದ ಹತ್ರ ಸ್ವಲ್ಪ ಬಳದ, ಹೊರಟೋದ. ಬೆಳಗ್ಗೆ ಆಯಿತು, ಸೊಸೆ ಎದ್ದು ಮನೆ ಕೆಲಸವನ್ನು ಮಾಡೋಣ ಅಂತ ಅತ್ತೆ ಕಾಲಿಗೆ ನಮಸ್ಕಾರ ಮಾಡೋಕೆ ನೋಡ್ತಾಳೆ. ಅತ್ತೆ ಮುಖದಲ್ಲಿ ಬೆಣ್ಣೆ. ನಮ್ಮತ್ತೆ ಇಷ್ಟು ವಯಸ್ಸಾದರೂ ಇಷ್ಟು ಗಟ್ಟಿಗೆ ಹಾಕಿದ್ದಾಳೆ ಅಂದರೆ ಇಷ್ಟು ಹಿಡಿದಪ್ಪ ಬೆಣ್ಣೆ ತಿಂತಾಳೆ. ಬರಲಿ ನಮ್ಮ ಯಜಮಾನರು, ಆಯಮ್ಮ ಸುಮ್ಮನಾದ್ಲು. ಅತ್ತೆ ಕಣ್ಬಿಟ್ಲು, ಸೊಸೆ ಕಸ ಗುಡಿಸ್ದೇನಮ್ಮ ಅಂತ ಮುಖ ನೋಡಿದ್ಲು. ಸೊಸೆ ಮುಖದಲ್ಲಿ ಬೆಣ್ಣೆ. ಆಹಾ ಇವಳು ಕಳ್ಳಿ, ಹೇಳಿದ್ರು ಒರೆಸ್ಕೊಂಡ್ಬಿಡ್ತಾಳೆ, ಬಂದ್ಬಿಡ್ಲಿ ನನ್ನ ಮಗ ಅಂತ ಕಾದಿದ್ರೆ ಮಗ ಬಂದ. ನೋಡಿದೇನೋ ನಿನ್ನ ಹೆಂಡತಿ ಅಂತ ತಾಯಿ, ನೋಡ್ರಿ ನಿಮ್ಮಮ್ಮ ಅಂತ ಹೆಂಡತಿ. ಇವರಿಬ್ರು ಒಬ್ರನ್ನೊಬ್ರು ನೋಡಿ ನಗುತ್ತಿದ್ರೆ ಅವರಿಬ್ರನ್ನು ನೋಡಿ ಅವನ್ ನಗುತ್ತಾನೆ. ಇದನ್ನು ನೋಡಿ ಮುದುಕೆ ಅಂದ್ಲು, ತಾಳು ಬರಲಿ ಕೃಷ್ಣ ಅವನು ಮಾಡಿರೋ ಕೆಲಸ ಅವ್ರ ತಾಯಿಗೆ ತೋರಿಸ್ತೇನೆ ಅಂತ ತಾನು ಹೊರಟು. ಇಲ್ಲಿ ಇನ್ನೊಬ್ಬರ ಮನೆಗೆ ನುಗ್ಗಿದ ಕೃಷ್ಣ. ಆ ಬೆಣ್ಣೆ ಗಡಿಗೆ ಕೈ ಹಾಕ್ತಿದ್ದ. ಆ ಮನೆ ಯಜಮಾನಿ ನೋಡಿದ್ದೆ ಸಿಕ್ಕದ ಅಂತ ಹಿಡಿದು ಒಂದು ಚೀಲದಲ್ಲಿ ಹಾಕೊಂಡು ಗಂಟು ಹಾಕೊಂಡ್ಬಂದ್ಲು. ಇನ್ನೊಬ್ಬರು ಮನೆಯಲ್ಲಿ ಒಬ್ಬರು ಮನೇಲಿ ಬಂದ ಕೃಷ್ಣ. ಆಯಮ್ಮ ಒಂದು ಪೆಟ್ಟಿಗೆಯಲ್ಲಿ ಹಾಕೊಂಡು ಎತ್ಕೊಂಡ್ಬಂದ್ಲು.
ಇವರೆಲ್ಲರೂ ಯಶೋದೆ ಮನೆಗೆ ಬಂದ್ರು. ಯಶೋದೆ ಕರೆದ್ರು, ನೋಡಮ್ಮ ನನ್ನ ಮುಖ ನೋಡಮ್ಮ ಅಂದ್ಲು ಬುದುಕಿ. ಎಲ್ಲಿ ಯಾ ಕೃಷ್ಣ, ಎಲ್ಲಿದ್ದಾನೋ ಏನೋ ಅಮ್ಮ. ಯಶೋದಮ್ಮ ಕೇಳಿದ್ ಇದೇನಮ್ಮ ಪೆಟ್ಟಿಗೆ? ಆ ಪೆಟ್ಟಿಗೆ ಆಯಮ್ಮ ಹಿಡಿದ್ಲು, ನಿನ್ನ ಮಗನಿದ್ರಲ್ಲಿ ಹಾಕಿದ್ದೀನಿ. ಹಾ, ಎಲ್ಲಿ ತೆಗಿಯಮ್ಮ ನೋಡೋಣ. ಆಯಮ್ಮ ಪೆಟ್ಟಿಗೆ ಬೀಗ ತೆಗೆದು ಮುಚ್ಚಳ ತೆಗೀತಾಳೆ. ಒಳಗಡೆ ಕೃಷ್ಣ ಇಲ್ಲ, ಪಾತ್ರೆ ಸಾಮಾನುಗಳಿತ್ತು. ಆಯಮ್ಮ ಅಂದ್ಲು, ಏನಿಲ್ಲ, ಕಂಚಿಗೆ ಹೋಗಿದ್ದೆ, ಒಳ್ಳೊಳ್ಳೆ ಪಾತ್ರೆ ತಂದೆ, ನಿನಗೆ ತೋರಿಸೋಣ ಅಂತ ತಗೊಂಬಂದೆ. ಆ ಚೀಲದ ಆಯಮ್ಮನಿಗೆ ಅನುಮಾನ, ನನ್ನ ಚೀಲದಲ್ಲೂ ಇದ್ದಾನೋ ಇಲ್ವೋ. ಸ್ವಲ್ಪ ಚೀಲ ಅಲ್ಲಾಡ್ದಾಗಾಯ್ತು. ಹಾ, ಇಲ್ಲ ಇಲ್ಲ ಇದ್ದಾನೆ ಅಮ್ಮ, ನಿನ್ನ ಮಗ ಇಲ್ಲಿದ್ದಾನೆ ನೋಡು ಅಂತ ಚೀಲವನ್ನು ಬಿಚ್ಚಿದ್ಲು. ಬಿಚ್ಚಿದ್ರೆ ಆ ಚೀಲದಲ್ಲಿ ಹಾಕಿ ಗಂಟು ಹಾಕಿದ್ಲಲ್ಲ ಗೋಪಿ, ಅವಳು ಗಂಡಾನೇ ಕೂತಿದ್ದಾನು ಒಳಗಡೆ. ಎದ್ದು ಬಿಟ್ಟ, ಯಾಕೆ ನನ್ನ ಹೇಳ್ಕೊಂಬಂದೆ? ಈ ತಾಯಿ ಕರೆದಂತೆ, ಕೃಷ್ಣ ಕೃಷ್ಣ ಅಂದ್ರೆ ಒಳಗಡೆಯಿಂದ ಆ ಅಂತ ಬಂದ. ಆ ಅಂತ ಬಂದ್ರೆ ಈ ತಾಯಿ ಅಂತಾಳಪ್ಪ, ಎಲ್ಲೂ ಹೋಗ್ಬೇಡ ಕಣೋ, ನೀನು ನೀನೆಲ್ಲೆಲ್ಲೋ ಹೋಗ್ತೀಯ ಎಲ್ಲ ಏನೇನು ಅಂತಾರೆ, ಏನಮ್ಮ ಹೋಗ್ಬೇಡಪ್ಪ,

ಕೃಷ್ಣ ಎಲ್ಲೂ ಹೋಗ್ಬೇಡಪ್ಪ ನೀನು. ಇಲ್ಲಮ್ಮ ನಾನು ಎಲ್ಲೂ ಹೋಗೋಲ್ಲ, ಇಲ್ಲಿಲ್ಲೇ ಆಟವಾಡ್ತಾ ಇದ್ದೀನಿ. ಆಟವಾಡುತ್ತಾ ಕಾಲವನ್ನು ಕಳೆಯುತ್ತಿದ್ದಾನೆ ಜಗದೊಡೆಯ. ಗೋಪಾಲಕರೊಡನೆ ಗೋವುಗಳ ಜೊತೆಯಲ್ಲಿ ಕಾಲವನ್ನು ಕಳೆಯುತ್ತಿದ್ದರೆ ಕಂಸನಿಂದ ಬಂದ ರಕ್ಕಸರ ನಾಶವಾಗುತ್ತಾ ಇದೆಯಂತೆ. ಒಬ್ಬರಲ್ಲ ಇಬ್ಬರಲ್ಲ, ಕರುವಿನ ರೂಪದಲ್ಲಿ ಬಂದಂತ ವತ್ಸಾಸುರ, ಬಕಾಸುರ, ಅಘಾಸುರ, ಪ್ರಲಂಬ ಇವರನ್ನೆಲ್ಲರನ್ನೂ ಸಂಹಾರ ಮಾಡಿ ಜಗದೊಡೆಯನಾದ ಕೃಷ್ಣ ಪ್ರಶಂಸನೀಯನಾಗ್ತಾ ಇದ್ದಾನೆ. ಒಂದು ಸಲ ಇಂದ್ರಯಜ್ಞವನ್ನು ಮಾಡಬೇಕು ಎಂದಾಗ ತನ್ನ ತಂದೆಗೆ ಹೇಳಿದ, ಅಪ್ಪ ಈ ಯಜ್ಞ ಮಳೆ ಬರುತ್ತೆ ಎಂದಲ್ಲವೇ, ಹಾಗಲ್ಲ ನಾವು ಪರ್ವತದ ಪೂಜೆಯನ್ನು ಮಾಡೋಣ, ಗೋವರ್ಧನಗಿರಿ ಉತ್ಸವವನ್ನು ಮಾಡೋಣ. ಗೋವರ್ಧನಗಿರಿ ಉತ್ಸವವನ್ನು ಮಾಡೋಣ ಎಂದರೆ ಇಂದ್ರ ಪರಮಾತ್ಮನನ್ನು ಪರೀಕ್ಷೆ ಮಾಡಬೇಕು ಎಂಬುದಾಗಿ 7 ದಿವಸಗಳ ಕಾಲ ಅಗಾಧವಾದ ಮಳೆಯನ್ನು ಸುರಿಸಿದ. ಏನು ಬೃಂದಾವನವೆಲ್ಲೂ ಕೊಚ್ಚಿ ಹೋಗುತ್ತೇನೋ ಎನ್ನುವಂತಾಗಿದೆಯಂತೆ. ಜಗದೊಡೆಯನಾದ ಕೃಷ್ಣ ತನ್ನ ಕಿರುಬೆರಳಿನಲ್ಲಿ ಗೋವರ್ಧನಗಿರಿಯನ್ನು ಹೊತ್ತು ನಿಂತ. ಆ ಗಿರಿಯನ್ನು ಹೊತ್ತೊಡನೆಯೇ ಅದರ ಆಶ್ರಯದಲ್ಲಿ ಗೋವುಗಳು ಗೋಪಾಲಕರು ಎಲ್ಲರೂ ಬಂದು ನಿಂತರು. ದೇವೇಂದ್ರ ತನಗಾದಂಥ ಅವಮಾನವನ್ನ ಸಹಿಸಲಾರದೆ ಬಂದು ಜಗತ್ತಿನ ಒಡೆಯನಾದ ಕೃಷ್ಣನನ್ನು ಬೇಡಿದರಂತೆ. ಒಡೆಯ, ನಿನ್ನ ಅಪಾರ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳದೆ ನಾನು ಹೀಗಾದೆ, ದಯಮಾಡಿ ನನ್ನನ್ನು ಕ್ಷಮಿಸು. ಕೃಷ್ಣನ ಮಹಿಮೆ ಅಗಾಧವಾಗ್ತಾ ಇದೆ. ಇದನ್ನೆಲ್ಲವನ್ನು ಕೇಳಿ ಕಂಸನು ಯಾರಿರಬಹುದು ಇವನು ಅನ್ನುವಾಗ ಒಮ್ಮೆ ಮಹಾನುಭಾವರಾದ ನಾರದರು ಬರ್ತಾ ಇದ್ದಾರಂತೆ. ನಾರಾಯಣ ಹರಿನಾರಾಯಣ ನಾರಾಯಣ.

നാരായണ നാരായണ പൂജ്യനിക നമോ നമ എന്താ കംസ? ബഹള സന്തോഷ കംസഭൂപാല, ഏൻ സമാചാര? ഗുരുകളേ, ಎಲ್ಲೋ ನನ್ನ ಶತ್ರು ಬೆಳೆಯುತ್ತಿದ್ದಾನಂತೆ. ಅವನಾರು ಎಲ್ಲಿದ್ದಾನೆ ಎಂಬುದೊಂದು ತಿಳಿಯಲಿಲ್ಲವಲ್ಲ ಗುರುಗಳೇ. ನಾರದರಂದ್ರಪ್ಪ,

ಗೋಪಾಲಕರ ಜೊತೆಯಲ್ಲಿ ಗೋವುಗಳನ್ನು ಕಾದ ಗೋವಿಂದ ಎನಿಸಿಕೊಂಡು ಭಕ್ತವತ್ಸರನಾಗಿ ಅನಂತ ಲೀಲಾ ವೈಭವದಿಂದ ಕೂಡಿ ಕಪಟನಾಟಕ ಸೂತ್ರಧಾರಿಯೆಂದೆನಿಸಿ ಮೆರೆಯುತ್ತಿದ್ದಾನೆ ಶ್ರೀಹರಿ. ಕೃಷ್ಣಾವತಾರವನ್ನು ಮಾಡಿ

ಇಷ್ಟು ಕಾಲ ನನಗೆ ಅರ್ಥವಾಗದೆ ಅನೇಕ ಜನ ಅಸುರರನ್ನು ಸಂಹಾರ ಮಾಡಿದವ ಅವನೇ ಎಂದು ತಿಳಿಯುತ್ತಿದೆ. ಅವನನ್ನೇನು ಮಾಡಲಿ, ಅವನನ್ನೇನು ಮಾಡಲಿ? ನಾರದರಂದ್ರಪ್ಪ, ಸತ್ಯವಾದ ಮಾತು ಹೇಳುವುದಾದರೆ ದೈವ ಸಂಕಲ್ಪವೇನಿದೆಯೋ ಅದು ನಡೆದೇ ನಡೆಯುತ್ತೆ ಎನ್ನುವುದಕ್ಕೆ ಇನ್ನಾವುದನ್ನು ನಾವು ಹೇಳಬೇಕಾಗಿಲ್ಲ. ಆದರೂ ಸಹ ನೀನು ಒಮ್ಮೆ ಅದು ಯಾರು ಏನು ಎಂಬುದನ್ನು ತಿಳಿದು ಜಾಗೃತಿಯಾಗಿರು. ನಾರಾಯಣ ತನ್ನವರನ್ನೆಲ್ಲ ಸೇರಿಸಿದ ಮಂತ್ರಿಗಳೇ, ಸೇನಾಧಿಪತಿಗಳೇ, ಏನು ಮಾಡೋಣ? ಒಬ್ಬರಂದ, ಸ್ವಾಮಿ ಇದು ಹೀಗಾಗಿದೆ, ಆ ಕೃಷ್ಣ ತನ್ನ ಸ್ವಕ್ಷೇತ್ರದಲ್ಲಿರುವುದರಿಂದ ನಮಗೀಗ ತೊಂದರೆಯಾಗಿದೆ. ಅವನನ್ನು ನಮ್ಮೂರಿಗೆ ಕರೆಸ್ಕೊಂಡ್ಬಿಟ್ರೆ ನಾವು ಸಂಹಾರ ಮಾಡಿಬಿಡ್ಬೋದು. ಹಾಗಾದ್ರೆ ಅವನನ್ನು ಯಾರೊಂದಿಗೆ ಕರೆಸೋಣ? ನಾವು ಯಾರು ಹೋದ್ರೆ ಅವ್ರು ಬರೋಲ್ಲ, ಯಾರು ಕಳಿಸಲ್ಲ. ಅಕ್ರೂರ ಯಾದವರಿಗೆಲ್ಲ ಪರಮ ಮಿತ್ರ, ಅವನನ್ನು ಕಳಿಸೋಣ. ಅಕ್ರೂರನನ್ನು ಕರೆಯಿಸಿ ಅನೇಕ ವಿಚಾರಗಳನ್ನು ಹೇಳಿ ಕೃಷ್ಣನನ್ನು ಕರೆತಾ. ಕೃಷ್ಣನನ್ನು ಕರೆತಾ ಎಂದರೆ ಆ ಅಕ್ರೂರ ಹೇಳಿದ ಪರಮಾತ್ಮ, ಮುಂದೇನಾಗಬೇಕಾಗಿದೆಯೋ ಎಲ್ಲ ನಿನ್ನ ಸಂಕಲ್ಪವೇ, ಇದು ಹೊರಟೆ ಎಂಬುದಾಗಿ ಅಕ್ರೂರ ಬರುತ್ತಿದ್ದಾನಂತೆ. ನೇರವಾಗಿ ಬಂದಿದ್ದಾನೆ ನಂದಗೋಪನ ಮನೆಗೆ. ಕರಗಳನ್ನು ಜೋಡಿಸಿದ ನಂದಗೋಪ, ದಯಮಾಡಿಸಿ ದಯಮಾಡಿಸಿ. ಅಕ್ರೂರ ಮಹಾರಾಜ, ನಿನ್ನಾಗಮನದಿಂದ ನಾವು ಧನ್ಯರಾದವು, ಏನಾಗಬೇಕಾಗಿದೆ? ಅಕ್ರೂರ ಹೇಳಿದ, ಅಯ್ಯ, ಜಗಕ್ಕೆಲ್ಲ ಕಲ್ಯಾಣವಾಗುವ ಕಾರ್ಯ ನಿನ್ನಿಂದ ಆಗಬೇಕಾಗಿದೆ. ಹಾ, ನನ್ನಿಂದಲೇ ಏನಾಗಬೇಕು? ಮಗನೆಂಬ ಮಮತೆಯಲ್ಲಿ ಮನೆಯೊಳಗಿರಿಸಿಕೊಂಡಿಗೆ ಮಾಧವನ, ನಿನ್ನ ಮಗ ಎಂಬ ಅಭಿಮಾನದಲ್ಲಿ ನಿನ್ನ ಮನೆಯಲ್ಲಿ ಇರಿಸಿಕೊಂಡಿದ್ದೀಯಪ್ಪ ಜಗದೊಡೆಯನಾಗಿರ್ತಕ್ಕಂಥ ಮಾಧವನನ್ನ ಕಳುಹಿಸಿಕೊಡುವ ಕೃಷ್ಣನನ್ನ. ಯಾಗ ಯಜ್ಞಗಳನ್ನು ಮಾಡಲಾಗದೆ ಸ್ವತಂತ್ರತೆಯಿಂದ ನಾರಾಯಣ ಗೋವಿಂದ ಎಂದು ಭಗವಂತನನ್ನು ಸ್ಮರಣೆ ಮಾಡಲಾಗದೆ ತತ್ತರಿಸುತ್ತಿರತಕ್ಕಂಥ ಜನಗಳಿಗೆ, ಆ ಕಂಸಭೂಪಾಲನ ಹಾವಳಿಯಲ್ಲಿ ನರಳುತ್ತಿರತಕ್ಕಂಥ ಅನೇಕ ಜನ ಸತ್ಯವಂತರಿಗೆ ಜಗದೊಡೆಯನು ಅನುಗ್ರಹವಾಗಲಿ. ಕಂಸಭೂಪಾಲನ ಹಾವಳಿಯು ಅಡಗಲಿ, ಅದಕ್ಕೆ ಬರಬೇಕು ಕೃಷ್ಣ. ಈ ಕೂತಿದ್ದ ನಂದಗೋಪ, ಹಾ ಕೃಷ್ಣ. ಆಗ ಅಕ್ರೂರ ಹೇಳ್ತಾನೆ, ಅದೇ ಹೇಳಿದೆ ನಾನು ನಿನಗೆ, ಮಗನೆಂಬ ಮಮತೆ ನಿನ್ನಲ್ಲಿದೆ, ಅವನು ಮಾಧವ ಕಾಣಪ್ಪ. ಅಯ್ಯ ಕಳುಹಿಸಿಕೊಡು ಕೃಷ್ಣ. ಧಡ ಧಡನೆ ಓಡಿ ಬಂದವನು ಅಕ್ರೂರನ ಮುಂದೆ ನಿಂತನಂತೆ. ನಿಂತ ಕೂಡಲೇ ಅಕ್ರೂರ ಹೇಳಿದ, ಆಹಾ ಬಂದೆಯ ಮಾಧವ, ನೀನೇನು ಸಾಮಾನ್ಯನೇ ದೇವ, ಕಿರುಬೆರಳೊಳಗೆ ಗೋವರ್ಧನಗಿರಿಯನ್ನು ಪೊತ್ತೆ, ಗುರುವಿನ ಕಾಣಿಕೆಯಲ್ಲೆನಿಸಿ ಅನಿತ ರಕ್ಕಸರನ್ನು ಕೊಂದೆ, ಕಾಳಿಂಗನೆಂಬ ಘೋರ ಸರ್ಪವ ತುಳಿದು ಧರೆಯೊಳಗೆ ಶಾಂತಿಯನ್ನು ನೆಲೆಸಿದೆ, ಬಹುಜನರ ಮನದೊಳಗೆ ನೀ ನರ್ತಿಸುತ್ತಲಿ ನಿಂತೆ, ಮುರಳಿಗಾನಲೋಲ ಯದು

ಹೇ ಗೋಪಾಲಕೃಷ್ಣ, ನಿನ್ನ ಈ ಅಸಾಧಾರಣವಾಗಿರ್ತಕ್ಕಂಥ ಅದ್ಭುತ ಲೀಲೆಗಳನ್ನು ಕೇಳಿದೆ. ಕಾಳಿಂಗನನ್ನು ಮುಡಿವಿದೆ, ತೃಣಾವರ್ತ ಅಘಾಸುರ ಭಕಾಸುರ ಧೇನುಕಾಸುರನೆಲ್ಲರನ್ನೂ ಸಂಹಾರ ಮಾಡಿದೆ, ಜೊತೆಗೆ ಗುರುವಿನ ಕಾಣಿಕೆ ಎಂದೆಂಬುದಾಗಿ ಲೋಕದಲ್ಲಿ ಅನ್ನಾವ ಶಿಷ್ಯನು ಈಯಲಾರದ ಕಾಣಿಕೆಯನ್ನಿತ್ತೆ. ಅಪಾರ ಮಹಿಮಾ ಸಂಪನ್ನ, ದಯಮಾಡಿಸಿ ನಮ್ಮನ್ನು ಕಾಪಾಡು. ಕೃಷ್ಣ ಪಕ್ಕದಲ್ಲಿ ತಿರುಗಿ ತನ್ನ ಅಣ್ಣ ನೆನೆಸಿಕೊಂಡ ಬಲರಾಮನ ಮುಖವನ್ನು ನೋಡಿದರೆ ಬಲರಾಮ ಹೇಳಿದ, ಹೋಗೋಣ ಕೃಷ್ಣ. ಕೃಷ್ಣ ಹೇಳಿದ, ಹೊರಡೋಣ ಹೊರಡೋಣ ಎಂದ ಕೂಡಲೇ ತಂದೆ ಓಡಿ ಬಂದ. ಕೃಷ್ಣ ಅಲ್ಲಿರ್ತಕ್ಕಂತ ಗೋವಳರೆಲ್ಲರೂ ಸೇರಿಕೊಂಡ್ರಂತೆ. ಕೃಷ್ಣ, ಎಡಬಿಡದೆ ನಾವು ನಿನ್ನ ಸಂಗಡ ಇದ್ದವರಲ್ವೇನಪ್ಪ? ಹಾಗಾದ್ರೆ ನಾವು ಮಾತ್ರ ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ, ನಾವು ಬರ್ತೇವೆ. ಕೃಷ್ಣ ಹೇಳಿದ, ನೀವೆಲ್ಲ ಬರ್ತೀರಾ? ಹಾಗಾದ್ರೆ ನಡೀರಿ. ಯಶೋದೆ ಕಣ್ಣೀರು ಸುರಿಸಿ ಹೇಳ್ತಾಳೆ, ಬಹುಕಾಲದಿ ಮಗನೆಂಬ ಮಮತೆಯಲ್ಲಿ ಕಂಡೆ. ಕೃಷ್ಣ, ಯಾರೋ ಬಂದು ಕರೆದ ಮಾತ್ರದ ಕ್ಷಣಕ್ಕೆ ನನ್ನನ್ನೆಲ್ಲ ಬಿಟ್ಟು ಹೋಗ್ತೀಯೇನೋ? ಓಡಿ ಬಂದ ಅಮ್ಮ ಅಂತ ಬಾಚಿ ತಬ್ಬಿ ಕೃಷ್ಣ ಹೇಳ್ತಾನೆ, ಅಮ್ಮ ಹೋಗ್ತಾ ಇಲ್ಲ ಕಣಮ್ಮ, ನಾನು ಹೋಗ್ತಾ ಇರೋದು ಜಗತ್ತಿನ ಜನಗಳಿಗೆ ಕಲ್ಯಾಣವನ್ನು ಉಂಟು ಮಾಡಲು. ಇದು ಹೊರಟೆ ಎಂಬುದಾಗಿ ಅಲ್ಲಿರುವ ಜನಗಳಿಗೆಲ್ಲರಿಗೂ ಎಲ್ಲರ ಮನೆಗಳಿಗೂ ಹೋಗಿ ಹೇಳಿ ಬರುತ್ತಿದ್ದರೆ ಗೋಪಿಯರು ಹೇಳ್ತಾರೆ, ಬೇಡ ಕೃಷ್ಣ ಬೇಡ ಕೃಷ್ಣ, ನೀನು ಹೋದರೆ ನಮ್ಮಿಂದ ಇರೋಕ್ಕಾಗಲ್ಲ.

ಕೃಷ್ಣ ನೀನು ಹೋದದ್ದು ಆದರೆ ನಾವಿರ್ಲಾರ್ವಪ್ಪ, ನಮ್ಮೆಲ್ಲರನ್ನೂ ಈ ರೀತಿಯಾಗಿ ಬಿಟ್ಟು ಹೋಗುವುದು ನ್ಯಾಯವಲ್ಲ ಕೃಷ್ಣ ಅಂದರೆ ಕೃಷ್ಣ ಎಲ್ಲರಿಗೂ ಸಮಾಧಾನವನ್ನು ಹೇಳುತ್ತಾ ನೇರವಾಗಿ ಹೊರಟನಂತೆ. ಬರುವಾಗ ಯಮುನಾ ನದಿ ಪ್ರಾಪ್ತವಾದರೆ ಆ ಯಮುನಾ ನದಿಯಲ್ಲಿ ಅಕ್ರೂರ ಸ್ನಾನ ಮಾಡಿದಾಗ ಆ ಭಕ್ತನಿಗೆ ತಾನು ದಿವ್ಯ ದರ್ಶನವನ್ನು ತೋರಿಸಿದ್ದಾನೆ. ಮುಂದೆ ಮಥುರಾ ನಗರಿಗೆ ಬಂದರೆ ಅಕ್ರೂರ ಹೇಳಿದ, ಬಾಸ್ವಾಮಿ ಒಳಗಡೆಗೆ ಹೋಗೋಣ, ಅಕ್ರೂರ ನೀನು ನಡೆ, ನಾನು ಬರುವಾಗ ಬರ್ತೇನೆ ಎಂಬುದಾಗಿ ಅಂದು ಕಳುಹಿಸಿ ಮಾರನೆಯ ದಿನ ನಗರವನ್ನು ಪ್ರವೇಶ ಮಾಡಿದ್ದಾನೆ. ತನ್ನ ಸಂಗಡಿಗರೊಂದಡುಗೂಡಿ ಜಗದೊಡೆಯನಾದ ಕೃಷ್ಣ ಎದುರಾಗಿ ಬರುತ್ತಿದ್ದ ಅರಮನೆಗೆ ಬಟ್ಟೆಯನ್ನು ಒಗೆಯುವ ಮಡಿವಾಳರವನು. ಆ ಬಟ್ಟೆ ಒಗೆಯುವ ಮಡಿವಾಳರವನು ಬಂದರೆ ಅವನಲ್ಲಿರುವ ವಸ್ತ್ರಾಭರಣಗಳನ್ನೆಲ್ಲವನ್ನು ಕಸಿದುಕೊಂಡ ಎಲ್ಲರಿಗೂ ಹಂಚಿದ. ಮುಂದೆ ಬರುತ್ತಿದ್ದಾನೆ, ಮುಂದೆ ಬರುವಾಗ ನೇಯ್ಗೆಯವನೊಬ್ಬ ಭಕ್ತ ತಾನು ನೇಯ್ದ ದಿವ್ಯಾಂಬರವನ್ನು ಪರಮಾತ್ಮನಿಗರ್ಪಿಸಿದ. ಅಲ್ಲಿಂದ ಹೂವಾಡಿಗರ ಬೀದಿಯಲ್ಲಿ ಸುಧಾಮ ಎಂಬ ಒಬ್ಬ ಭಕ್ತ ಪರಮಾತ್ಮನಿಗೆ ಪುಷ್ಪಗಳನ್ನು ಅರ್ಪಿಸಿದ. ಇದನ್ನೆಲ್ಲವನ್ನು ಸ್ವೀಕರಿಸಿದ ಪರಮಾತ್ಮ ಅಂದಿನ ದಿನ ಪುನಃ ಹಿಂತಿರುಗಿ ಬರುತ್ತಾ ತಾನು ಕಾಲವನ್ನು ಕಳೆಯುವುದಕ್ಕಾಗಿ ಬಂದವನೇನು ಮಾಡಿದನಂತೆ, ಅಲ್ಲಿ ಸಿದ್ಧವಾಗಿತ್ತು ಯಾಗಮಂಟಪ, ಅಲ್ಲಿ ಧನುಸ್ಸಿನ ಪೂಜೆ ಎಂದು ಕರೆಸಿದರಲ್ಲ, ಅಲ್ಲಿ ಕಾವಲಿದ್ದವರನ್ನು ನೋಡಿದ. ಅಣ್ಣ ನಾವು ಬಂದು ಸುಮ್ಮನೆ ಹೋಗಬಾರದು, ಸ್ವಲ್ಪ ಇದರ ರುಚಿ ತೋರಿಸೋಣ ಅಂತ ನುಗ್ಗಿದನಂತೆ. ನುಗ್ಗಿ ಏನು ಮಾಡಿದ್ದಾನೆ, ಎಲ್ಲರನ್ನು

ಯಾಗ ಮಂಟಪದಲ್ಲಿ ಸಿದ್ಧವಾಗಿದ್ದದ್ದನ್ನೆಲ್ಲ ಸದಮಡದ, ಎದುರಾಗಿ ಬಂದವರೆಲ್ಲ ಸಂಹರಿಸಿದ, ಇಂದಿನ ಕೆಲಸ ಮುಗಿಯಿತು ಎಂಬುದಾಗಿ ಹಿಂತಿರುಗಿದ. ಎಲ್ಲ ನೋಡಿ ಬಂದರು ಕಂಸ ಭೂಪಾಲನತ್ರ. ಭೂಪಾಲ, ಆ ಕೃಷ್ಣ ಬಲರಾಮರು ಬಂದು ನಾಡಿನಲ್ಲಿ ಅನೇಕ ಹಾವಳಿಗಳನ್ನು ಮಾಡಿ ಯಾಗ ಮಂಟಪವನ್ನು ಹಾಳು ಮಾಡಿ ಧನಸನ್ನು ಮುರಿದರು. ಮುರಿದನೆ ಶಿವಧನುವನ್ನ. ದುರುಳ, ಏನ್ ಮಾಡುತ್ತಿದ್ದೀರಾ, ಏನ್ ಮಾಡುತ್ತಿದ್ದೀರಾ ಸುನಾಮ? ಹಾಗೆ ಓಡಿ ಬಂದರಂತೆ ಸುನಾಮ ಅನ್ನುವನು. ಒಡೆಯ, ಅದು ತಪ್ಪಿ ಹೋಯಿತು, ಈಗ ನೀನು ಭಯಪಡಬೇಡ. ಹೇಗೂ ನಾಳೆ ಬರ್ತಾರಲ್ಲ, ನಾಳೆ ಪೂಜೆಗೆ ಅವರು ಬರಲೇಬೇಕು. ನಾಳೆ ಕರೆಸಿರುವುದೇ ನಾಳೆಗಾಗಿ. ಅವರು ನಾಳೆ ಬಂದಾಗ ನಾನೊಂದು ಉಪಾಯವನ್ನು ಮಾಡಿದ್ದೇನೆ. ನಮ್ಮ ಆನೆ ಇದೆಯಲ್ಲ, ಕುವರಯ ಪೀಡಾ ಎಂಬತಕ್ಕಂಥ ಆನೆ, ಆ ಕುವರಯ ಎಂಬತಕ್ಕಂಥ ಆನೆಯನ್ನು ಬಿಟ್ಟು ಅವನನ್ನು ಮಾರ್ಗದಲ್ಲೇ ತುಳಿಸಿ ಬಿಡ್ತೇನೆ. ಕಂಸ ಹೇಳದ ಭಲ. ಅಂದಿಗೆ ನನ್ನ ಶತ್ರುಶೇಷ ನಾಶವಾಗುಂತೆಯೇ. ಸರಿ, ಕಳೆದಿರುಳು ರಾತ್ರಿ ಕಳೆದಿದೆಯಂತೆ. ಜಗದೊಡೆಯ ನಗುತ್ತಿದ್ದಾನೆ, ಇನ್ನಾಗಬೇಕಾದದ್ದು ನೋಡೋಣ ಎಂದು ಊರನ್ನು ಪ್ರವೇಶ ಮಾಡುತ್ತಿದ್ದಂತೆಯೇ ದೂರದಲ್ಲಿ ಕಿರ್ರನೆ ಕಿರಿಚಿದೆ ಆನೆ. ಮೇಲೆ ಕುಳಿತಿರುವ ಮಾವಳಿಗನವನು ಕೃಷ್ಣ ಬಲರಾಮನ ಮೇಲೆ ಪ್ರಯೋಗಿಸಿದನಂತೆ. ಬರುತ್ತಿದೆ. ಆ ನಾಡಿನ ಜನಗಳೆಲ್ಲ ಹೆದರಿದ್ರು. ಏನಪ್ಪ ಇದು, ಏನಾಗುತ್ತಲ್ಲ, ಏನು ಅನರ್ಥವಾಗುತ್ತೆ ಎಂಬುದಾಗಿ ಎದುರು ನೋಡುತ್ತಿರುವುದೊಳಗಾಗಿ ಜಗದೊಡೆಯನಾದ ಕೃಷ್ಣ ಆ ಬರುವ ಆನೆಯ ಸೊಂಡಿಲನ್ನು ಹಿಡಿದ. ಬಲರಾಮದೇವ ಓಡಿ ಬಂದವರ ಬಾಲವನ್ನು ಹಿಡಿದ. ಆ ಪುಟ್ಟ ಬಾಲಕರು ಮದಿಸಿದ ಆನೆಯನ್ನು ಹಿಡಿದರೆ ಅಲುಗಾಡಲಾರದೆ ಜಗ್ಗಲಾರದೆ ಕಿರ್ರನೆ ಕೆರಚುತ್ತಿದೆಯಂತೆ ಆ ಆನೆ. ಒಂದು ಸಲ ಬಲವನ್ನೆಲ್ಲ ಬಿಟ್ಟು ಜಗದೊಡೆಯನ್ನು ಕೆಳಗುರುಳಿಸಿದರೆ ಆ ಮಾವುಟಿಗ ಜಾರಿ ಮೊದಲು ಕೆಳಗೆ ಬಿದ್ದ. ಅವನ ಮೇಲೆ ಆನೆ ಬಿದ್ದು ಬಿಡ್ತಾನೆ. ಅವನಂತೂ ಎಲ್ಲಿದ್ದಾನೆ ಅಂತಲೇ ಗೊತ್ತಾಗಲಿಲ್ಲ. ಪರಮಾತ್ಮ ಅದನ್ನು ಉರುಳಾಡಿಸಿದ. ಉರುಳಾಡಿಸಿ ಒಂಬೆಗೆ ಎತ್ತಿ ಕುಟ್ಟಿದನಂತೆ. ಆ ಆನೆ ಸತ್ತಿದೆ. ಅರಮನೆಯ ಪ್ರವೇಶ ಮಾಡುತ್ತಿರುವಾಗ ಜೊತೆಯಲ್ಲಿ ಸಿಕ್ಕಿದವರನ್ನೆಲ್ಲ ಸಂರಕ್ಷಣೆ ಮಾಡುತ್ತಿದ್ದರೆ ಕುಬ್ಜೆ ಎಂಬಾಕೆಯು ತಾನು ಸುಗಂಧ ಪರಿಮಳ ದ್ರವ್ಯಗಳನ್ನು ತಂದಾಗ ಡೊಂಕಾಗಿದ್ದ ಆ ಕುಬ್ಜೆಗೆ ಹರಿಯು ಅನುಗ್ರಹವನ್ನು ಮಾಡಿ ಸುಂದರಿಯನ್ನಾಗಿ ಮಾಡಿದ. ಹಿಂತಿರುಗಿ ಬಂದು ಆ ಅರಮನೆ ಪ್ರವೇಶ ಮಾಡುವಾಗ ಅರಮನೆಯಲ್ಲಿ ಕುಳಿತಿದ್ದಂಥ ಕಂಸ ನೋಡಿದ. ಹಿಡಿಯಿರಿ ಈ ಗೋಪಾಲಕರನ್ನ, ಸೇವಕರ ಏನ್ ಮಾಡ್ತಿದ್ದಾರೆ, ಹಿಡಿಯಿರಿ ಅವರನ್ನ. ಆಗ ಚಾಣೂರ ಮುಷ್ಟಿಕಾಸುರರೆಂಬತಕ್ಕಂಥ ಜಗಜ್ಜಟ್ಟಿಗಳು ಬಂದರಂತೆ ಮಲ್ಲ ಯುದ್ಧಕ್ಕೆ. ಬಂದೊಡನೆ ಕೃಷ್ಣ ಏನ್ ಮಾಡಿದ, ಅಣ್ಣ ಇದು ಸಮಯವಲ್ಲ, ಹಿಡಿಯವರನ್ನ. ಹಾರಿ ಕರವನ್ನು ಪಿಡಿದು ಧರ ಧರನೆ ಸಣೆ ತಂದನು ಜಗದೊಡೆಯ ಕೃಷ್ಣ. ಹಿಡಿದರಂತೆ ಒಬ್ಬೊಬ್ಬರೊಬ್ಬೊಬ್ಬರನ್ನ ಗರಗರನೆಗಳ ತಂದು ಚಾಣೂರ ಮುಷ್ಟಿಕಾಸುರನ್ನು ಎತ್ತಿ ಕುಟ್ಟಿದರು. ಕುಟ್ಟಿದರೆ ಕಂಸ ನೋಡಿದ, ಎಲೋ ಪುಟ್ಟ ಬಾಲಕ, ನೀನು ಇಷ್ಟೊಂದು ಅಟ್ಟಹಾಸದಿಂದ ಬೆರೆಯುವುದಾದರೆ ನೋಡು ನನ್ನನ್ನ ಎಂಬುದಾಗಿ ಸಿಂಹಾಸನದಿಂದ ಎದ್ದ. ಎದ್ದೊಡನೆ ಕೃಷ್ಣ ನೋಡಿದನಂತೆ, ಬಿಡಬಾರದಿವನನ್ನ, ಇದೇ ಸರಿ ಎಂಬುದಾಗಿ ತಾನೇ ಹಾರಿ ಕಂಸನನ್ನ ಕೈ ಹಿಡಿದು ಧರ ಧರನೆ ಎಳೆತಂದು ನೆಲಕುರುಳಿಸಿದ. ಹಿಂದೆ ತಾನು ಬ್ರಹ್ಮನಲ್ಲಿ ವರವನ್ನು ಕೇಳಿದ್ದನಂತೆ 14 ಲೋಕಗಳು ಏಕಕಾಲದಲ್ಲಿ ನನ್ನ ಮೇಲೆ ಬಿದ್ದಾಗ ನನಗೆ ಮರಣ ಪ್ರಾಪ್ತವಾಗಲಿ ಎಂದು. 14 ಲೋಕಗಳು ಏಕವಾಗಿ ಬೀಳಲ್ಲ ಅಂದುಕೊಂಡಿದ್ದ. 14 ಲೋಕಕ್ಕೆ ದಾತನಾದ ಕೃಷ್ಣ ಮೇಲೆ ಕುಳಿತು ತನ್ನ ಕೈಯಿಂದ ಒಂದು ಪೆಟ್ಟನ್ನು ಗುದ್ದಿದ. ಗುದ್ದಿದೊಡನೆ ಆ ಪೆಟ್ಟಿಗೆ ಆ ಕಂಸಾಹ ಎಂದು ಸತ್ತ. ರಕ್ಕಸರೆಲ್ಲ ದಿಕ್ಕಾಪಾಲಾಗಿ ಓಡಿದರು. ಓಡಿದ ಕೂಡಲೇ ಜಗದೊಡೆಯನಾದ ಕೃಷ್ಣ ತಿರುಗಿ ಕೇಳುತ್ತಿದ್ದಾನಂತೆ, ಎಲ್ಲೋ ಗೋಪಾಲ, ಬಾರೋ ಕೃಷ್ಣ ಎಂದು ಕರೆಯುತ್ತಿರತಕ್ಕಂಥ ಒಂದು ಶಬ್ದ ಕೇಳ್ತಾ ಇದೆ. ಕೃಷ್ಣ ಹೇಳಿದ, ಅಣ್ಣ ಆ ಮಾತು ಕೇಳ್ತಾ ಇದೆಯಲ್ಲ, ಅಲ್ಲಿಗೆ ಹೋಗ್ಬಿಡೋಣ, ಬಾರೋ ನಡಿ ಹೋಗೋಣ ಎಂಬುದಾಗಿ ನೇರವಾಗಿ ಬಲರಾಮ ಕೃಷ್ಣರು ಸೆರೆಮನೆ ಹತ್ರ ಬರ್ತಿದ್ರೆ ದೇವಕಿ ದೇವಿ ಕೃಷ್ಣ ಬಂದಿರುವ ವಿಚಾರವನ್ನು ಕೇಳಿ ಹೇಳ್ತಿದ್ದಾಳಂತೆ. ಹೇ ಕೃಷ್ಣ,

ಕೃಷ್ಣ ಅನ್ನುವಾಗ ಕೃಷ್ಣ ಬಲರಾಮರಿಬ್ಬರೂ ಸೆರೆಮನೆಗೆ ಬಂದಿದ್ದಾರೆ. ಬಂದು ತಂದೆ ತಾಯಿಗಳನ್ನು ತಬ್ಬಿದರಂತೆ. ತಂದೆ ತಾಯಿಗಳು ಮಕ್ಕಳನ್ನು ಕಂಡಾಗ ಕೃಷ್ಣ ಹೇಳ್ತಾನೆ, ಮಕ್ಕಳಾಗಿ ಅವತರಿಸಿ ನಾವು ನಿಮಗೆ ಸಹಾಯ ಮಾಡಲಿಲ್ಲ ಎಂದರೆ ಇದು ಅಪರಾಧವಾದೀತು, ಬನ್ನಿ ಎಂಬುದಾಗಿ ಸೆರೆಬಿಡಿಸಿ ಕರೆತಂದು ತಾತನಾದ ಉಗ್ರಸೇನನನ್ನೂ ಕರೆಸಿ ಅವನಿಗೆ ಮಥುರಾ ನಗರದ ಪಟ್ಟವನ್ನು ಕಟ್ಟಿ ಜಗದೊಡೆಯನಾದ ಕೃಷ್ಣನು ಎಲ್ಲರ ಬಂಧನವನ್ನು ಬಿಡಿಸಿ ತಾನಾನಂದದಿಂದ ಮತ್ತೆ ಭಕ್ತರೆಂದೊಡಗೂಡಿ ಜಗತ್ತಿನ ಎಲ್ಲ ದುರ್ಮಾರ್ಗಗಳನ್ನು ನಾಶ ಮಾಡಿ ತಾನು ನಿತ್ಯಾನಂದ ಭರಿತನಾಗಿ ಸಂತೋಷ ಭರಿತನಾಗಿ ಜಗತ್ತರಲ್ಲಿ ಕಾಲವನ್ನು ಕಳೆಯುತ್ತಿದ್ದಾನೆ ಎಂದರೆ ಈ ಜಗದೊಡೆಯನ ದಿವ್ಯ ಮಂಗಳ ಮೂರ್ತಿಯ ಚರಿತ್ರೆಯನ್ನು ಕೇಳಿದವರಿಗೆ ಮಂಗಳವಾಗಲಿ ಎಂಬುದಾಗಿ ಶ್ರೀ ಕೃಷ್ಣಾವತಾರಕ್ಕೆ ನಾವು ಮಂಗಳವನ್ನು ಪಾಡೋಣ. ಜಯ ಮಂಗಳಂ.

ಇದುವರೆಗೂ ಹರಿಕಥಾ ವಿದ್ವಾಂಸರಾದ ಶ್ರೀ ಗುರುರಾಜುಲು ನಾಯ್ಡು ಅವರ ಕಂಠಸಿರಿಯಲ್ಲಿ ಕೇಳಿದಿರಿ ಹರಿಕಥೆ ಶ್ರೀಕೃಷ್ಣಾವತಾರ. ಈಗ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯಲಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಯಾವ್ದೋ ಮೆಸೇಜ್ ಬಂತು.
4: ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
6: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
4: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
6: ರೇಡಿಯೋನಾ?
7: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11:00 ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
4: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ವಚನಗಳನ್ನು ಕೇಳಲಿದ್ದೀರಿ.
8: ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರು ಸ್ಥಾಪಿಸಿದ ಲಿಂಗವಂತ ಧರ್ಮ, ಸಂಸ್ಕೃತಿ, ಸಾಹಿತ್ಯವು ಇಡೀ ಪ್ರಪಂಚದ ಜನತೆಯ ಬಾಳಿಗೆ ಬೆಳಕು ನೀಡುವಂಥದ್ದಾಗಿದೆ. ಶರಣರ ವಚನಗಳು ಅನುಭಾವದ ನುಡಿಗಳು. ಶರಣರ ಮಾತೆಂದರೆ ಜ್ಯೋತಿರ್ಲಿಂಗ. ಶರಣರು ಮನತೆರೆದು ಮಾತನಾಡಿದರೆ ಲಿಂಗವೇ ಕಾಣಬರುತ್ತದೆ. ಶರಣರ ವಚನಗಳೆಂದರೆ ಮಂತ್ರಗಳು. ಮಂತ್ರಗಳು ಮನದೊಳಗಿನ ಮಹದ ಜ್ಞಾನವನ್ನು ಕಳೆಯುವ ದಿವ್ಯ ಜ್ಯೋತಿಗಳಾಗಿವೆ. ದಿನನಿತ್ಯವೂ ಇಷ್ಟಲಿಂಗಾರ್ಚನೆಯಲ್ಲಿ ಬಸವಾದಿ ಶರಣರ ವಚನ ಮಂತ್ರಗಳನ್ನು ಅಳವಡಿಸಿಕೊಳ್ಳುವ ಸದುದ್ದೇಶದಿಂದ ಸವದಿ ಚಿತ್ತರಗಿ ಸಂಸ್ಥಾನ ಇಲಕಲ್ಲ ಮಠದ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಮಹಂತ ಶಿವಯೋಗಿಗಳ ದಿವ್ಯಾನುಗ್ರಹದ ಮಾರ್ಗದರ್ಶನದಲ್ಲಿ ಬೆಂಗಳೂರಿನ ಅಶ್ವಿನಿ ಕ್ಯಾಸೆಟ್ ಅವರ ಸಹಕಾರದೊಂದಿಗೆ ತಮ್ಮೆಲ್ಲರಿಗಾಗಿ ಈ ಪ್ರಪ್ರಥಮ ಕಾಣಿಕೆಯನ್ನು ಅರ್ಪಿಸಲಾಗಿದೆ. ಕೇಳಿ ವಚನ ಮಂತ್ರ ಸ್ತುತಿಯನ್ನು. ಧ್ವನಿ

ನೀಡಿ ನಿರ್ಮಿಸಿದವರು ಯರಗಟ್ಟಿಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಮಹಂತಸ್ವಾಮಿಗಳು. ಸಹಕಾರ ಹಲಗೂರಿನ ಶ್ರೀ ಷಟ್ಸ್ಥಲ ಬ್ರಹ್ಮಿ ರೇಣುಕ ರಾಜೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರು. ಎಮ್ಮ ವಚನದೊಂದು ಪಾರಾಯಣಕ್ಕೆ ವ್ಯಾಸನದೊಂದು ಪುರಾಣ ಸಮಬಾರದಯ್ಯ. ಎಮ್ಮ ವಚನದ 108 ಅಧ್ಯಯನಕ್ಕೆ ಶತರುದ್ರಿಯ ಯಾಗ ಸಮಬಾರದಯ್ಯ. ಎಮ್ಮ ವಚನದ ಸಾಸಿರ ಪಾರಾಯಕ್ಕೆ ಗಾಯತ್ರಿ ಲಕ್ಷ ಜಪ ಸಮಬಾರದಯ್ಯ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ.

ಷಡ್ಸ್ಥಲ ಬ್ರಹ್ಮ ವಿನಗೆ ಬಸವಣ್ಣನೇ ಸರ್ವಾಚಾರ ಸಂಪತ್ತಾದನಾಗಿ ಬಸವಣ್ಣನ ಹಾಸಿಕೊಂಡು ಬಸವಣ್ಣನ ಹೊತ್ತುಕೊಂಡು ಬಸವಣ್ಣನ ತೊಂತಿಕೊಂಡು ಬಸವಣ್ಣನ ಧರಿಸಿಕೊಂಡು ಆನು ಬಸವಣ್ಣನ ಚಿದ್ಗರ್ಭದಲ್ಲಿ ಕುಳಿತು

ನಿಮಗು ಎನಗು ನಿಮ್ಮ ಶರಣರಿಗೂ ಬಸವಣ್ಣನೇ ದೇವರು. ಗುರುವಿಂಗಾದಡೆಯೋ ಬಸವಣ್ಣನೇ ಬೇಕು, ಲಿಂಗಕ್ಕಾದಡೆ

ಆದಿ ಬಸವಣ್ಣ ಅನಾದಿ ಲಿಂಗವೆಂದೆಂಬರು. ಹುಸಿ ಹುಸಿ ಈ ನುಡಿಯ ಕೇಳಲಾಗದು. ಆದಿಲಿಂಗ ಅನಾದಿ ಬಸವಣ್ಣನು. ಲಿಂಗವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು, ಜಂಗಮವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು, ಪ್ರಸಾದವು ಬಸವಣ್ಣ

ಮರ್ತ್ಯಕ್ಕೆ ಜನಿಸಿದನಯ್ಯ ಕೂಡಲ ಚನ್ನ ಸಂಗನಲ್ಲಿ ಬಸವಣ್ಣನು. ಹೆಸರಿಡಬಾರದ ಘನತರ ಲಿಂಗವ ಹೆಸರಿಟ್ಟು ವಾಗ್ಮನಕ್ಕಗೋಚರವಪ್ಪ ಲಿಂಗವ ವಾಕ್ಯಕ್ಕೆ ತಂದು ಅತ್ಯತಿಷ್ಠ ದಶಾಂಗುಲಂ ಎಂಬ ಲಿಂಗವ ಚಿತ್ತಕ್ಕೆ ತಂದು ಸುತ್ತಿರ್ಧ ಮಾಯಾ ಪ್ರಪಂಚವ ಬಿಡಿಸಿದ ಬಸವಣ್ಣ, ಚಿತ್ತ ಶುದ್ಧನ ಮಾಡಿದ ಬಸವಣ್ಣ, ಮಲತ್ರಯಂಗಳ ಹರಿದು ಶುದ್ಧ ತಾತ್ಪರ್ಯವ ನರುಹಿ ಮುಕ್ತನ ಮಾಡಿದ ಗುರು ಬಸವಣ್ಣ, ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯನೆನ್ನ ಕಾರಣ ಧರೆಗೆ ಬಂದ ಎತ್ತೆತ್ತ ನೋಡಿ.

ವೆನಗೆ ವಸುಧೀಶ ಕಪಿಲ ಸಿದ್ಧಮಲ್ಲಿನಾಥ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಶರಣು ಶರಣಾರ್ಥಿ ಬಸವ ಗುರುವೇ ಗುರುವೇ ಬಸವಾ ಬಸವಾ ಶರಣು

ಇರುವ ದೈವವ ಎಂತು ಸರಿ ಎಂಬೆನಯ್ಯ, ಅವಸರ ಬಂದರೆ ಮಾರುವ ದೈವವ ಎಂತು ಸರಿ ಎಂಬೆನಯ್ಯ, ಅಂಜಿಕೆಯಾದರೆ ಹೂಳುವ ದೈವವ ಎಂತು ಸರಿ ಎಂಬೆನಯ್ಯ, ಸಹಜ ಭಾವ ನಿಜೈಕ್ಯ.

ಎಂದು ಪಸರಿಸಿದೆ ಅಯ್ಯ. ಪಶುವೇನ ಬಲ್ಲುದು ಹಸುರೆಂದೆಳೆಸುವುದು, ವಿಷಯರಹಿತನ ಮಾಡಿ ಭಕ್ತಿ ರಸವ ತಣಿಯ ಮೇಯಿಸಿ ಸುಬುದ್ಧಿ ಎಂಬ ಉದಕವ ನೆರೆದು ನೋಡಿ ಸಲಹಯ್ಯ.

ಸರಿಯಂಜುವುದು ಅಂಕುಶ ಕಯ್ಯ, ಗಿರಿಯಂಜುವುದು ಕುಲಿಶ ಕಯ್ಯ, ಸಂಬಂಧ ಬಂಜುವುದು ಜ್ಯೋತಿಗಯ್ಯ, ಕಾನನ ಬಂಜುವುದು ಬೇಗೆಗಯ್ಯ, ಪಂಚಮಹಾಪಾತಕ ಬಂಜುವುದು

ಪಂಚಮ ಪುಷ್ಪ ಉಂಡ ಉಪವಾಸಿ ಬಳಸಿ ಬ್ರಹ್ಮಚಾರಿಯಾಗಿರಬಲ್ಲಡೆ. ಷಷ್ಠಮ ಪುಷ್ಪ ಅನೃತವ ಮರೆತು ಸತ್ಯವ ನುಡಿಯಬಲ್ಲಡೆ. ಸಪ್ತಮ ಪುಷ್ಪ ಸಕಲ ಪ್ರಪಂಚವಳಿದು ಶಿವಜ್ಞಾನ ಸಂಪನ್ನನಾಗಿರಬಲ್ಲಡೆ. ಅಷ್ಟಮ ಪುಷ್ಪ ಇಂತೆ ಅಷ್ಟದಳ ಕಮಲದಲ್ಲಿ ಸಹಜ ಪೂಜೆಯ

ಶರಣ ಸತೀ ಲಿಂಗ ಪತಿ ಹರ ಹರ ಮಹಾದೇವ, ಶರಣ ಸತೀ ಲಿಂಗ ಪತಿ ಹರ ಹರ ಮಹಾದೇವ, ಜಯ ಮಂಗಳಂ ಜಯ ಗುರು ಬಸವೇಶ ಹರ ಹರ ಮಹಾದೇವ, ಜಯ ಮಂಗಳಂ ಜಯ ಗುರು ಬಸವೇಶ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶಿವಮೊಗ್ಗ ನಗರದ ಶ್ರೀ ಶಾರದಾ ಸಂಗೀತ ವಿದ್ಯಾಲಯದ ಸಂಗೀತ ಗುರುಗಳಾದ ಶ್ರೀಯುತ ವಿದ್ವಾನ್ ಅರುಣ್ ಕುಮಾರ್ ಅವರ ಗಾಯನ ಕೇಳಲಿದ್ದೀರಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.